0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಅಮ್ಮ, ಹಲ್ಲು ನೋವು.
3: ಕೂಡ್ಲೆ ಹೋಗು ಜೇಷ್ಣ ದಂತ ಚಿಕಿತ್ಸಾಲಯಕ್ಕೆ. ಡಾಕ್ಟರ್ ಪ್ರಸನ್ನ ಎ ಚಂದನ್ ದಂತ ವೈದ್ಯರು ಇಲ್ಲಿ ಲಭ್ಯರಿರ್ತಾರೆ. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 1 ತನಕ ಮತ್ತು ಸಂಜೆ 5 7:30 ತನಕ. ಜೇಷ್ಣ ದಂತ ಚಿಕಿತ್ಸಾಲಯ, ಶ್ರೀ ವಿಜಯದುರ್ಗ ಕಾಂಪ್ಲೆಕ್ಸ್ ಹೂವಿನ ಮಾರುಕಟ್ಟೆ ಎದುರು, ಪಾರಿಜಾತ ಸರ್ಕಲ್, ಕುಂದಾಪುರ. ಸಂತಸದ ನಗು, ಸಂತಸದ ಜೀವನ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ. ನಮಸ್ಕಾರ.
3: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
4: ಚೆನ್ನಾಗಿತ್ತು.
3: ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದೀರಿ ಸರ್?
4: ನಾನೊಂದು 26 ವರ್ಷದಿಂದ.
3: 26 ವರ್ಷದಿಂದ.
4: ಎಚ್
3: ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
4: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
3: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
4: ಅಡ್ಡಿಲ್ಲ, ಪರವಾಗಿಲ್ಲ.
3: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳೆ ಅತ್ತ? ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳೆ ಅತ್ತ?
4: ಅದು ನಾವು ಮಾಡುವಂತ ಕೆಲಸ ಇದರ ಮೇಲೆ ಹೊಂದ್ಕೊಂಡಿರ್ತದೆ.
3: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
4: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
3: ತುಂಬಾ
4: ಪ್ರೀತಿಸ್ತೀವಿ.
3: ನಿಮ್ಗೆ ತುಂಬಾ ಇಷ್ಟ?
4: ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
3: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
4: ನಾನು ಹಿಂದೆ ಸೋಷಿಯಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
3: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
4: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರಿ ಇದೆ.
3: ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳು ಇದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
4: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ

0: ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದು ಮಾಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ, ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
1: ಒಂದ್ ಕಾಲದಲ್ಲಿ. ಸರ್, ನಾವು ಅಲ್ಲ ಹೈಸ್ಕೂಲಿಗೆ ಹೋಗೋತ್ತಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋಯಿ, ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗೆ ಒಂದ್ ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದೆ ಬೇಡ, ಅಲ್ಲಿ ಹೋಯ್ದು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
0: ಅಂತ ಪರಿಸ್ಥಿತಿ ಬಂದಿದೆ,
1: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣಲ ಟೀಚರ್ ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡ್ ಸುಮಾರು ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ, ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ,
0: ಆಕರ್ಷಣೆಗಳು.
1: ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
0: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಅಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು,
1: ಇಂಗ್ಲಿಷ್ ಶಾಲೆಗಳು.
0: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ, ಈಗ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
1: STD ಬೂತ್ಗಳು
0: ಬೂತ್ ಇದ್ದ ಹಾಗೆ, ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ, ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
1: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯಿ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ, ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ, ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
0: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
1: ನಮ್ಗೆ ಕಾಳುವಾರ ಅಂದ್ಕೂಡೆ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
0: ಹೌದು,
1: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
0: ಹೌದು.
1: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
0: ಬರ್ದದಲ್ಲ, ಹಿಂದೆ
1: ಮೊದ್ಲಿಂದನೇ ಇದ್ದದ್ದ
0: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
1: ವೆರಿ ನೈಸ್, ಬ್ಯೂಟಿಫುಲ್, ಹೇಳಿ ಸರ್.

0: ಸೂಪರ್. ಇಷ್ಟೆಯಾ ಎರಡೇ ಲೈನ್?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗಿ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗುದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಆ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿ ಪದ್ಧತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕೊಂಡು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದುವೆಗಳಿಗೆ ಒಂದ್ ಕಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೋಗ, ಸಿಂಗರ್ ಹೋಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರೆ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡುದೆ ಬೇರೆ. ಅದ್ಯಾವ್ದು ಒಂಥರ ಘಾಟ್ ಅಲ್ಲ ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲೂರು.

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಾಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ
1: ಆಯ್ತಂತೆ,
0: ಶುಭ ಆಯ್ತಂತೆ. ಅಂದ್ರೆ
1: ಜನಪದ ಕತೆ ಎಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡ ಚಕ್ರ ಸರನೇ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ. ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಬಾಗತ್ತೆ.
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡ್ದು ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲಾಯ್ಕ್ ಅಲ್ಲ, ಹೆತ್ತಬ್ಬಿಗೆ ಹೆಗ್ಣ ಮುದ್ದಂಬ್ರ.
1: ಮಗು ಹೇಗೆ ಇರ್ಲಿ, ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದಾ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ. ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು. ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗೆ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ. ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದೆ ಸರ್.
0: ನಿಮ್ಮ ಹಾಡ್ಗೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು, ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ಥರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಆಯ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು, ಹಾಡುದು, ಮತ್ತೆ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರ ಆವತ್ತೆಂತ ಹಾಡಿರ್ಸಿದ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿಕೊಟ್ಟಿರ, ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನ ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ
1: ಅವರಿಗೆ ಆಸಕ್ತಿ ಬರ್ತದೆ ಸ್ವಲ್ಪ.
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ಲಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು 20ಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ, ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಗೀತೆ
0: ಯಾವ್ದು,
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?

0: ಆರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ. ಸೊ ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ನಮ್ಗೆ ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ.
1: ಮುಂದಿನ ಹಾಡು ಬೆಳಗ್ಗೆ.

0: ಹೌದು.
1: ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
0: ಹಾಡ್ತಾ ಇದ್ರು, ಹಾಡ್ತಾ ಇದ್ರು
1: ಎಲ್ಲದಕ್ಕೂ, ನಗುವಳು, ಖುಷಿ, ದುಃಖ
0: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
1: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
0: ಯಾವುದು
1: ಅಬ್ಬಿಯಿಂದ ಯಾವ ಹಾಡು?
0: ಅಲ್ಲ, ಅವರು ನನಗೆ ಸುಮಾರು ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದು ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಆ ಪ್ರಾಸಬದ್ಧವಾಗಿ ಅವರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
1: ಹಾಡ್ತಿದ್ರು.
0: ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಶ್ಚರಿಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ ನಟ್ಟಿ ನೋಡುವಾಗಲೇ ಇರ್ಬೋದು, ಕೆಜಿಎಫ್ ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
1: ಹೌದು,
0: ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ, ಅದನ್ನೆಲ್ಲ ಮಾಡಿ. ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
1: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
0: ಹೌದು ಹೌದು,
1: ವಾಕ್ಮನ್ ತಕೊಂಡು
0: ರೆಕಾರ್ಡ್
1: ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
0: ಪೆನ್ಸಿಲ್ ಹಾಕಿ
1: ತಿರ್ಸುದು, ಆ ರೀಲ್ ವೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡ ಹಾಕುದು, ಅದನ್ನ ಮತ್ತೆ ಗೊಮ್ಮಾಕಿ ಉಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ
0: ತಿರ್ಸಿ
1: ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ ರೀಲ್ಲೇ ಕೊಟ್ಟು ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೀತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
0: ಬರ್ತದೆ.
1: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
0: ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನು ಕಡೆಗೆ ಅಲ್ಲಿ ಒಂದು ವಾರ ಇದ್ದಿದ್ದೇನೆ, ಅಲ್ಲೇ ಇದ್ದು ಇದಕ್ಕೆ
1: ಸರ್. ನೀವು
0: ಕ್ಷೇತ್ರ ಕಾರ್ಯ ಅಂದ್ರೆ ಫೀಲ್ಡ್ ವಿಸಿಟ್ ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು, ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆಗಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎವಿ ನೋಡ್ರಿ ನನ್ಗೆ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ. ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ, ಅಲ್ಲಿ ಬೇರೆ ಅಲ್ಲ, ನನ್ಗೆಲ್ಲ ಕಳ್ಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ್ದು ಸಾಹಿತ್ಯ ಇದ್ರದ್ದೆಲ್ಲ ಕಳ್ಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು, ಒಂದು ಹುಟ್ಟು ಅಂತ ಹೇಳಿ ನಮ್ದು
1: ನಾಗನ ಹುಟ್ಟು
0: ಅಂತ ಹೇಳ್ತಾರಲ್ಲ, ಅದು ಆಯಾಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿಯವರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು
1: ಯುಗಾದಿ
0: ಬರುತ್ತಲ್ಲ, ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳೆ

0: ದೇಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವರು ಪಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಅವರು ಅಂಬರ ಸೋಮೇಶ್ ಅವರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ, ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು, ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
1: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕ್ಕೆ?
0: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
1: ಹೇಳಿ ಹೇಳಿ ತಮ್ಮ.
0: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡಾಡುವಾಗ ಟೊಮಕೆ ಅಂತಾರೆ ಹಿಡ್ಕೊಂಡ್ಕೆಯಾ?
1: ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ, ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯೋಜನೆ ಮೇಳಕ್ಕೆಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್, ಮೋಹನ್ ಚಂದ್ರ
0: ಕಾಳ್ವಾರ್
1: ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯೋಜನೆ ಮೇಳ ತುಂಬಾ ತುಂಬಾ ದೂರ ಎಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ, ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕಾರದ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವೊಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನ ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಕನ್ನಡದ ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಹಿಂದಿಗೆ ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲಿ ಬಂಡರ್ಸ್ಕಾರ್ಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲಿ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟು ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರು, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು ಓಕೆ. ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತೋ ಗೊತ್ತಿಲ್ಲ, ಬಟ್ ಶಿಷ್ಯಂದ್ರ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಹಾಡ್ತೇನೆ ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಒಂದ್ ಸುಗ್ಲು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಇತ್ತು, ಕಾಣ್ತಾ ಇತ್ತು, ಲೈಕ್ ಇತ್ತ. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೆಟ್ ಒಂದ್ ಹಾಡು ಯಾವ್ದಾರು ಸರ್? ಚೂರು

0: ಓ ವೋ ವೋ ವೋ ಗಾಯಕನಲ್ಲ ಅಂದ್ರೆ ಇಷ್ಟು ಲೈಕ್ ಹಾಡ್ರು, ತುಂಬಾ ಲೈಕ್ ಆಯ್ತು ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಗ್ತಾ ಇರ್ತೇನೆ, ಗುಣಗ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ ನಿಮ್ದು ಎಂತ ಹಾಳು ರಗಳಿ ಪಾಪ ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನೆಗೆಡುದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
0: ಹೆಂಡತಿ ಎದುರು ಹಾಡ್ತೀರಿ ಸರ್? ಹೆಂಡತಿ ಎದುರು ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ ಹೆಂಡತಿಗೆ ಎದುರು? ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರು ಅವು ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ ಒಂದ್
1: ಸಿಟ್
0: ಇಲ್ಲ ಅಮ್ರು. ಒಳ್ಳೆ ಹೆಂಡತಿ,
1: ಒಳ್ಳೆ ಪ್ರೋತ್ಸಾಹ ಕೊಡ್ತು. ಮಾಲತಿ ಅಂತ.
0: ಮಾಲತಿ
1: ಮಾಲತಿ
0: ಸಿಟ್ಟೇ ಮಾಡ್ತಂತಿಲ್ಲ,
1: ಟೀಚರ್ ಆಗಿದೆ.
0: ಟೀಚರ್ ಅವರು?
1: ಹೌದೌದು.
0: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದ ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್ ಈಗ ಹೆಂಡತಿಗೆ ಒಂದು ಹಾಡು ಹಾಡುದಾರೆ ನೀವು ಮನೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು, ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ, ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಯ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಯ್ಲಿ. ಮತ್ಸಿಕ್ವ ಕೇಂತ ಐರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ಸಿಕ್ವ ಅಕ್ಕ, ಬಾಯ್ ಬಾಯ್.
2: ಮೇಡಮ್, ಮೇಡಮ್, ನಂಗೆ ಕಂಪ್ಯೂಟರ್ ಕಲಿಕ್ ಕುಂದಾಪುರದಲ್ಲ ಒಂದೊಳ್ಳೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಎಲ್ಲಿತ್ತು?
0: ಚಿನ್ಮಯಿ ಆಸ್ಪತ್ರೆ ಎದುರು ಚರ್ಚ್ ರೋಡ್ಗೆ ಇತ್ತಲ್ಲ ಮಾರೆ, ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. 3 ತಿಂಗಳು ಕೋರ್ಸು, 6 ತಿಂಗಳು ಕೋರ್ಸು, ವೆಬ್ ಡಿಸೈನ್, ಜಾವಾ, ಸಿ ಮತ್ತು C++, AI ವಿತ್ ಪೈಥಾನ್, ಟ್ಯಾಲಿ ವಿತ್ GST, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಆಂಡ್ರಾಯ್ಡ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್, ಎಲ್ಲ ಕಲಿಲ ಕಾಣಿಲ್ಲ. ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್.
2: ಹೌದಾ, ನಾ ಹೊರಟೆ. ಅಡ್ರೆಸ್?
0: ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಶಿವಪ್ರಸಾದ್ ಬಿಲ್ಡಿಂಗ್, ನಿಯರ್ ಚಿನ್ಮಯಿ ಹಾಸ್ಪಿಟಲ್, ಚರ್ಚ್ ರೋಡ್, ಕುಂದಾಪುರ. ನಿಮ್ಮ ಉತ್ತಮ ಕಂಪ್ಯೂಟರ್ ಕಲಿಕೆಗೆ ಬೆಸ್ಟ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಚಿನ್ಮಯಿ ಆಸ್ಪತ್ರೆ ಎದುರಿರುವ ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. ಕಾಂಟ್ಯಾಕ್ಟ್ 9845419118. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗುಳ್ಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಯಸ್, ಪ್ರಿಯ ಮನಸ್ಸೆ ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುದು ಅಂತ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಪ್ರಿಯ ಮನಸ್ಸೆಯ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರನ್ನ ಮಾತಾಡಿಸಿ ಬಿಡುವ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಎಂತ ಗೊತ್ತಿತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುವುದಲ್ಲಿ ಅಂದ್ಕೊಂಡಿರಿ ನೀವು?
2: ಈಗ ನಾವು ಯಾವಾಗ್ಲೂ ಕೆಲವರು ಹೆಚ್ಚಿನವರಿಗೆ ಹೇಳುದನ್ನು ಕೇಳುದು, ನಾನು ಇರುವುದೇ ಹೀಗೆ ಅಥವಾ ನನ್ನ ಹೆಂಡತಿ ಇರುವುದೇ ಹೀಗೆ, ಈ ತರ ಎಲ್ಲ ಕೆಲವೊಂದು ಡೈಲಾಗ್ಗಳನ್ನ ಕೆಲವರು ಹೇಳ್ತಾರೆ. ಇದು ನಿಜವಾಗ್ಲೂ ಅವರದ್ದು ವ್ಯಕ್ತಿತ್ವ. ನಾನು ಹೀಗೆ, ನನ್ಗೆ ಒಬ್ಬರನ್ನ ಏನು ಕಂಡ್ರಾಗುದಿಲ್ಲ ಅಂತನೋ, ಅಥವಾ ಇಂಥದನ್ನ ನೋಡಿದ್ರೆ ಆಗುದಿಲ್ಲ, ಈ ತರ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ, ಈ ತರದ್ದೆಲ್ಲ ಕೆಲವರಿಗೆ ಹೇಳ್ತಾರಲ್ಲ, ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ನಾನು ಇರುವುದೇ ಹೀಗೆ, ಈ ತರದ್ದೆಲ್ಲ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವನ ಅಥವಾ ಯಾವ್ದಾದ್ರು ಒಂದು ಬದಲಾವಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೇಳುವಂತಹ ಒಂದೇನಾದ್ರು ಮಾತಾ?
1: ಓಕೆ, ಬದಲಾಪಕ್ಕೆ ರೆಡಿ ಇಲ್ಲದೆ,
2: ರೆಡಿ ಇಲ್ಲದೆ ಬದಲಾವಣೆಗೆ ಹೆದರಿಕೊಂಡು ಆತರ ಏನಾದ್ರು ಒಂದು ಇದ್ ಮಾಡೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೇಳುವಂತಹ ಮಾತಾ ಅಂತ ಹೇಳಿ ನಾವು ನೋಡುವ ಅಂತ ಇವತ್ತೊಂದು ಮನ್ಸಾಯ್ತು. ಈ ಇತ್ತೀಚೆಗೆ ಸುಮಾರು ಜನರನ್ನ ನಾನು ಕೇಸುಗಳಲ್ಲೇ ಕಂಡ ಹಾಗೆ, ಇರುವುದೇ ಹೀಗೆ ಅಂತ,
1: ನಾನಿರುವುದೇ ಹೀಗೆ ಅಂತ.
2: ಈ ಒಂದು ವಾಕ್ಯವನ್ನ ಎಷ್ಟು ಸುಲಭವಾಗಿ ನಾವು ಬಳಸ್ತೇವೆ. ನಂಗೆ ಉದಾಹರಣೆಗೆ, ನಂಗೆ ತುಂಬಾ ಬೇಗ ಕೋಪ ಬರುತ್ತೆ, ನಾನು ಹೀಗೆ ಇರೋದು ಅಂತ ಕೆಲವರು, ನಾನು ಯಾರನ್ನು ನಂಬೋದಿಲ್ಲ, ನಾನು ಹೀಗೆ ಇರೋದು, ಅಥವಾ ನಾನು ತುಂಬಾ ಪೊಸೆಸಿವ್, ನಾನು ಇರೋದೇ ಹೀಗೆ ಅಂತ ಹೇಳೋದು, ಅಥವಾ ನಾನು ಯಾರಿಗೂ ಸಾರಿ ಹೇಳೋದಿಲ್ಲ, ನಾನು ಹೀಗೆ ಇರೋದು ಅಂತ.
1: ಇಂಥ ಕ್ಯಾರೆಕ್ಟರ್ಗಳು ಸುಮಾರು ಜನ ಇರ್ತಾರೆ.
2: ನಾನು ತುಂಬಾ ಸೆನ್ಸಿಟಿವ್, ನಾನು ಇರೋದೇ ಹೀಗೆ ಅಂತ, ಈ ತರ ಎಲ್ಲ ಈಗ ಹೇಳ್ತಿರ್ತಾರಲ್ಲ, ನಿಜವಾಗ್ಲೂ ಅವ್ರು ಹೀಗೇನಾ ಅಥವಾ ಬಹಳ ವರ್ಷಗಳಿಂದ ಹೀಗೆ ನಡೆದುಕೊಂಡು ಬಂದಿದ್ದಕ್ಕೆ ಹೀಗಾಗಿದಾರ,
1: ಅದೇ ಅವರ ಸ್ವಭಾವ ಆಗಿಬಿಟ್ಟಿದ್ದಾರೆ ಅಂತ.
2: ಅಂದ್ರೆ ಎರಡು ಒಂದೇ ಅಲ್ಲ, ಈಗ ನಾವು ಇರೋದೇ ಹೀಗ ಅಥವಾ ವರ್ಷಗಳಿಂದ ನಾವು ಹೀಗೆ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಹೀಗಾಗಿದ್ದೀವ ಅನ್ನೋದು ಎರಡು ಸೆಪರೇಟ್ ವಿಷಯಗಳು. ಮೊದಲು ಒಂದು ಸಣ್ಣ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಏನ್ ಇದ್ರ ಮಧ್ಯೆ ವ್ಯತ್ಯಾಸ ಅಂತೇಳಿ. ಕೆಲವು ಈಗ ಏನು ವಿಷಯಗಳು ಹೇಗಿರುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಭಾಗ ಆಗಿರುತ್ತೆ ನಿಜವಾಗ್ಲು. ಯಾವ್ದೆಲ್ಲ ಅಂತ ಉದಾಹರಣೆಗೆ ನಾವು ಕೇಳೋದಾದ್ರೆ, ನಾನು ಶಾಂತ ಸ್ವಭಾವದವನು, ಓಕೆ, ಇದು ನನ್ನ ವ್ಯಕ್ತಿತ್ವದ ಒಂದು ಏನು ಸ್ವಭಾವ, ಒಂದು ಒಂದು ಭಾಗ ಆಯ್ತಾ. ನನ್ಗೆ ಹೆಚ್ಚು ಜನರ ನಡುವೆ ಇರೋದಕ್ಕೆ ಇಷ್ಟ ಆಗಲ್ಲ, ಸೊ ನನ್ಗೆ ಒಬ್ಬನೇ ಇರೋದಕ್ಕೆ ಇಷ್ಟ, ಆತರ ಏನಾದ್ರು ಇದ್ರೆ ಇದು ಕೂಡ ಓಕೆ. ಕೆಲವು ಸಲ ನಾನು ನಿಧಾನವಾಗಿ ನಾನು ನಿರ್ಧಾರ ತಗೊಳ್ಳೋದು, ನಾನು ಆತುರದಲ್ಲಿ ಯಾವ ನಿರ್ಧಾರ ತಗೊಳ್ಳೋದಿಲ್ಲ ಅಂತ ಕೆಲವರಿಗೆ ಹೇಳೋದನ್ನ ನೀವು ಕೇಳಿರ್ಬೋದು. ಏನಾದ್ರೂ ಒಂದು ಕೇಳಿದ್ರೆ ಹಾ ಇವತ್ತೇ ಹೇಳಲ್ಲ, ನಾಳೆ ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳುವವರು ತುಂಬಾ ಜನ ನಿಮ್ಗೆ ಸಿಗ್ತಾರೆ ಅಲ್ವಾ. ಸೊ ಇದೆಲ್ಲವೂ ಕೂಡ ಅವರ ಸ್ವಭಾವ. ಇದೆಲ್ಲ ನನ್ಗೆ ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಕೆಲವರು ಹೇಳ್ಬಹುದು. ಇದೆಲ್ಲ ಅವರವರು ಒಂದು ಬದಲಾಯಿಸಿಕೊಳ್ಬೇಕು ಅಂತ ಏನೂ ಇಲ್ಲ ಇದರಲ್ಲಿ ಅಲ್ವಾ. ಹಾಗೆ ಇದ್ರೂ ಕೂಡ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಸ್ವಭಾವವನ್ನ ಅಳಿಸುವುದಲ್ಲ ಅಲ್ವಾ. ನಮ್ಮ ಸ್ವಭಾವದಿಂದ ನಮಗೆ ಅಥವಾ ಇನ್ನೊಬ್ಬರಿಗೆ ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಓಕೆ. ಬಟ್ ತೊಂದರೆ ಆಗ್ತಿದೆ ಅಂತ ಹೇಳಿ ಆದ್ರೆ ನನ್ಗೆ ತುಂಬಾ ಸಿಟ್ಟು ಬರುತ್ತೆ, ನಾನು ಇರೋದೇ ಹೇಗೆ ಅಂತ ಹೇಳಿದ್ರೆ ನನಗೂ ತೊಂದರೆ ಆಗ್ತಾ ಇದೆ ಸಿಟ್ಟಿಂದ, ಇನ್ನೊಬ್ರಿಗೆ ನನ್ನ ಸುತ್ತಮುತ್ತ ಇರೋರ್ಗೂ ತೊಂದರೆ ಆಗ್ತಿದೆ. ಸೊ ನಾನು ಹೇಗೆ ಹೇಳೋದಕ್ಕೆ ಸಾಧ್ಯ ಅದು ನನ್ನ ಒಂದು ವ್ಯಕ್ತಿತ್ವದ ಭಾಗ ಅಂತ ಹೇಳಿ. ಹಾಗಾಗಿ ಅಗತ್ಯ ಇರುವಾಗ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಹೆಚ್ಚಿನವರು ಮಾಡೋದಿಲ್ಲ. ತುಂಬಾ ವರ್ಷಗಳಿಂದ ಅವರಿಗವರೇ ಹೇಳ್ಕೊಂಡು ಬಂದಿರ್ತಾರೆ. ಮೊದಲು ಯಾವಾಗ್ಲೂ ಒಂದು ಕೋಪ ಬಂದಾಗ ಇನ್ಯಾರೋ ಏನೋ ಹೇಳಿದ್ರು ಅಂದಾಗ ನಮ್ಗೊಂದು ಕೋಪ ಬರುತ್ತೆ ಅಲ್ವಾ. ಕೋಪ ಬಂದಾಗ ಅದೊಂದು ರಿಯಾಕ್ಷನ್ ಆಗಿರುತ್ತೆ ಫಸ್ಟ್ಗೆ, ಆ ನಂತರ ಅದೊಂದು ಹ್ಯಾಬಿಟ್ ಬರ್ತಾ ಬರ್ತಾ ಒಂದು ಹ್ಯಾಬಿಟ್ ಆಗ್ಬಿಡತ್ತೆ. ಆಮೇಲೆ ಅದ್ರ ನಂತರ ನಮ್ಗೆ ಏನ್ ಅನ್ಸಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಅದೇ ನಮ್ಮ ನೇಚರ್ ಅಂತ. ಓಕೆ, ನನ್ಗೆ ತುಂಬಾ ಕೋಪ ಬರುತ್ತೆ, ಕೋಪ ಬರೋದೇ ನನ್ನ ನೇಚರ್, ನಾನು ಇರೋದೇ ಹೀಗೆ,
1: ಅದನ್ನ ನಾವೇ ಒಪ್ಕೊಂಡು ಬಿಡ್ತೀವಿ.
2: ಆ ತರನೇ ನಾವು ಹೀಗೆ ಮಾಡ್ಕೊಂಡ್ ಬಿಡ್ತೇವೆ ಅಂದ್ರೆ ಆ ವರ್ತನೆಯನ್ನ ನಮ್ಮ ಐಡೆಂಟಿಟಿಯನ್ನಾಗಿ ನಾವು ಮಾಡ್ಕೊಂಡಿರ್ತೇವೆ. ನನ್ ಕೋಪಿಷ್ಟ, ನನ್ ತುಂಬಾ ಸೆನ್ಸಿಟಿವ್, ನನ್ಗೆ ನಾನು ಯಾರನ್ನು ನಂಬಲ್ಲ,
1: ನಂಗೆ ನಾಚಿಕೆ ಜಾಸ್ತಿ,
2: ನಾಚಿಕೆ ಜಾಸ್ತಿ, ಅಥವಾ ನನ್ಗೆ ಏನು ಕೆಟ್ಟ ಶಬ್ದಗಳೇ ಜಾಸ್ತಿ ಬಾಯಲ್ಲಿ ಬರುತ್ತೆ, ಈ ತರದ್ದೆಲ್ಲ ಅದು ನಾವು ಆತರ ಇದ್ ಮಾಡ್ಕೊಂಡಿರೋದು. ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು ನಿಮ್ಗೆ. 32 ವರ್ಷದ ಒಬ್ರು ಮಹಿಳೆ ಅಂತ ಒಬ್ರು ಗಂಡನ ಜೊತೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಮಾಡ್ತಿರ್ತಾರೆ. ಆವಾಗ ಗಂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳ ಸ್ವಭಾವನೇ ಹೀಗೆ, ನಿಮಿಷಕ್ಕೊಂದು ಕೋಪ ಮಾಡ್ಕೊಳ್ತಾ ಇರ್ತಾಳೆ ಅಂತ. ಅಂದ್ರೆ ನನ್ ಕೋಪಿಷ್ಟ ನನ್ ಹೀಗೆ ಮಾತಾಡ್ತಾ ಹೋದಾಗ ಅವ್ರ ಜೊತೆ ಹೆಂಡತಿ ಜೊತೆ ಈಗ ಮಾತಾಡ್ತಾ ಹೋದಾಗ ಗೊತ್ತಾಗತ್ತೆ ಅವರು ಚಿಕ್ಕವರು ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅವ್ರ ಮಾತನ್ನ ಯಾರು ಕೂಡ ಗಂಭೀರವಾಗಿ ಕೇಳ್ತಾ ಇರ್ಲಿಲ್ಲ. ಅದನ್ನ ಸೀರಿಯಸ್ ಆಗಿ ಕೇಳೋದು ಅದಕ್ಕೆ ಒಂದು ವ್ಯಾಲಿಡೇಷನ್ ಒಂದೇನು ಆ ತರದ್ದೇನು ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಜೋರಾಗಿ ಅಳುತ್ತಾ ಸಿಟ್ಟು ಮಾಡಿಕೊಂಡು ಮಾತಾಡಿದಾಗ ಮಾತ್ರ ಎಲ್ಲರೂ ಅವಳನ್ನ ನೋಡ್ತಿರ್ತಾರೆ.
1: ಅಟೆನ್ಷನ್.
2: ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕೋಪ ಬಂದಾಗ ಮಾತ್ರ ನನ್ನ ಗಮನಿಸ್ತಾರೆ, ಸಿಟ್ಟು ಮಾಡ್ಕೊಂಡು ಕೂಗಾಡಿದಾಗ ಮಾತ್ರ ನನ್ ಗಮನಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಾತನ್ನ ಯಾರು ಗಮನಿಸೋದೇ ಇಲ್ಲ ಅನ್ನುವಂತ ಸಂದರ್ಭದಿಂದಾಗಿ ಅವ್ರು ಏನ್ ಅಭ್ಯಾಸ ಮಾಡ್ಕೊಳ್ತಾರೆ,
1: ಸಿಟ್ಟು ಮಾಡ್ಕೊಳ್ಳೋ.
2: ನಾನು ನಿಜವಾಗ್ಲು ಕೋಪಿಷ್ಟ ನಾನು ಸಿಕ್ಕಾಪಟ್ಟೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಆಳದಲ್ಲಿ ಇದ್ದಿದ್ದೇನು, ನನ್ ಮಾತನ್ ಎಲ್ರು ಕೇಳಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಅಲ್ವಾ. ಸೊ ನಾವ್ ಯಾವ್ದೋ ಒಬ್ರು ಆತರ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನೂ ಅಲ್ಲ, ಅಥವಾ ಅದು ಅವರ ವ್ಯಕ್ತಿತ್ವದ ಒಂದು ಭಾಗ, ಅವ್ರ ಸ್ವಭಾವನೆ ಹೀಗೆ ಅಂತ ಹೇಳೋ ಹಾಗೂ ಇಲ್ಲ. ಖಂಡಿತವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ನಾನು, ಇದು ನನ್ನಲ್ಲಿ ಇದೆ, ಎರಡು ಒಂದೇನಾ
1: ಅಲ್ಲ,
2: ಎರಡು ಬೇರೆ ಬೇರೆ ಅಲ್ಲ.
1: ಹೌದು,
2: ಇದು ಒಂದು ಗುರುತು ಅಂದ್ರೆ ನಾನೊಬ್ಬ ಕೋಪಿಷ್ಟ ಅನ್ನುವಂಥದ್ದು ಒಂದು ಗುರುತು, ನನ್ಗೆ ಬೇಗ ಕೋಪ ಬರುತ್ತೆ ಅನ್ನುವಂಥದ್ದು ಒಂದು ಗಮನ ಸೆಳೆಯುವಂಥದ್ದು ಅಲ್ವಾ. ಸೊ ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ನನ್ ಕೋಪಿಷ್ಟ ಅನ್ನೋದು ಬೇರೆ, ನನ್ಗೆ ತುಂಬಾ ಬೇಗ ಕೋಪ ಬರುತ್ತೆ ಅನ್ನೋದು ಬೇರೆ, ಎರಡು ವಿಷಯ ಕೂಡ. ಮೊದಲನೇದು ಬಾಗಿಲನ್ನ ಮುಚ್ಚುತ್ತೆ. ನೀವು ಕೋಪಿಷ್ಟ ಅಂತ ಒಂದು ಸಲ ಒಂದು ಲೇಬಲ್ ಹಾಕೊಂಡ್ಬಿಟ್ರೆ ಬಾಗಿಲು ಮುಚ್ಚೋಯ್ತು, ಅಂದ್ರೆ ಬದಲಾವಣೆಯ ಬಾಗಿಲು ಮುಚ್ಚೋಯ್ತು ಅಂತ. ಎರಡನೇದು ಬಾಗಿಲನ್ನು ತೆರೆದಿಡುತ್ತೆ, ನನಗೆ ಬಹಳ ಬೇಗ ಕೋಪ ಬರುತ್ತೆ, ಬಟ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್ ಆರ್ ಐ ಕ್ಯಾನ್ ಕಂಟ್ರೋಲ್ ಅಲ್ವಾ. ಇದು ಏನು, ಒಂದು ಬಾಗಿಲನ್ನು, ಒಂದು ಭರವಸೆಯ ಬಾಗಿಲನ್ನು ಓಪನ್ ಇಡುತ್ತೆ, ಚೇಂಜ್ ಮಾಡಬಹುದೇನೋ ಅಂತ ಹೇಳಿ. ಸೊ ಪ್ರತಿಯೊಂದು ಭಾವನೆಯೂ ನಾನಲ್ಲ, ನನ್ನಲ್ಲಿರುವ ಪ್ರತಿಯೊಂದು ಅಭ್ಯಾಸ ಕೂಡ ನಾನಲ್ಲ, ಅದು ನನ್ನ ಹ್ಯಾಬಿಟ್ ಅಷ್ಟೇ. ಸಿಟ್ಟು ಬರೋದು ನನ್ನ ಹ್ಯಾಬಿಟ್, ಅದು ನಾನಲ್ಲ, ನನ್ನ ಐಡೆಂಟಿಟಿ ಅಲ್ಲ, ನನ್ನ ಪರ್ಸನಾಲಿಟಿ, ಟೋಟಲ್ ಪರ್ಸನಾಲಿಟಿ ಕೂಡ ಅಲ್ಲ ಅದು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಒಬ್ಳು, ಒಂದು 27-28 ವರ್ಷದ ಒಬ್ಳು ಯುವತಿ ಇರ್ತಾಳೆ, ಅವಳಿಗೆ ಯಾವಾಗ ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನುಮಾನ. ಅವಳು ಯಾರು ಪಾರ್ಟ್ನರ್ ಇರ್ತಾನೆ ಅವನು ಫೋನ್ ನೋಡ್ಲೇಬೇಕು, ಯಾರ ಜೊತೆ ಮಾತನಾಡಿದ್ರು ಅಂತ ಹೇಳಿ ತಿಳ್ಕೊಳ್ಬೇಕು ಅವಳಿಗೆ. ಅಂದ್ರೆ ತನ್ನ ಪಾರ್ಟ್ನರ್ನ ಫೋನ್ ಚೆಕ್ ಮಾಡೋದು, ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಆಗಾಗ ಅದನ್ನ ಚೆಕ್ ಮಾಡ್ತಾ ಇರೋದು, ಅವಳಿಗೆ ಒಂದು ವೇಳೆ ರಿಪ್ಲೈ ಕೊಡೋದು ಒಂದು 5 ನಿಮಿಷ ಲೇಟ್ ಆದ್ರೂ ಕೂಡ ಮನಸ್ಸಿನಲ್ಲಿ ಅವಳೇ ಒಂದು 10 ಕತೆಗಳನ್ನ ಕಟ್ಕೊಳ್ಳೋದು, ಅವನೀಗ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾನೆ ಇರ್ಬೇಕು, ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಇರ್ಬೇಕು, ಅವನಿಗೆ ಬೇರೆ ಯಾರ ಜೊತೆಗೋ ಸಂಬಂಧ ಇದೆ ಇರ್ಬೇಕು, ಈಗ ಅವನ್ ಯಾವಳ ಜೊತೆಗೋ ಇದ್ದಾನೆ ಇರ್ಬೇಕು, ಅದಕ್ಕೋಸ್ಕರ ನನ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಆತರ ಏನೇನೋ ಒಂದು 10 ಕತೆಗಳನ್ನ ಅವಳ ಮನಸ್ಸು ಕಟ್ಕೊಳ್ಳುತ್ತೆ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನಾನು ತುಂಬಾ ಪೊಸೆಸಿವ್, ನಾನು ಇರೋದು ಹೀಗೆ ಅಂತ.
1: ಓಕೆ,
2: ಸೊ ಆದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಗೆ ಕರ್ಕೊಂಡು ಬಂದಾಗ ಅವಳಿಗೆ ಹಿಂದೆ ಇದ್ದಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅವನು ಮೋಸ ಮಾಡಿದ್ದ. ಸೊ ಈಗೇನಾಗಿದೆ, ಆ ಮೋಸ ಮಾಡಿದ್ರ ಕಾರಣದಿಂದ ಅವಳಿಗೆ ಅವಳು ಏನ್ ಅಂದ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನು ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬಬಾರ್ದು, ಸೊ ನಾನು ಅವ್ರ ಬಗ್ಗೆ ಚೆಕ್ ಮಾಡ್ತಾನೆ ಇರ್ಬೇಕು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಈ ತರ ರಿಪ್ಲೈ ಬರೋದು ಇದಾದ್ರೂ ಕೂಡ ಹಾ ಮುಂಚಿನ ತರನೇ ಇವನು ಕೂಡ ದೊಡ್ಡ ಮೋಸಗಾರ ಇರ್ಬೇಕು, ಇವನಿಗೆ ಏನೋ ಬೇರೆ ಸಂಬಂಧ ಇರ್ಬೇಕು, ಈ ತರದೆಲ್ಲ ಕತೆಗಳನ್ನ ಅವಳು ಬ್ರೈನ್ ಅನ್ನೋದು ಕಟ್ಟೋದಕ್ಕೆ ಶುರು ಮಾಡತ್ತೆ. ವಾಸ್ತವದಲ್ಲಿ ಅದು ಪರ್ಸನಾಲಿಟಿ ಆಗಿರೋದಿಲ್ಲ, ಅದೊಂದು ಪ್ರೊಟೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಹೇಳ್ಬೋದು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ನಾವು ಈ ತರ ಒಂದು ಲೇಬಲ್ ಅನ್ನ ಹಾಕೊಂಡು ಬಿಟ್ರೆ, ಓಕೆ ನಾನು ತುಂಬಾ ಪಾಸಿಟಿವ್, ಆಕ್ಚುಲಿ ಪಾಸಿಟಿವ್ನೆಸ್ ಅಲ್ಲ ಅದು, ಅದು ಅವಳಿಗೆ ಆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಆ ಡೌಟ್, ಏನು ಹಿಂದೆ ಆಗಿರೋ ಅನುಭವದಿಂದ ಅವಳ ಮನಸ್ಸು ಭಯ ಪಡ್ತಾ ಇದೆ ನಂಬೋದಕ್ಕೆ. ಸೊ ಎಲ್ಲವನ್ನೂ ಕೂಡ ನಾವು ನಮ್ಗೆ ಈ ತರದೊಂದು ಯಾವುದೋ ಒಂದು ಹ್ಯಾಬಿಟ್ ಇದೆ ಅಂತ ಹೇಳಿದ ತಕ್ಷಣ ಅದೇ ಫೈನಲ್, ಅದೇ ನನ್ನ ಐಡೆಂಟಿಟಿ, ಅದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ ನಾವು ಒಪ್ಕೊಂಡ್ ಬಿಡ್ಬೇಕು ಅಂತ ಹೇಳಿ ಏನು ಇಲ್ಲ. ಅದನ್ನ ನಾವು ಆಳಕ್ಕೆ ತೆಗೆದುಕೊಂಡು ಹೋದಾಗ ಖಂಡಿತವಾಗ್ಲೂ ಆತರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮಗೊಂದು ಕಾರಣ ಸಿಕ್ಕೇ ಸಿಕ್ಕುತ್ತೆ. ಯಾವಾಗ ನಿಮ್ಗೆ ಕಾರಣ ಸಿಕ್ಕುತ್ತೆ ಆವಾಗ ನೀವು ಅದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡಿದಾಗ ಬದಲಾವಣೆ ಖಂಡಿತವಾಗ್ಲೂ ಸಾಧ್ಯ ಇದೆ.
1: ಓಕೆ,
2: ಅಂದ್ರೆ ಆ ಹುಡುಗಿ ಕೂಡ ಹಾಗೆ, ಇನ್ನೊಂದ್ಸಲ ನನ್ಗೆ ನೋವಾಗ್ಬಿಟ್ರೆ, ಇವನ್ ಮೋಸ ಮಾಡಿದ್ರೆ ಮತ್ತೆ ನನಗೆ ನೋವಾಗತ್ತಲ್ಲ. ಸೊ ನೋವಾಗ್ಬಾರ್ದು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು, ಯಾವಾಗ್ಲೂ ಈ ತರ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಚೆಕ್ ಮಾಡ್ತಾ ಇರ್ಬೇಕು, ಆತರ ಅವಳು ಆತರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನ್ ಇದಿರುತ್ತೆ ಅದನ್ನ ಇದ್ ಮಾಡ್ಕೊಂಡ್ ಬಿಡುತ್ತೆ. ಕೆಲವು ಸಲ ನಮ್ಮ ಏನು ಗಾಯಗಳು ಇವೆಲ್ಲ ಏನ್ ಹೇಳಿ ಗಾಯಗಳು, ಹಿಂದೆ ಆದಂತಹ ಗಾಯಗಳು, ಅದು ಚಿಕ್ಕಂದಿನ ಒಂದು ಬಾಲ್ಯದಲ್ಲಿ ಇದ್ದಿರಬಹುದು ಅಥವಾ ಯೌವನದಲ್ಲಿ ಇದ್ದಿರಬಹುದು,
1: ಟ್ರೋಮಾಗಳು
2: ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಮ ಜೀವನದಲ್ಲಿ, ನಮ್ಮ ಹಿಂದಿನ ಒಂದು ಜೀವನದ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಗೆ ಈ ತರದ ಒಂದು ಬಿಲೀಫ್ ಒಂದು ಬಂದು ಕೂತ್ಕೊಂಡಿರ್ಬೋದು ನಮ್ಮ ಮೆದುಳಲ್ಲಿ. ಓ ಹೀಗಂದ್ರೆ ಹೀಗೆ, ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಹಿಡ್ಕೊಂಡು ಕೆಲವು ಸಲ ಎಲ್ಲರೂ ಅದು ಸಾಮಾನ್ಯವಾಗಿ ಮಾಡ್ತಾರೆ. ಒಂದ್ ಸಲ ಮೋಸ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಮೋಸ ಆಗತ್ತೆ ಅಂತ
1: ಭಯ ತುಂಬಾ ಇರುತ್ತ. ಅದು ಅವನ್ ಕೈ ಕೊಟ್ಟ, ಇವನೆಂತ ಮಾಡ್ತಾನೋ, ಇವನೆಂತ ಮಾಡ್ತಾನೋ, ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲೇ ಆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ ಅವರು. ಅವ್ ಮಾಡಿದ್ದೆಲ್ಲ ಡೌಟ್ ಆಗ್ತಿರತ್ತೆ. ಓ ಮೊಬೈಲ್ ತಕೊಂಡ, ಯಾವ್ದು ಹುಡುಗಿ ಮೆಸೇಜ್ ಬಂತೇನೋ, ಕಾಲ್ ಬಂತು ಅಂತ ಒಂದ್ ಸ್ವಲ್ಪ ಆಚೆ ಹೋದ್ರೆ ಆ ಇನ್ಯಾರ ಜೊತೆ ಮಾತಾಡ್ತಿದ್ದಾನೇನೋ, ನನ್ ಕಾಲ್ ಆನ್ಸರ್ ಮಾಡ್ತಾ, ನನ್ ಬೇಡ ಅನಿಸ್ತಾ ಇದೆಯೇನೋ. ಸೊ ಇಂಥದ್ದೇ ಇನ್ಸೆಕ್ಯೂರ್ ಫೀಲಿಂಗ್ಗಳು
2: ಬರುತ್ತೆ. ಅದು ಕೂಡ ನಾನ್ ಹೇಳಿದ್ದಲ್ಲ, ಅದು ಪ್ರಿವಿಯಸ್ ಅವರದ್ದು ಏನ್ ಲೈಫ್ ಎಕ್ಸ್ಪೀರಿಯನ್ಸ್ ಗಳಿಂದ ಕೂಡ ಅದು ಬಂದಿರೋದಕ್ಕೆ ಸಾಧ್ಯ ಇದೆ. ಎಲ್ಲ ಹಾಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳೋದಕ್ಕಾಗಲ್ಲ. ಆದ್ರೆ ಮ್ಯಾಕ್ಸಿಮಮ್ ಏನು ನಮ್ಮ ಹಿಂದೆ ನಾವು ಅದರಿಂದ ನೋವು ಅನುಭವಿಸಿರ್ತೇವೆ ಆತರ ಆಗಿರುತ್ತೆ. ಅದನ್ನ ಈಗ ನಮ್ಮ ಏನು ನಮ್ಮ ಬ್ರೈನ್ ಅನ್ನುವಂಥದ್ದು ಒಂದು ಡಿಫೆನ್ಸ್ ಒಂದು ಮೆಕ್ಯಾನಿಸಮ್ ಅನ್ನ ಬಿಲ್ಡ್ ಮಾಡ್ಕೊಂಡ್ ಬಿಡುತ್ತೆ. ಈಗ ರಕ್ಷಣಾ ಕವಚ, ಈಗ ನಾನು ಈ ತರ ಆಗ್ಬೇಕು ನೋಡಿ, ಆ ಒಂದು ಲೇಡಿ ಅವರು ಸಣ್ಣದಿರುವಾಗ ಅವ್ರ ಮಾತುಗಳನ್ನು ಯಾರೂ ಗಮನಿಸ್ತಾ ಇರಲಿಲ್ಲ, ಕೋಪ ಮಾಡ್ಕೊಂಡು ಕಿರ್ಚಾಡಿದಾಗ ಮಾತ್ರ ಗಮನಿಸ್ತಾ ಇದ್ರು. ಸೊ ಮನಸ್ಸಲ್ಲಿ ಏನಿದೆ, ನಾನು ಆತರ ಮಾಡಿದ್ರೆ ಮಾತ್ರ ನನ್ಗೆ ಗಮನಿಸ್ತಾರೆ, ಇಲ್ಲಾಂದ್ರೆ ಇಲ್ವೇ ಇಲ್ಲ ಅನ್ನುವಂತ ಒಂದು ಬಿಲೀಫ್ ಅಲ್ಲಿ ಕುತ್ಕೊಂಡ್ ಬಿಟ್ಟಿರುತ್ತೆ. ಹಾಗೆ ಈ ಹುಡುಗಿಗೆ ಹಿಂದಿನ ಒಂದು ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿರುತ್ತೆ. ಸೊ ಏನ್ ಅನ್ಕೋತಾಳೆ, ಎಲ್ಲರೂ ಮೋಸಗಾರರು, ಯಾರನ್ನು ನಂಬಬಾರದು. ಅಥವಾ ಕೆಲವರು ಈಗ ಹೇಳ್ತಾರೆ, ನಾನ್ ಯಾರನ್ನು ನಂಬಲ್ಲ ಲೈಫ್ ಅಲ್ಲಿ ಅಂತ. ಯಾಕೆ ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಹಿಂದೆ ಅವರು ಆತರದ ಒಂದು
1: ಮೋಸಗಳಾಗಿರುತ್ತೆ,
2: ಆತರ ತುಂಬಾ ನಂಬಿ ಮೋಸ ಹೋಗಿರ್ತಾರೆ. ಹಾಗಾಗಿ ಇನ್ನು ನಾನ್ ಯಾರಿಗೂ ಹತ್ರ ಆಗೋದಿಲ್ಲ, ಇನ್ ಯಾರನ್ನು ನಾನು ನಂಬೋದಿಲ್ಲ. ಹಾಗಾಗಿ ಒಮ್ಮೆ ಹತ್ರವಾದವರನ್ನ ಕಳೆದುಕೊಂಡಂತಹ ವ್ಯಕ್ತಿಗ ಯಾರಿರ್ತಾರೆ ಅವ್ರು ಏನ್ ಮಾಡ್ತಾರೆ, ನನ್ಗೆ ಯಾರು ಬೇಡ ಅಲ್ವಾ, ನನ್ಗೀಗ ಮೋಸ ಆಗಿದೆ, ಈ ತರ ಎಲ್ಲರೂ ಹೀಗೆ ಇರ್ತಾರೆ. ಸೊ ನಾನು ಎಲ್ಲರಿಂದ ದೂರವೇ ಇರ್ತೇನೆ, ಯಾರನ್ನು ನಾನು ನಂಬೋದಿಲ್ಲ. ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಇವ್ರು ಅದನ್ನ ನಂಬೋದಿಲ್ಲ, ಯಾಕಂದ್ರೆ ಇವ್ರು ಆತರ ಒಂದು ಅನುಭವವನ್ನ ಪಡೆದುಕೊಂಡಿರ್ತಾರೆ. ಕೆಲವು ಸಲ ನೀವು ನೋಡಿರ್ಬೋದು, ಯಾರೋ ಒಬ್ರು ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಗಾಡಿ ಬಿಡೋದನ್ನೇ
1: ಗಾಡಿ ಮುಟ್ಟುದೇ ಇಲ್ಲ ಅವರು,
2: ಮಾಡೋದೇ ಇಲ್ಲ ಆತರ. ಅಂದ್ರೆ ಆ ಭಯ ಒಂದು ಇನ್ಸಿಡೆಂಟ್ ಮೇಲೆ ತಮ್ಮ ಇಡೀ ಒಂದು ಹ್ಯಾಬಿಟ್ ಒಂದ್ ಮಾಡ್ಕೊಂಡು ಅಥವಾ ಒಂದು ಬಿಲೀಫ್ ಅನ್ನು ಮಾಡಿಕೊಂಡು ಅದೇ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಅವರು. ಒಬ್ಬ ಹುಡುಗ ಕಾಲೇಜಲ್ಲಿ ಓದ್ತಾ ಇರುವ ಅವನು ಹುಡುಗ ಒಬ್ಬ, ಅವನಿಗೆ ಅವನು ಹೇಗಂತ ಹೇಳಿದ್ರೆ ಅವನ ಪರ್ಸನಲ್ ವಿಷಯಗಳನ್ನ ಯಾರ ಹತ್ರನು ಅವನು ಫ್ರೆಂಡ್ಸ್ಗಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಅವನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದ್ರು ಕೂಡ ಅವನು ಇಲ್ಲ, ನನ್ಗೆ ಯಾರು ಫ್ರೆಂಡ್ಸ್ ಬೇಡ, ನಾನು ಒಬ್ಬನೇ ಐ ಆಮ್ ಫೈನ್, ನಾನು ಒಬ್ಬನೇ ಖುಷಿಯಾಗಿದ್ದೀನಿ, ನನ್ಗೆ ಯಾವ ಫ್ರೆಂಡ್ಸ್ ಬೇಕು ಅಂತ ನನ್ಗೆ ಅನ್ಸಲ್ಲ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಅವನನ್ನ ಒಂದ್ಸಲ ಈಗ ಕೌನ್ಸಿಲಿಂಗ್, ಈಗ ಗ್ರೂಪ್ ಕೌನ್ಸಿಲಿಂಗ್ ಅಲ್ಲಿ ಏನೋ ಆತರ ಅವನ್ ಸಿಕ್ಕಿದಾಗ ಅವನು ಹೇಳ್ತಾನೆ, ನನ್ಗೆ ತುಂಬಾ ಸಣ್ಣದಿರ್ಬೇಕಾದ್ರೆ ನನ್ಗೆ ತುಂಬಾ ಹತ್ರವಾಗಿರೋ ಅಂತ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ, ಅವನನ್ನ ನಾನು ಕಳೆದುಕೊಂಡಿದ್ದೆ. ಸೊ ಕಳೆದುಕೊಂಡಾಗ ಬೇರೆ ಯಾರನ್ನಾದ್ರೂ ನಾನು ಹತ್ರ ಮಾಡ್ಕೊಂಡ್ರೆ ಅವರು ನನ್ನಿಂದ ದೂರ ಆಗ್ಬಿಟ್ರೆ
1: ನಂಗೆ
2: ತಡೆಯೋಕ್ಕಾಗಲ್ಲ. ಸೊ ಇವನಿಗೆ ಏನಂತ ಹೇಳಿದ್ರೆ, ನಾನು ಯಾರನ್ನಾದ್ರೂ ಹತ್ರ ಮಾಡ್ಕೊಂಡವರೆಲ್ಲ ನನ್ನಿಂದ ದೂರ ಹೊರಟೋಗ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆ ಅವನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅವನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಯಾವ ಸಂಬಂಧಗಳೇ ಬೇಡ, ಸಂಬಂಧಗಳು ಬಂತು ಅಂದ್ರೆ ಅದನ್ನ ಕಳ್ಕೊಳ್ಳುವ ಭಯ ನನಗ್ ಬರುತ್ತೆ, ಅವ್ರು ದೂರ ಆಗ್ಬಿಟ್ರೆ ಆಮೇಲೆ ಅವ್ರನ್ನ ನನ್ ಕಳ್ಕೊಂಡ್ಬಿಟ್ರೆ ನನ್ಗೆ ಇರೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವನ ಆತರ ಒಂದು ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಇದೆಲ್ಲದಕ್ಕಿಂತ ಒಂದ್ ಲೇಬಲ್ ನಾನು ಹಾಕೊಂಡು ನಾನು ಒಬ್ಬನೇ ಸರಿ ನನ್ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಗಳೆ ಇಲ್ಲ ಅಂತೇಳಿ ಆತರ ಒಂದು ಅವನ್ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಸಂಬಂಧದಿಂದ ಬರುವ ನೋವನ್ನ ಮುಂಚಿತವಾಗಿ ಅದು ತಡೆಗಟ್ಟಲಿಕ್ಕೆ ಅವರು ನೋಡುವಂತದ್ದು ಈ ಇದರಲ್ಲಿ. ಹಾಗಾಗಿ ಕೆಲವೊಮ್ಮೆ ನನ್ಗೆ ಯಾರೂ ಬೇಡ ಅಂತ ಹೇಳುವ ಮಾತಿನ ಹಿಂದೆ ನನ್ಗೆ ಯಾರನ್ನು ಕಳೆದುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತ ಮಾತು ಅಡಗಿರುತ್ತೆ. ಬಟ್ ನಾವು ಅದನ್ನ ಮೇಲ್ನೋಟಕ್ಕೆ ಅದೆಲ್ಲ ನಾವು ಅದನ್ನ ಇದ್ ಮಾಡೋದಿಲ್ಲ, ಅಳಿಯೋದಕ್ಕೆ ಹೋಗೋದಿಲ್ಲ. ಅಥವಾ ಯಾರು ಆತರ ಮಾಡ್ತಿರ್ತಾರೆ ಅವರಿಗೂ ಕೂಡ ರೂಟ್ ಕಾಸ್ ಗೊತ್ತಿರೋದಿಲ್ಲ. ನಾನು ಹೀಗೆ ಅಂದರೆ ನಾನು ಇರೋದೇ ಹೀಗೆ, ನಾನು ಸೆನ್ಸಿಟಿವ್ ತುಂಬ. ಯಾಕೆ ಸೆನ್ಸಿಟಿವ್ ಅಂತ ಅವ್ರು ಯಾವತ್ತೂ ಯೋಚನೆ ಮಾಡೋದಕ್ಕೋಗಲ್ಲ, ಅಥವಾ ಯಾರೂ ಅವ್ರನ್ನ ಕೇಳಿರೋದಿಲ್ಲ. ನೀನ್ ಈ ತರ ಸೆನ್ಸಿಟಿವ್ ಇದೀಯ ಅಂತ ಹೇಳಿದ್ರೆ ಹೇಗೆ, ನಿನ್ ಲೈಫ್ ಸ್ಟೋರಿ ಒಂದ್ಸಲ ಏನ್ ಹೇಳು, ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಅವರು ಯಾರ ಹತ್ರನೂ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರಲ್ಲ. ಅಥವಾ ತುಂಬಾ ಕೋಪಿಷ್ಟ ಅನ್ನೋದಿರ್ಬೋದು, ಒಪ್ಕೊಂಡ್ಬಿಟ್ಟಿರ್ತಾರೆ ಒಂಥರ, ನನ್ಗೆ ತುಂಬಾ ಕೋಪ ಬರುತ್ತೆ ನಾನು ಇರೋದೇ ಹೇಗೆ. ಅಥವಾ ಗಂಡ ಹೇಳ್ತಾರಲ್ಲ, ಅವಳಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ, ಅವಳು ಇರೋದೇ ಹಂಗೆ ಅಂತ ಒಪ್ಕೊಂಡ್ ಬಿಡ್ತಾರೆ. ಸೊ ನಿಜವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಬದಲಾವಣೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಅದು ಸರಿಯಾಗಿಲ್ಲ, ಅದು ನನ್ಗೆ ಮತ್ತೆ ನನ್ನ ಸುತ್ತ ಇರೋವ್ರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಾಗ, ಯಾರದಾದ್ರೂ ಸಹಾಯ, ಆಪ್ತ ಸಮಾಲೋಚಕರದ್ದು, ಇನ್ಯಾರದ್ದು, ಎಲ್ಲಾ ಸಲವೂ ನೀವು ಆಪ್ತ ಸಮಾಲೋಚಕರ ಹತ್ರನೇ ಹೋಗ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಗೆ ತುಂಬಾ ಆಪ್ತರಾದವ್ರ ಹತ್ರ ನೀವು ಶೇರ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಎಲ್ಲಿ ಯಾವ ತರ ಈ ಹ್ಯಾಬಿಟ್ ಬಿಲ್ಡ್ ಆಯ್ತು ನಂದು, ಅದು ಅರ್ಥ ಆಗತ್ತೆ. ಇಲ್ಲಿ ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ, ಹಳೆಯ ನೋವು ನಮ್ಗೆ ತುಂಬಾ ಪರಿಚಿತವಾಗಿರುತ್ತೆ, ಆದ್ರೆ ಬದಲಾವಣೆ
1: ಅಪರಿಚಿತ ಹೆದರಿಕೆ ಆಗುತ್ತೆ
2: ಬದಲಾಗೋದಕ್ಕೆ ಹೆದರಿಕೆ. ಯಾಕಂದ್ರೆ ಆ ಒಂದ್ ಏನು ನೋವಿದೆ ಅಲ್ಲ, ಅದು ನಮ್ಗೆ ಪರಿಚಿತ, ನಮ್ಗೆ ಗೊತ್ತಿದೆ. ನಾನು ಯಾರನ್ನಾದ್ರೂ ನಂಬಿದ್ರೆ, ನಂಗೆ ಮೋಸ ಆದ್ರೆ ನನ್ಗೆ ಏನಾಗುತ್ತೆ ಅಂತ ನಾನು ಅದನ್ನ ಐ ವೆಂಟ್ ಥ್ರೂ ಅಲ್ವಾ, ನನ್ಗೆ ಗೊತ್ತಿದೆ. ಆದ್ರೆ ಈ ಬದಲಾವಣೆಯಿಂದ ನನ್ನಲ್ಲಿ ಏನೋ ಒಂದು, ನಾನು ಇದನ್ನೆಲ್ಲ ನಿಲ್ಲಿಸಿ ಇನ್ನೊಬ್ಬರನ್ನ ನಾನು ನಂಬಿ ನೋಡಿದಾಗ, ಒಬ್ಬ ನಂಬಿಕೆಗೆ ಅರ್ಹ ವ್ಯಕ್ತಿ ನನಗೆ ಸಿಗಬಹುದು, ಸಿಕ್ಕಾಗ ನನಗೆ ಸಂತೋಷ ಸಿಗಬಹುದಲ್ವಾ. ಆದ್ರೆ ಅದು ಅಪರಿಚಿತವಾಗಿರುತ್ತಲ್ಲ. ಸೊ ಆ ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ಅಥವಾ ಆ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ತುಂಬಾ ಹೆದರ್ಕೊಳ್ತಾರೆ. ಕೆಲವರು ಪ್ರಯತ್ನನೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ರು 45 ವರ್ಷದ ಒಬ್ರು ಮಹಿಳೆ ಇರ್ತಾರೆ. ಅವರದ್ದು ಹೇಗಂತ ಹೇಳಿದ್ರೆ, ಕುಟುಂಬದ ಎಲ್ಲ ಸಮಸ್ಯೆಯನ್ನ ಅವರೇ ತೀರ್ಮಾನ ಮಾಡ್ತಿರ್ತಾರೆ. ಈ ನೀವು ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವರ ಮನೆಯಲ್ಲಿ ಈಗ ಅಕ್ಕನ ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಈ ಹೆಂಗ್ಸ್ ಏನಿದ್ದಾರೆ ಇವರು, ಅಕ್ಕನ ಸಮಸ್ಯೆ ಬಂದ್ರೆ ಇವರೇ ಪರಿಹಾರ ಮಾಡ್ಬೇಕು, ತಂಗಿಗೆ ಸಮಸ್ಯೆ ಬಂದ್ರೆ ಕೂಡ ಇವರೇ ಪರಿಹಾರ ಮಾಡ್ಬೇಕು, ಮಕ್ಕಳಿಗೆ ಸಮಸ್ಯೆ ಬಂದ್ರೆ ಕೂಡ ಅವರೇ ಸರಿ ಮಾಡ್ಬೇಕು. ಹಾಗೆ ಈ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಸಮಸ್ಯೆ ಬಂದ್ರು ಅವಳ ಹತ್ರ ಹೋದ್ರೆ ಅದು ಸರಿ ಆಗತ್ತೆ ಅನ್ನುವಂತ ಒಂದು ಇದು ಬರುತ್ತೆ. ಹಾಗಾಗಿ ಇವರು ಯಾರ ಸಹಾಯ ಕೇಳಿದ್ರು ಬೇಡ ಅಂತ ಹೇಳೋದಕ್ಕೆ ಇವ್ರಿಗಾಗೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೇಗಿರ್ತಾರೆ ಅಂತ ಹೇಳಿದ್ರೆ, ಇವರು ತುಂಬಾ ಕೇರಿಂಗ್ ಪರ್ಸನ್, ಅವರು ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ, ಆಮೇಲೆ ನಿಧಾನವಾಗಿ ಅವರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಬೇಡ ನನ್ಗಾಗಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರಿಗೂ ಯಾರು ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋಂತ ಭಯ ಇರುತ್ತೆ ಅವರಿಗೆ. ನಿಜವಾಗ್ಲೂ ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಷ್ಟನೇ ಇರೋದಿಲ್ಲ, ಅದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಸಮಯ ಇರೋದಿಲ್ಲ, ಇನ್ನೇನೋ ಏನೋ ಕಾರಣಗಳಿಂದ ಅವರಿಗೆ ಬೇಡ ಅಂತ ಹೇಳಿ ಇರುತ್ತೆ. ಆದ್ರೆ ಅವ್ರು ಹೆದರ್ತಾರೆ, ನೋ ಅಂತ ಹೇಳೋದಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದ್ರೆ, ನೋ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಇರುವಂತಹ ಈ ಗೌರವ, ಈ ಒಂದು ಪ್ರೀತಿ, ಅಥವಾ ಈ ಏನು ಶಿ ಇಸ್ ವೆರಿ ಕೇರಿಂಗ್ ಅನ್ನುವಂತ ಒಂದು ಲೇಬಲ್ ಇದೆ, ಅದು ಹೊರಟೋಗುತ್ತೆ ಅನ್ನೋ ಭಯ ಅವರಿಗೆ. ಏನ್ ಮಾಡ್ತಾರೆ ಅವರಲ್ಲಿಗ, ಅವರಿಗೆ ಪ್ರೀತಿ ಇದೆ ಹೌದು, ಕೈಂಡ್ನೆಸ್ ಇದೆ ಹೌದು, ಆದ್ರೆ ಬೇರೆಯವರು ನನ್ನನ್ನ ಒಪ್ಪಬೇಕು ಅನ್ನುವಂತ ಹಸಿವು ಕೂಡ ಇರುತ್ತೆ. ಎಲ್ರು ನನ್ನ ಅಪ್ರೂವಲ್ ಮಾಡ್ಬೇಕು, ಓಕೆ ಶಿ ಇಸ್ ವೆರಿ ಕೈಂಡ್ ಅಂತನೋ, ಅಥವಾ ಅವ್ರು ಎಲ್ಲರಿಗೂ ಎಷ್ಟು ಕೇರ್ ಮಾಡ್ತಾರೆ, ಅವರೆಲ್ಲ ಅವ್ರ ಹತ್ರ ಹೋದ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಆಗತ್ತೆ ಅಂತನು ಎಲ್ರು ಹೇಳ್ಬೇಕು ಅನ್ನುವಂತಹ ಒಂದು ಹಸಿವು ಇರುತ್ತೆ ಅವರಿಗೆ. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಒಳ್ಳೆಯವಳು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಅವರದೇ ಆದ ಮಿತಿಗಳನ್ನ ಮೀರ್ತಾ ಇರ್ತಾರೆ, ಮಿತಿ ಮೀರಿ ಅದು ಪ್ರಯತ್ನ ಮಾಡೋದು ಅಂತ ಹೇಳಿ ಹೇಳ್ತಾರಲ್ಲ. ಸೊ ಅವರಿಗೆ ಅವರ ಮನೆಯ ಒಂದು ನೆಮ್ಮದಿ, ಅವರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗ್ತಾ ಇರತ್ತೆ ಅದರಿಂದ. ಅದಕ್ಕೆ ನಾವು ಎಲ್ಲರಿಗೂ ಕರುಣೆಯನ್ನ ತೋರಿಸ್ಬೇಕು, ಇನ್ವಾಲ್ವ್ ಆಗ್ಬೇಕು ಅಥವಾ ಹೆಲ್ಪ್ ಮಾಡಬೇಕು, ಬಟ್ ನಾವೊಂದು ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಂಡಿರ್ಬೇಕು. ಇಷ್ಟರವರೆಗೆ ಮಾತ್ರ ನಾನು ಹೆಲ್ಪ್ ಮಾಡಬಲ್ಲೆ, ಇಷ್ಟರವರೆಗೆ ನಾನು ಸಹಾಯ ಮಾಡಬಲ್ಲೆ, ಇಷ್ಟರವರೆಗೆ ಇನ್ವಾಲ್ವ್ಮೆಂಟ್ ಆದ್ರೆ ಒಳ್ಳೇದು, ಬಟ್ ಇದಕ್ಕಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಒಂದು ಬೌಂಡ್ರೀಸ್ ಅನ್ನ ನಾವು ಎಲ್ಲ ಒಂದ್ ಇದ್ರಲ್ಲಿ ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೀಗೆ ಅಂತ ಹೇಳಿ ಇರುವಂತದ್ದು ಇನ್ನೂ ಒಂದು ರೂಪದಲ್ಲಿ ಬರತ್ತೆ. ನಾನ್ ಎಲ್ರಿಗೂ ಸಹಾಯ ಮಾಡ್ತೇನೆ, ನಾನು ಹೀಗೆ ನೀವು ಕೇಳಿರ್ಬೋದು ಹೆಚ್ಚಿನವ್ರು, ನನ್ಗಂತೂ ನನ್ನ ಲೈಫ್ ಅಲ್ಲಿ ತುಂಬಾ ಜನರು ಹೇಳಿದ್ದಿದೆ ಇದು, ನನ್ಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ನಾನ್ ಹೀಗೆ ಎಲ್ರಿಗೂ, ಯಾರು ನನ್ನ ಹತ್ರ ಬಂದ್ರು ನಾನು ವಾಪಸ್ ಕಳ್ಸಲ್ಲ, ಯಾರು ಬಂದು ಹೇಳಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ಈ ತರ ನಾನು ಯಾರನ್ನು ಕೂಡ ನೋಯಿಸೋಕೆ ಇಷ್ಟಪಡೋದಿಲ್ಲ. ಅಂತ ಹೇಳಿ ಅವರು ನಾನು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ತೇನೆ ಅಂತ ಕೂಡ ಕೆಲವರು ಈಗ ಹೇಳೋದನ್ನ ನೋಡಿರ್ಬೋದು. ನನ್ಗೆಲ್ಲರದು ಇದು ಅರ್ಥ ಆಗತ್ತೆ ಅಂತೇಳಿ. ಆದ್ರೆ ನಾವು ಬೇರೆಯವರನ್ನೇ ಅರ್ಥ ಮಾಡ್ಕೊಳ್ತಾ, ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದಾಗ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ದೆ ನಮ್ಮನ್ನೇ ನಾವು ಮರೆತು ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊದಲು ನಮ್ಮ ಒಂದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ನಾನು ಹೀಗೆ ಅನ್ನುವಂತ ಲೇಬಲ್ ಇದೆಲ್ಲ, ಆ ಲೇಬಲ್ ಎಲ್ಲಿವರೆಗೆ ನನಗೆ ರಿಲೆವೆಂಟ್ ಇದೆ ಅಥವಾ ಎಲ್ಲಿವರೆಗೆ ನನಗೆ ಒಂದು ಸೇಫ್ ಜೋನ್ ಅಲ್ಲಿ ಇಟ್ಟಿರುತ್ತೆ ಅಥವಾ ಎಲ್ಲಿಯ ನಂತರ ಅದು ನನಗೊಂದು ರಿಸ್ಕ್ ಆಗಿ ರಿಸ್ಕ್ ಫ್ಯಾಕ್ಟರ್ ಆಗಿ ಅದು ಕೆಲಸ ಮಾಡತ್ತೆ ಅಲ್ವಾ. ಈ ಹೆಚ್ಚಿನ ಈ ನಾನು ಹೀಗೇ ಇರೋದು ಅನ್ನುವಂಥದ್ದು ನೀವು ನೋಡಿದ್ರೆ ಈ ಪ್ರತಿಯೊಂದು ವಾಕ್ಯ ನಾನು ಇರೋದೇ ಹೀಗೆ ಅಂತ ಹೇಳುವಂಥದ್ರ ಹಿಂದೆ ಅವರಿಗೂ ಮತ್ತೆ ಅವರ ಸುತ್ತಮುತ್ತಲಿಗೂ ಅದು ತೊಂದರೆಯನ್ನು ಉಂಟು ಮಾಡೋದೇ ಆಗಿರತ್ತೆ ಹೆಚ್ಚಾಗಿ. ಈಗ ನಾನೊಬ್ಬ ಶಾಂತ ಸ್ವಭಾವದವನು, ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಓಕೆ ಅಲ್ವಾ, ಅದು ಅವನ ಸ್ವಭಾವದ ಒಂದು ಭಾಗ ಆಗಿರುತ್ತೆ, ಅದು ಹ್ಯಾಬಿಟ್ ಅಲ್ಲ. ಈ ಹ್ಯಾಬಿಟ್ಗಳೆಲ್ಲ ಏನಿದೆ ಅಲ್ಲ, ಇದು ಯಾವತ್ತೂ ಕೂಡ ನಮ್ಗೆ ಅಥವಾ ನಮ್ಮ ಸುತ್ತಮುತ್ತ ನಮ್ಮನ್ನ ನಂಬ್ಕೊಂಡಿರೋರ್ಗೆ ನಮ್ಮ ಸುತ್ತಮುತ್ತ ಬದುಕುವವರಿಗೆ ಅದು ತೊಂದರೆಯನ್ನೇ ಉಂಟು ಮಾಡ್ತಾ ಇರತ್ತೆ. ಈಗ ಒಂದು ಹುಡುಗಿ ಇದು ಹೇಳ್ತೇನೆ ನಾನು, ಅವಳು ಕಾಲೇಜಿಂದ ಸ್ಟೂಡೆಂಟ್ ಆಗಿರ್ತಾಳೆ, ಯಾರಾದ್ರೂ ಒಂದು ಮಾತು ಹೇಳಿದ್ರು ಕೂಡ ದಿನ ಇಡೀ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ಳು ಅವಳನ್ನ ಹಿಂಗ್ ನೋಡಿದ್ಲು ಅಂತ ಹೇಳಿದ ತಕ್ಷಣ ಇವಳು ಯೋಚನೆ ಮಾಡ್ತಿರ್ತಾಳೆ, ಅವಳು ಯಾಕೆ ನನ್ನನ್ನು ಹಾಗೆ ನೋಡಿದ್ಲು, ಅದ್ರ ಹಿಂದೆ ಏನಾದ್ರು ಅವಳಿಗೆ ಯಾರಾದ್ರು ನನ್ನ ವಿಷಯ ಏನಾದ್ರು ಹೇಳಿದಾರ, ಇನ್ಯಾರಾದ್ರು ನಂದು ಏನಾದ್ರು ಕಂಪ್ಲೇಂಟ್ ಹೇಳಿದಾರ, ಅವಳು ಯಾಕೆ ಹಾಗೆ ನೋಡಿದ್ಲು, ನನ್ನಲ್ಲಿ ಏನಾದ್ರು ತಪ್ಪುಗಳು ಕಾಣ್ತಾ ಇದೆಯಾ ಅಥವಾ ನಾನೇನಾದ್ರು ಸರಿ ಇಲ್ವಾ, ಈ ತರದ್ದೆಲ್ಲ ಅವಳು ಏನ್ ಮಾಡ್ತಾಳೆ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ರು ರಿಪ್ಲೈಯನ್ನ ಕೆಲವು ಸಲ ಏನೋ ತಪ್ಪಾಗಿ ಬರುತ್ತೆ, ಕೆಲವರು ಏನ್ ಮಾಡ್ತಾರೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಅಂತ ಹೇಳಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹಂಗ ಮಾಡಿದ ತಕ್ಷಣ ಇಡೀ ದಿನ ಅದನ್ನೇ ಅವಳು ಯೋಚನೆ ಮಾಡಿ, ಯಾಕೆ ಅದನ್ನ ಬದಲಾವಣೆ ಮಾಡ್ದ, ಯಾಕೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಈ ತರ ಏನಾದ್ರೂ ಒಂದು ಪ್ರಶ್ನೆಗಳನ್ನ ಈಗ ಕೇಳ್ತಾರೆ ಟೀಚರ್ಸ್, ಕೇಳಿದಾಗ ಇವಳಿಗೆ ಆನ್ಸರ್ ಗೊತ್ತೋ ಗೊತ್ತಿದ್ದೋ ಏನೋ ಹೇಳಿದಾಗ ಅವ್ರು ಏನೋ ಒಂದ್ ಮಾತು ಹೇಳಿದ್ರು ಅಂದ್ರೆ ಅದನ್ನ ಇಡೀ ದಿನ ಯೋಚನೆ ಮಾಡ್ತಾ ಇರೋದು, ಅವ್ರು ಯಾಕೆ ಹಂಗೆ ಹೇಳಿದ್ರು, ಅದ್ರ ಹಿಂದೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಅಂತ, ಈ ತರ ಓವರ್ ಥಿಂಕಿಂಗ್ ಅಂತ ಏನ್ ನಾವ್ ಇದು ಹೇಳ್ತೀವಿ. ಈ ತರ ಅವಳಿಗೆ ತುಂಬಾ ಇದಿರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡುವಂತದ್ದು. ಅವಾಗ ಎಲ್ರೂ ಹತ್ರ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನನ್ ತುಂಬಾ ಸೆನ್ಸಿಟಿವ್, ನನ್ ನೇಚರೇ ಹೀಗೆ, ನನ್ ಇರೋದೇ ಹೀಗೆ, ನನ್ಗೇನಾದ್ರು ಸ್ವಲ್ಪ ಹೇಳಿದ್ರೆ ಅದು ದೊಡ್ಡ ಎಫೆಕ್ಟ್ ಕೊಡುತ್ತೆ, ಒಂದ್ ಸಣ್ಣ ವಿಷಯವನ್ನ ನಾನು ಇಡೀ ದಿನ 24 hours ನಾನು ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ, ಅದನ್ನ ನನಗೆ ಮರೆಯೋದಕ್ಕೇ ಆಗೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕೇ ಆಗೋದಿಲ್ಲ. ಸೊ ಇದು ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ ಅಲ್ವಾ, ಇದು ಅವಳು ಮಾಡ್ಕೊಳ್ತಾ ಇರೋದು, ಅವಳ ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ. ಅವಳು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅವಳು ಅದ್ರ ಹಿಂದೆ ನಾವು ಕಾರಣಗಳನ್ನ ನಾವು ಹುಡುಕಿ ಏನಾದ್ರೂ ತೆಗೆದು ನೋಡಿದ್ರೆ ಏನಾದ್ರೂ ಒಂದು ಕಾರಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಷ್ಟು ವರ್ಷಗಳಿಂದ ಅವಳ ಹತ್ರ ಈಗ ಮಾತಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಆ ತುಂಬಾ ಸಣ್ಣದಿರುವಾಗದಿಂದ ಅವಳು ಆ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾಳೆ. ಯಾರಾದ್ರೂ ಸ್ವಲ್ಪ ಈಗ ಹೇಳಿದ್ರೆ ಯಾರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕಾಗ್ಲಿ ಅಥವಾ ಮನೆಯಲ್ಲಿ ಬೇರೆ ಸದಸ್ಯರುಗಳು ಎಲ್ಲ ಇದ್ದಾಗ ಅವರನ್ನ ನೋಡಿ ಎಲ್ಲ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ. ಯಾರೂ ಇಲ್ಲ, ಯಾರಾದ್ರೂ ಈಗ ಹೇಳಿ ಅವಳು ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇವಳು ಮನೆಯಲ್ಲಿ ಹೆಚ್ಚಿನ ಹೊತ್ತ ಒಂಟಿಯಾಗಿ ಇದ್ದಿರ್ತಾಳೆ, ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಅವಳದನ್ನ ತುಂಬಾ ಹೊತ್ತು ಯೋಚನೆ ಮಾಡೋದಕ್ಕೆ ಅವಳಿಗೆ ಸಮಯ ಸಿಗುತ್ತೆ, ಅದನ್ನ ಅವಳು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಓವರ್ ಥಿಂಕಿಂಗ್, ಯಾವುದು ಕೂಡ ಸಣ್ಣ ಒಂದು ಹ್ಯಾಬಿಟ್ ಆಗಿರೋದು, ಕೆಲವೊಮ್ಮೆ ಒಂದು ಸಣ್ಣ ರಿಯಾಕ್ಷನ್ ಫಸ್ಟ್ ಹ್ಯಾಬಿಟ್ ಆಗಿ ಬದಲಾವಣೆ ಆಗೋದು, ಕೆಲವು ಸಲ ಅಡಿಕ್ಷನ್ ಟೈಪ್ ಈ ತರ ಕೂಡ ಆಗಿಬಿಡುತ್ತೆ. ಹಾಗಾಗಿ ಈ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಕೂಡ ಅವಳಿಗೊಂದು ಅಡಿಕ್ಷನ್ ಟೈಪ್ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಸಣ್ಣ ಸಣ್ಣ ವಿಷಯವನ್ನು ಕೂಡ ತುಂಬಾ ಹೊತ್ತು, ಅದು ತುಂಬಾ ಹೊತ್ತು ಅಂತ ಹೇಳಿದ್ರೆ ಒಂದು ಇಡೀ ದಿನ, ಕೆಲವೊಮ್ಮೆ ಒಂದು ವಾರಗಟ್ಟಲೆ ಅದ್ರ ಬಗ್ಗೆ ಅವಳು ಥಿಂಕ್ ಮಾಡ್ತಾ ಇರ್ತಾಳೆ. ಸೊ ಇದು ಕೂಡ ಅವಳು ಸೆನ್ಸಿಟಿವ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬೇಕು ಅಂತ ಹೇಳಿಲ್ಲ. ಅವಳು ಹೇಳಿದ ತಕ್ಷಣ ಹಾ ಹೌದು ಅವಳು ಹಾ ನೀನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳೋದಲ್ಲ. ಅವಾಗ ಅದ್ರ ಹಿಂದೆ ಏನ್ ಕಾರಣ ಇದೆ ಅಂತ ನಾವು ಹುಡುಗಿ ತೆಗೆದ್ರೆ ಈ ತರ ಲೇಬಲ್ಗಳನ್ನ ನೋಡಿ, ಈ ಒಂದು ಕಥೆಯ ಹಿಂದೆ ಕೂಡ, ಈ ಒಂದು ಕೇಸ್ ಹಿಂದೆ ಕೂಡ ನಮ್ಗೆ ಅರ್ಥ ಆಗೋದೇನು, ಅವಳ ಮುಂದೆ ಏನು ಕೂಡ ಇದಾಗ್ಬೋದು ಅಲ್ವಾ. ಅವಳೊಂದು ನಾರ್ಮಲ್ ಅಂತ ಹೇಳಿ ಅನ್ಸೋದಿಲ್ಲ, ಆ ಇಡೀ ಒಂದು ಒಂದು ಸಣ್ಣ ಮಾತನ್ನ ಅಥವಾ ಒಂದು ಸಣ್ಣ ಒಂದು ನೋಡಿದ್ದನ್ನ ಅವಳು ಇಡೀ ದಿನ ಥಿಂಕ್ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಇಡೀ ದಿನದ ಒಂದು ರುಟೀನೇ ಹಾಳಾಯ್ತು ಅವಳದು ಅಲ್ವಾ. ನಾಳೆ ಇಂಥ ವಿಷಯಗಳು ಬಹಳಷ್ಟು ಆಗುತ್ತೆ. ಈಗ ಯಾರೋ ಒಬ್ಬ ಮೆಸೇಜ್ ಮಾಡಿ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಅವನಿಗೆ ಎಷ್ಟು ಟಾರ್ಚರ್ ಮಾಡಿದ್ದಿರ್ಬೋದು ಅವಳು ಸೊ ಅವನದು ದಿನ ಹಾಳಾಗಿರುತ್ತೆ ಅಲ್ವಾ. ಸೊ ಈ ತರ ಯಾವುದು ನಾನು ಹೀಗೆ ಅನ್ನುವಂತ ಒಂದು ಹೇಳೋ ಮಾತು ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಸಣ್ಣ ವಿಷಯ, ತುಂಬಾ ನ್ಯಾಚುರಲ್ ಅಂತ ಹೇಳಿ ಅನಿಸಿದ್ರು ಕೂಡ ಅದರ ಹಿಂದೆ ಬಹಳಷ್ಟು ಕೆಲವು ವಿಷಯಗಳಲ್ಲಂತೂ ನಾವು ಲೈಫ್ ಥ್ರೆಟ್ನಿಂಗ್ ಇರುವಂತದನ್ನು ಕೂಡ ನೋಡ್ಬೋದು. ಈ ಓವರ್ ಥಿಂಕಿಂಗ್ಗಳು, ಈ ಎಸಂಪ್ಷನ್ಗಳು ಎಲ್ಲ ತುಂಬಾ ಜಾಸ್ತಿ ಆದಾಗ, ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ಅದನ್ನೇ ಸತ್ಯ ಅಂತ ಹೇಳಿ ನಂಬ್ಕೊಂಡು ಒಂದು ಅಪಾಯಕರ ನಿರ್ಧಾರಗಳನ್ನು ಕೂಡ ಕೆಲವರು ತಗೊಳ್ಬಹುದು. ಹಾಗಾಗಿ ಈ ನಾನು ಹೀಗೆ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಿನಗ್ ತುಂಬಾ ಹಠ ಅಲ್ವಾ, ತಂದೆ ತಾಯಿಗೆ ಹೇಳ್ತಾರೆ ನಿನಗ್ ತುಂಬಾ ಹಠ, ಅಥವಾ ನೀನ್ ತುಂಬಾ ಲೇಜಿ,
1: ಸೋಮಾರಿ,
2: ನೀನ್ ತುಂಬಾ ಸೆನ್ಸಿಟಿವ್, ಅಥವಾ ನಿನ್ನಿಂದ ಏನೂ ಆಗಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ನೀನ್ ಸ್ವಲ್ಪ ಏನಾದ್ರು ಹೇಳಿದ್ರೆ ನೀನ್ ತುಂಬಾ ಇಮೋಷನಲ್ ಆಗ್ತೀಯ ಅಂತ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬೆಳೆದಂತಹ ಮಕ್ಕಳುಗಳು ವರ್ಷಗಳು ಕಳೆದ ಹಾಗೆ ದೊಡ್ಡವರಾಗ್ತಾ ಆಗ್ತಾ ಏನ್ ಅಂದ್ಕೋತಾರೆ, ನಾನು ಹೀಗೆ ಅಂತ ಹೇಳಿ ಅವ್ರು ಕೇಳಿ ಕೇಳಿ ಇದು ಮಾಡ್ಕೊಂಡಿರೋದು. ಇವ್ರು ಹೇಳಿ ಹೇಳಿ ಅಲ್ಲ, ಇನ್ನೊಬ್ಬರಿಂದ, ಈಗ ತಂದೆ ತಾಯಿಗಳು, ದೊಡ್ಡವರು, ಸುತ್ತಮುತ್ತ ಇರುವವರು ಎಲ್ಲ ಹೇಳಿ ಹೇಳಿ ಹೇಳಿ ಇವರು ಮನಸ್ಸಲ್ಲಿ ಕೆಲಸಲ ಹಾಗೆ ಅಲ್ವಾ, ನೀನ್ ಕಳ್ಳ ಕಳ್ಳ ಕಳ್ಳ ಅಂತೇಳಿ ಒಂದ್ 100 ಸಲ ಹೇಳಿದಾಗ ನಮ್ಗೊಂದ್ಸಲ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ, ಹೌದಾ ನಾನು ಏನಾದ್ರೂ ಮಾಡಿದೀನಿ ಅಂತೇಳಿ ಅಲ್ವಾ. ಈ ತರದ ಒಂದಿದ್ರಲ್ಲಿ ಅವರು ನಾನ್ ಹೀಗೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆವಾಗ ನಾವು ಕೇಳ್ಬೇಕಾಗಿರೋದು, ಈ ನಾನು ಹೀಗೆ ಅನ್ನುವಂತ ಒಂದು ಧ್ವನಿ ನಿನ್ನೊಳಗೆ ಏನಿದೆಯಲ್ಲ, ಅದು ನಿನ್ನ ಧ್ವನಿಯ ಅಥವಾ ನಿನ್ನ ಬಾಲ್ಯದಲ್ಲಿ ಯಾರೋ ನಿನ್ನೊಳಗೆ ಬಿಟ್ಟಂತಹ ಧ್ವನಿಯ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ನಾನು ಲೇಜಿ ಅಂತ ಹೇಳುವಂತದ್ದು ಏನಾದ್ರು ಇದ್ರೆ, ಒಂದು ಹುಡುಗ ಅವ ಓದಿನಲ್ಲಿ ತುಂಬಾ ಹಿಂದಿರ್ತಾನೆ, ಮನೆ ಮಂದಿ ಎಲ್ಲ ಅವ್ರಿಗೆ ಏನ್ ಹೇಳ್ತಾರೆ, ಅವನಿಗೆ ಓದಲ್ಲಿ ಇಂಟ್ರೆಸ್ಟೇ ಇಲ್ಲ, ಅವನ್ ತುಂಬಾ ಲೇಜಿ,

0: ಕೆಟ್ಟ ನೆಗೆಟಿವ್ ವಿಷಯಗಳು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಸಮಯದಲ್ಲಿ ಎಸ್ಕೇಪಿಸಂ, ಅದು ತುಂಬಾ ಈಸಿಯೆಸ್ಟ್ ವೇ ಅಲ್ವಾ ನಮ್ಗೆ ತಪ್ಪಿಸ್ಕೊಳ್ಳೋದು. ಸೊ ನಾನು ಓದೋದನ್ನೇ ತಪ್ಪಿಸ್ಕೊಂಡ್ ಬಿಟ್ರೆ ರಗಳೇ ಇಲ್ಲ, ನಾನು ಲೇಜಿ ಅನ್ನೋ ಹೇಗೂ ಒಂದು ಲೇಬಲ್ ನನಗೆ ಸಿಕ್ಕಿದೆ, ಓಕೆ ನಾನು ಇದ್ರ ಜೊತೆಗೆ ಬದುಕ್ತೇನೆ, ತೊಂದರೆ ಇಲ್ಲ ನನಗೆ, ಐ ಆಮ್ ಓಕೆ ವಿತ್ ಇಟ್ ಅಂತೇಳಿ ಕೆಲವರು ಏನ್ ಮಾಡ್ತಾರೆ ಅದ್ರ ಜೊತೆಗೆ ಆ ಲೇಬಲ್ ಅನ್ನು ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗ್ಲು ಫೇಲ್ಯೂರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾಡುವಂತ ಬಿಹೇವಿಯರ್ ಆಗಿತ್ತಿದು, ಜಸ್ಟ್ ಒಂದು ಬಿಹೇವಿಯರ್ ಅಷ್ಟೇ, ಒಂದು ನಡವಳಿಕೆ. ಅದೇನು ಅವನಿಗೆ ಅವನ ಪರ್ಸನಾಲಿಟಿ ಅಲ್ಲ ಅದು, ಲೇಜಿ ಅನ್ನುವಂಥದ್ದೊಂದು ಆ ಫೇಲ್ಯೂರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿದಂತ ಬಿಹೇವಿಯರ್ ಅಷ್ಟೇ, ಅದನ್ನೇ ಪರ್ಸನಾಲಿಟಿ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನೇನ್ ಅಂದ್ಕೊಂಡಿದ್ದ, ಇದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ, ಅವನ ನನ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಹೇಳೋದನ್ನ, ನಾನು ಪ್ರಯತ್ನಿಸಿ ಸೋಲುವುದನ್ನ ನೋಡಲು ಹೆದರುತ್ತಿದ್ದೇನೆ ಅಂತ ಹೇಳಿ ಆಗಿರ್ಬೋದಲ್ವಾ. ಪ್ರಯತ್ನ ಮಾಡಿದ್ರೆ ನಾನು ಸೋತು ಬಿಟ್ರೆ ಅದು ಭಯ ಆಗತ್ತಲ್ಲ ನನಗೆ, ಆ ಸೋಲಿಗೆ ಭಯ ಪಡ್ತಿದ್ದೇನೆ ನಾನು ಅಂತ ಹೇಳುವಂತ ಒಂದು ಹಿಂದ್ಗಡೆ ಅದು ಇದಿರತ್ತೆ ಕಾರಣ. ಹಾಗಾಗಿ ಪ್ರತಿಯೊಂದು ಕೂಡ, ಈಗ ಉದಾಹರಣೆಗೆ ನಾನು ಸಾರಿ ಕೇಳಲ್ಲ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಒಬ್ಬ ಗಂಡ ಹೇಳ್ತಾನೆ ನಿಮ್ಗೆ ಹೆಂಡತಿ ಜೊತೆಗೆ ಇಬ್ರು ಗಲಾಟೆ ಮಾಡ್ಕೊಳ್ತಿರ್ತಾರೆ, ಅವನಿಗೆ ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ನಾನು ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ, ನಾನು ತಪ್ಪು ಮಾಡಿದ್ರು ಕೂಡ ನಾನು ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ ಅಂತ ಯಾಕೆ ಅಂತ ಹೇಳಿ ಅದು ತುಂಬಾ ಗಲಾಟೆಗೆ ಹೋದಾಗ, ಕೌನ್ಸಿಲಿಂಗಿಗೆ ಬಂದಾಗ, ಅವ್ರ ಹತ್ರ ಮಾತಾಡಿದಾಗ ಗಂಡನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಏನಾದ್ರೂ ಬಾಲ್ಯದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾದಾಗ ಅವನ ತಂದೆ ಎಲ್ಲರೆದುರಿಗೆ ತುಂಬಾ ಅವಮಾನ ಮಾಡ್ತಿದ್ರು. ಹಾಗಾಗಿ ಅವ್ರಿಗೆ ಮನಸ್ಸಲ್ಲಿ ಹೇಗಿತ್ತೆ ಅಂತ ಹೇಳಿದ್ರೆ, ನಾನು ತಪ್ಪು ಮಾಡಿದೆ ಅಂತ ಹೇಳುವಂತದ ಒಪ್ಕೊಳ್ಳೋದಂತ ಏನಿದೆ ಅಲ್ಲ, ಅದು ಬರೀ ಅಪಾಲಜಿ ಆಗಿರ್ಲಿಲ್ಲ, ಅದೇನಾಗ್ತಿತ್ತು ಅಂತ ಹೇಳಿದ್ರೆ ನಾನು ತುಂಬಾ ವೀಕ್ ಮೈಂಡ್ ಅಂತ ಹೇಳಿ ಅನ್ನೋದು ಅವನಿಗೆ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಅವನು ಸಾರಿ ಅಂತ ಕೇಳ್ತಾನೆ ಇರ್ಲಿಲ್ಲ. ಸಾರಿ ಅಂತ ಕೇಳಿದ್ರೆ ನಾನ್ ವೀಕ್ ಅಂತ ಹೇಳಿ, ಸಾರಿ ಅಂತ ಕೇಳೋದು ಒಂದು ಅಪಾಲಜಿ ಅಂತ ಹೇಳಿ ಅವನಿಗೆ ಅನಿಸ್ತಿರ್ಲಿಲ್ಲ. ಸಾರಿ ಕೇಳಿದ್ರೆ ನಾನ್ ವೀಕ್, ಸೊ ನಾನ್ ಯಾಕೆ ಹೆಂಡತಿ ಹತ್ರ ಸಾರಿ ಕೇಳ್ಬೇಕು. ಸೊ ತಪ್ಪು ಮಾಡಿದಾಗ ಕೂಡ ಮನ್ಸಿಗೆ ಒಂದ್ ವೇಳೆ ಬಂದ್ರು ಕೂಡ, ಇಲ್ಲ ನಾನ್ ಯಾಕೆ ಕೇಳ್ಬೇಕು ಸಾರಿ, ನಾನ್ ಕೇಳೋದಿಲ್ಲ. ಸಾರಿ ಕೇಳಿದವರೆಲ್ಲ ವೀಕ್.
1: ಹೌದು,
0: ಸಾರಿ ಕೇಳಿದ್ರೆ ನಾನ್ ವೀಕ್ ಅಂತ ಆಗ್ಬಿಡತ್ತೆ. ಅವಾಗ ನನ್ನ ಹೆಂಡತಿ ಏನ್ ಅನ್ಕೊಳ್ತಾಳೆ, ನನ್ ಗಂಡ ವೀಕ್ ಅಂತ ಹೇಳಿ ಅಂದ್ಕೋತಾಳೆ, ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಸಾರಿನೇ ಕೇಳ್ಬಾರ್ದು. ಸೊ ಅವನು ಹೇಳ್ತಿದ್ದ ಮಾತ್ ಮಾತಿಗೆ ಅವ್ನ್ ನಾನು ಸಾರಿ ಕೇಳಲ್ಲ, ನಾನ್ ಯಾಕೆ ಸಾರಿ ಕೇಳ್ಬೇಕು.
1: ತುಂಬಾ ಜನಕ್ಕೆ ಈ ಸಮಸ್ಯೆ ಇದೆ, ತುಂಬಾ ಸಂಬಂಧಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಒಂದು ಸಾರಿ ತಪ್ಪಾಯ್ತು ಮಾರೈತಿ, ಆಯ್ತು ನಂದೇ ತಪ್ಪು ಅಂತ ಹೇಳ್ಬಿಟ್ರೆ ಎಷ್ಟೋ ಜಗಳಗಳು, ಎಷ್ಟೋ ಸಂಘರ್ಷಗಳು, ಮನಸ್ತಾಪಗಳು ಮುಗ್ದೋಯ್ಬಿಡ.
0: ಆದ್ರೆ ಈ ಈಗೋ ಅಥವಾ ಈ ಇದ್ರ ಹಿಂದೆ ಅವರ ಬಾಲ್ಯದ ಇನ್ಸಿಡೆಂಟ್ ಕೂಡ ಕಾರಣ ಆಗಿರ್ಬೋದು, 100% ಕಾರಣ ಇರುತ್ತೆ. ಯಾರೂ ಒಬ್ಬ ಮನುಷ್ಯ ತಾನಾಗಿ ಎಲ್ಲವನ್ನ ಬೆಳೆಸ್ಕೊಳ್ಳೋದಿಲ್ಲ. ಒಂದು ಅವನು ತನ್ನ ಕುಟುಂಬದಿಂದ ಕಲ್ತ್ಕೊಂಡಿರ್ತಾನೆ, ತನ್ನ ಸಮಾಜದ ಎನ್ವಿರಾನ್ಮೆಂಟ್ ಇಂದ ಕಲ್ತ್ಕೊಂಡಿರ್ತಾನೆ. ಬಾಲ್ಯದಲ್ಲಿ ಅಥವಾ ಸ್ಕೂಲ್ಗೆ ಹೋಗುವಾಗ ಯೂತ್ ಇದರಲ್ಲಿ ಏನ್ ಹದಿಹರೆಯದಲ್ಲಿ ಈಗ ಕ್ಲಾಸ್ಮೇಟ್ಗಳಿಂದ ವಿದ್ಯಾರ್ಥಿ ಸಹಪಾಠಿಗಳಿಂದೆಲ್ಲ ಕಲ್ತ್ಕೊಂಡಿರ್ತಾರೆ. ಯಾವುದು ಒರಿಜಿನಲ್ ಆಗಿ ಇರುವಂತ ಪರ್ಸನಾಲಿಟಿಗಳು ತುಂಬಾ ಕಡಿಮೆ ಇರುತ್ತೆ. ಈ ಎಲ್ಲದರ ಇನ್ಫ್ಲೂಯೆನ್ಸ್ ಇಂದ ಬಂದಿರುವಂತಹ ಈ ಹ್ಯಾಬಿಟ್, ಇದು ಪರ್ಸನಾಲಿಟಿ ಅಲ್ಲ, ಈ
1: ಅಭ್ಯಾಸಗಳು,
0: ಅಭ್ಯಾಸಗಳೇ ಜಾಸ್ತಿ ಇರುತ್ತೆ. ಸೊ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
1: ಅದು ಚೇಂಜ್ ಮಾಡ್ಕೊಂಡ್ ಹೆಂಗ್ ಎಂಬುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ.
0: ಖಂಡಿತವಾಗ್ಲೂ.
1: ಓಕೆ, ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ನಮ್ಮಲ್ಲೇ ಈ ಕ್ಯಾರೆಕ್ಟರ್ ಗಳು ತುಂಬಾ ಇದ್ದಾವೆ. ನಾವು ಸಾರಿ ಕೇಳಲ್ಲ, ನಾಚಕಂದ್, ಒಬ್ಬನ ಕಂಡ್ರೆ ಮಾತಾಡದೆ ಇಪ್ಪುದು, ಇಂಥದ್ದೆಲ್ಲ ನಮ್ಗೆ ಬೇರೆ ಬೇರೆ ಕಾರಣಗಳಿಂದ ಸ್ವರ್ಣ ಮೇಡಮ್ ಹೇಳಿದಂಗೆ ಬಂದಿರುತ್ತ. ಸೊ ಅದನ್ನ ನಾನು ಹಿಂಗೆ ಇಪ್ಪುದು, ನಂಗೆ ಸಿಟ್ಟು ಜಾಸ್ತಿ, ನಾನು ಶಾರ್ಟ್ ಟೆಂಪರ್ಡ್, ಇಂಥದನ್ನೆಲ್ಲ ನಾವು ನಮ್ಗೆ ನಾವು ಒಂಟಿಸ್ಕೊಂಡು ಬದುಕ್ತಾ ಇರ್ತೀವಲ್ಲ, ಅದನ್ನ ಬದಲಾಯಿಸ್ಕೊಂಡು ಲೈಕ್ ಮಾಡಿ ಇನ್ನೂ ಲೈಕ್ ಬದುಕು ಕಾಪುದಾರ ಯಾ ಕಾಪಕ್ಕಾಗ ಕಾಂಬ ಅದೆಲ್ಲ ಆ ಚಾನ್ಸಸ್ಗಳು ಎಂತಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ಕೆಂಬ. ಸ್ವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ನಿಮ್ಗೂ ಕೂಡ ಥ್ಯಾಂಕ್ ಯು
1: ಕೇಳುಗ್ರೆ. ಸೊ ಇವತ್ತಿನ ಈ ಸಂಚಿಕೆ ನಿಮ್ಗೂ ನಮಗೂ ಎಲ್ಲರಿಗೂ ಬಹಳ ಉಪಯುಕ್ತಕಾರಿ, ನಮ್ಮ ಸ್ವಭಾವಗಳ ಬಗ್ಗೆ ಮಾತಾಡದವ್ರು. ಹಾಂಗಾಗಿ ಕಾಂಬ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಚೇಂಜ್ ಮಾಡ್ಕೊಂಡೆ ಹ್ಯಾಂಗೆ ಎಂಬುದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಯುವ. ಕೇಂತ ಇರೆ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
2: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.

0: ಕುಂದಾಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಪ್ರಿಯ ಮನಸ್ಸೆ, ಇವತ್ತಿನ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿ ಯಾವತ್ತಿಗಿಪ್ಪು ದೇವರೇ, ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ನಾವು ಪ್ರಿಯ ಮನಸ್ಸಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ತುಂಬಾ ಮನಸ್ಸುಗಳ ವಿಷಯವನ್ನೇ ಮಾತಾಡಿದ್ದು. ಈ ಸಂಚಿಕೆಯಲ್ಲಿ ಎಂತ ಮಾತಾಡುವ?
2: ಈ ಸಂಚಿಕೆಯಲ್ಲಿ ಒಂದಿಷ್ಟು ಕಾಲೇಜಿನ ಹುಡುಗಿಯರು ಮೆಸೇಜ್ ಹಾಕಿದ್ರು, ಮ್ಯಾಮ್ ನಿಜವಾದ ಪ್ರೀತಿ, ಈ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್, ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಕೇಳ್ಕೊಂಡಿದ್ರು.
1: ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ.
2: ಅದಕ್ಕೋಸ್ಕರ ಅದರದ್ದೇ ಒಂದು ವಿಷಯಗಳನ್ನ ಹಿಡ್ಕೊಂಡು ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ಅನಿಸ್ತಾ ಇದೆ.
1: ಹೌದು, ನಿಜವಾದ ಪ್ರೀತಿ, ಲವ್, ಅದ್ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ ಒಂದ್ ಏಜ್ ಅಲ್ಲಿ ನಾವು ಅನ್ಕೊಳ್ತೀವಿ ಅದು ಪ್ರೀತಿ ಅಂತ, ಈ ಟೀನೇಜ್ ಅಲ್ಲಿ ಸ್ಪೆಷಲಿ. ಅವ ನನ್ನ ಕಂಡಾಗ, ಒಂದು ನಕ್ಕಾಗ, ಅಥವಾ ಅವಳು ಕಂಡಾಗ, ಅವಳು ನಕ್ಕಾಗ, ಆ ನೋಟಗಳು, ಅಥವಾ ಅದೇನೋ ಒಂದು ಆಗ ಅನ್ಸ್ಬಿಡುತ್ತೆ, ಹೇ ಅವನನ್ನ ಇಷ್ಟಪಡ್ತಾನೆ ಅಂತೆಲ್ಲ. ಮತ್ತೆ ಆ ಸ್ಟೇಜ್ ಎಲ್ಲ ದಾಟಿ ಆದ್ಮೇಲೆ ಅರ್ಥ ಹಾಕುದು ಅದು ಲವ್ ಅಲ್ಲ, ಅದು ಇನ್ಫ್ಯಾಚುಯೇಷನ್, ಅದೊಂದು ಆಕರ್ಷಣೆ ಅಷ್ಟೇ ಅಂತ. ಇದೆಲ್ಲ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋ? ತುಂಬಾ ಕಷ್ಟ ಇದು ಅಲ್ದಾ?
2: ಖಂಡಿತವಾಗ್ಲು, ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿಯ ಹೆಸರಲ್ಲಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು. ಅಂದ್ರೆ ಅದ್ ನಿಜವಾಗ್ಲು ಪ್ರೀತಿ ಆಗಿರೋದಿಲ್ಲ, ಆದ್ರೆ ನಾವ್ ಅದನ್ನ ಪ್ರೀತಿ ಅಂತ ಹೇಳಿ ಅನ್ಕೊಂಡಾಗ ಅದು ನಮಗೆ ಅದು ನೋವಾಗೋದಾಗ್ಲಿ, ಮೋಸ ಹೋಗೋದಾಗ್ಲಿ, ಈ ತರದ್ದೆಲ್ಲ ಇದೆಲ್ಲ ತುಂಬಾ ಅಪಾಯಕಾರಿ. ಹಾಗಾಗಿ ಇದನ್ನ ಕೇಳ್ದ ಒಂದಿಷ್ಟು ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೂ, ಹದಿಹರೆಯದ ಮಕ್ಳಿಗೆ ಒಂದಿಷ್ಟು ಹೆಲ್ಪ್ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ, ನಿಜವಾದ ಪ್ರೀತಿ ಅಂದ್ರೆ ಏನು, ನಾವು ಪ್ರೀತಿ ಅಂತ ಭಾವಿಸ್ತಾ ಇರೋದು ನಿಜವಾಗ್ಲೂ ಪ್ರೀತಿನಾ, ಅಥವಾ ಅದು ಬರೀ ಅಟ್ರಾಕ್ಷನ್ ಅಥವಾ ಮೋಹ, ಇನ್ಫ್ಯಾಚುಯೇಷನ್ ಏನು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ಳೋಣ.
1: ಓಕೆ, ಸರಿ. ನಿಜವಾದ ಪ್ರೀತಿ ಏನು ಅನ್ನೋದು ಖಂಡಿತವಾಗ್ಲು ಇದು ತುಂಬಾ ಜನಕ್ಕೆ ಅರ್ಥ ಆಯ್ಕ. ಪ್ರೀತಿ ಅಂದ್ರೆ ಯಾವ್ದು, ಇನ್ಫ್ಯಾಚುಯೇಷನ್ ಅಂದ್ರೆ ಯಾವ್ದು, ಪ್ರೀತಿ ಮತ್ತೆ ಇನ್ಫ್ಯಾಚುಯೇಷನ್ ನಡುವಿನ ಅಂತರವನ್ನ ನಾವು ಹೆಂಗೆ ಫೈಂಡ್ ಔಟ್ ಮಾಡುದು, ಇದೆಲ್ಲ ಒಂಚೂರು ಹೇಳಿಕೊಡಿ ಕಾಂಬ ನಮ್ಗೂ.
2: ಖಂಡಿತವಾಗ್ಲು, ಇವತ್ತು ಈ ವಿಷಯ ಆಕ್ಚುಲಿ ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯ. ಇಲ್ಲೊಂದು ಸಣ್ಣ ಒಂದು ಲೈನ್ ಇರುತ್ತೆ ಅಷ್ಟೇ ಡಿಫರೆನ್ಸ್, ಜಾಸ್ತಿ ಗೊತ್ತಾಗೋದೂ ಇಲ್ಲ ಹೆಚ್ಚಿನ ಸಲ. ಇವತ್ತು ನಮ್ಮ ಸುತ್ತ ಇರುವಂತಹ ಅನೇಕ ಯುವ ಮನಸ್ಸುಗಳು, ಯುವಕರು, ಯುವತಿಯರು ಏನ್ ಹೇಳ್ತಾರೆ, ನನ್ಗೆ ಅವನಂದ್ರೆ ಇಷ್ಟ, ಅವಳ್ ನನ್ ತುಂಬಾ ಅರ್ಥ ಮಾಡ್ಕೊಳ್ತಾಳೆ, ಅವನ್ ನನ್ ತುಂಬಾ ಪ್ರೀತಿ ಮಾಡ್ತಾನೆ, ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಇಂಥ ಡೈಲಾಗ್ಗಳನ್ನ, ಇಂಥ ಮಾತುಗಳನ್ನ ನಾವು ಬಹಳ ಬಹಳ ಕೇಳ್ತೇವೆ ಅಲ್ವಾ. ಅವ್ರಿಗೆಲ್ಲ ನಾನ್ ಹೇಳೋದು, ನೀವು ನಿಮ್ಮನ್ ಒಂದ್ಸಲ ನೀವೇ ಕೇಳ್ಕೊಳ್ಳಿ, ನಾನ್ ಈಗ ಅನುಭವಿಸ್ತಾ ಇರೋದು ನಿಜವಾದ ಪ್ರೀತಿನೇ ಅಥವಾ ಅದೊಂದು ಆಕರ್ಷಣೆನ ಅಥವಾ ಒಂದು ಕ್ಷಣಿಕ ಮೋಹನ ಅಥವಾ ಒಂಟಿತನದಿಂದ ಬಂದಂತಹ ಭಾವನೆಯ ಅಥವಾ ಕೇವಲ ಆನ್ಲೈನ್ ಚಾಟಿಂಗ್ ನಿಂದ ಬೆಳೆದ ಅಟ್ಯಾಚ್ಮೆಂಟ್ ಅಥವಾ ಯಾರಾದ್ರೂ ನನ್ನ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರ. ಸೊ ಈ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾರನ್ನಾದ್ರೂ ಇಷ್ಟಪಡೋದು ಖಂಡಿತವಾಗ್ಲು ತಪ್ಪಲ್ಲ, ಹದಿಹರೆಯದಲ್ಲಿ ಯಾರಾದ್ರೂ ಇಷ್ಟ ಆಗ್ತಾರೆ ಎಲ್ರಿಗೂ ಕೂಡ, ಯಾರೊಂದ್ರಿಗಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಮೆಸೇಜ್ ಬಂದಾಗ ತುಂಬಾ ಖುಷಿ ಆಗ್ಬಹುದು, ಇವೆಲ್ಲ ಮಾನವ ಸಹಜ ಭಾವನೆಗಳಷ್ಟೇ. ಆದ್ರೆ ಒಂದು ಭಾವನೆ ಬಂದ ತಕ್ಷಣ ಅದಕ್ಕೆ ಪ್ರೀತಿ ಅಂತ ಹೆಸರು ಕೊಡೋದು ಸರಿಯಲ್ಲ. ಯಾಕಂದ್ರೆ ಒಂದು ಭಾವನೆ ಒಂದು ಕ್ಷಣದಲ್ಲಿ ಹುಟ್ಟಿ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಆದ್ರೆ ಅದು ಸಮಯದೊಂದಿಗೆ ತನ್ನ ಸತ್ಯವನ್ನ ತೋರಿಸ್ಕೊಡುತ್ತೆ. ಹಾಗಾದ್ರೆ ನಿಜವಾದ ಪ್ರೀತಿ ಅಥವಾ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಚುಯೇಷನ್ ಇದನ್ನ ನಾವು ಕಂಡು ಹಿಡಿಯೋದು ಹೇಗೆ? ನಾನೊಂದಿಷ್ಟು ನನ್ಗೆ ಗೊತ್ತಾದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅಂತ ಹೇಳಿ ಹೇಳ್ತೇನೆ. ಪ್ರೀತಿ ಅಂದ್ರೆ ಹೇಗಿರತ್ತೆ? ಪ್ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು, ಗುಣ ಮತ್ತೆ ವ್ಯಕ್ತಿತ್ವವನ್ನ ನೋಡಿ ನಾವು ಇಷ್ಟಪಡೋದು ಅಥವಾ ಅದನ್ನ ಗೌರವಿಸೋದು. ಹಾಗೆ ನಿಧಾನವಾಗಿ ಅದು ಸಮಯದೊಂದಿಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಇವತ್ತೇ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗ್ಬಿಡಲ್ಲ ಒಂದೇ ದಿನದಲ್ಲಿ. ಮತ್ತೆ ಗೌರವ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅಲ್ಲಿ. ಹಾಗೆ ಎದುರುಗಡೆ ಯಾರಿದ್ದಾರೆ, ನಮ್ಮ ನಾವು ಏನು ಲವ್ ಮಾಡ್ತೇವೆ ಅಂತ ಹೇಳುವಂತಹ ಜನ ಇದ್ದಾರೆ, ಅವರ ಒಳ್ಳೆಯದನ್ನೇ ಬಯಸುತ್ತೆ. ಅವರು ಒಂದ್ ವೇಳೆ ಯಾವ್ದಾದ್ರು ಒಂದು ಸಮಯದಲ್ಲಿ ಬೇಡ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ಕೂಡ ಗೌರವಿಸ್ತಾರೆ. ಹಾಗೆ ಅವರು ಕುಟುಂಬ, ಈಗ ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಳ ಕುಟುಂಬ, ಅವಳ ಓದು, ಅವಳ ಗುರಿಗಳನ್ನ ಅವನು ಗೌರವಿಸ್ತಾನೆ, ಹಾಗೆ ಹುಡುಗಿ ಕೂಡ. ಹಾಗೆ ಸಮಯ ಕಳತಾ ಹೋದ ಹಾಗೆ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಕೂಡ ಒಂದು ತುಂಬಾ ಮುಖ್ಯವಾದಂತದ್ದು. ಆಮೇಲೆ ಯಾವ್ದಾದ್ರೊಂದು ಕಷ್ಟ ಬಂದಾಗ ಜೊತೆಯಾಗಿ ನಿಲ್ತಾರೆ, ಬಿಟ್ಟು ಹೋಗಲ್ಲ. ಇನ್ನು ಆಕರ್ಷಣೆ ಅಂತ ಹೇಳಿದ್ರೆ ಹೆಂಗಿರತ್ತೆ, ಅಲ್ಲಿ ಯಾರದ್ದು ರೂಪ, ಓ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಹೈಟ್ ಆಗಿದ್ದಾನೆ, ಸಿಕ್ಸ್ ಪ್ಯಾಕ್ ಇದೆ, ಮತ್ತೊಂದು ಈ ತರ ಅವರ ರೂಪ, ಹೊರಗಡೆಯ ರೂಪ ನೋಡಿ, ಅವ್ರ ಮಾತು, ಮಾತಾಡೋ ಧ್ವನಿ ಎಷ್ಟು ಚೆನ್ನಾಗಿದೆ, ಮಾತು ಸ್ಟೈಲ್ ಎಷ್ಟು ಚೆನ್ನಾಗಿ ಆಡ್ತಾಳೆ, ಎಷ್ಟು ಹ್ಯೂಮರಸ್, ಈ ತರ ತುಂಬಾ ಜೋಕ್ ಆಗಿ ಮಾತಾಡ್ತಾಳೆ, ಫನ್ನಿಯಾಗಿ ಮಾತಾಡ್ತಾನೆ, ಈ ತರದ್ದೆಲ್ಲ ಅವರ ವ್ಯಕ್ತಿತ್ವ, ಆ ತರದ ವ್ಯಕ್ತಿತ್ವವನ್ನ ನೋಡಿ ಇಷ್ಟ ಪಡೋದು. ಅದು ಕ್ಷಣದಲ್ಲೇ ಉಂಟಾಗತ್ತೆ. ಇವತ್ತಾಯ್ತು ಅಂತ ಹೇಳಿದ್ರೆ ಈಗ್ಲೇ ಒಂದು ಪೀಕ್ ಲೆವೆಲ್ ಅಲ್ಲಿ ಇರತ್ತೆ. ಆಮೇಲೆ ಮುಖ್ಯವಾಗಿ ನನ್ಗೆ ಅವರಿಷ್ಟ ಅನ್ನುವಂತ ಭಾವನೆ, ಅವ್ರ ಜೊತೆ ಇರ್ಬೇಕು, ಮಾತನಾಡ್ಬೇಕು ಅನ್ನತ್ತೆ, ದೈಹಿಕ ಮತ್ತೆ ಭಾವನಾತ್ಮಕ ಆಕರ್ಷಣೆ ಇರತ್ತೆ. ಇಲ್ಲಿ ವಿಶೇಷವಾದಂತಹ ಒಂದು ಏನು, ಈ ಕುಟುಂಬದವರನ್ನ ಗೌರವಿಸೋದು ಅಥವಾ ಅವರ ಓದಿನ ಬಗ್ಗೆ ಅಥವಾ ಗುರಿಗಳನ್ನ ಗೌರವಿಸೋದು ಇಂಥದ್ ಯಾವುದು ಇದರಲ್ಲಿ ಇರೋದಿಲ್ಲ. ಆಮೇಲೆ ಅವರ ಕೆಲವು ಗುಣಗಳು ಮತ್ತೆ ರೂಪದಿಂದ ಮಾತ್ರ ಸೆಳೆಯಲ್ಪಡ್ತಾರೆ ಹೊರತು ಅರ್ಥ ಮಾಡ್ಕೊಳ್ಳುವಂತದ್ದೇನು ಇಲ್ಲ ಇಲ್ಲಿ. ಹಾಗೆ ಕಷ್ಟ ಬಂದಾಗ ಒಟ್ಟಿಗಿರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಕಷ್ಟ ಬಂದಾಗ ಕೈ ಕೊಟ್ಟು ಹೋಗ್ಬಹುದು. ಇನ್ಫ್ಯಾಚುಯೇಷನ್, ಮೋಹ ಅಂತ ನಾವು ಹೇಳ್ತೇವೆ, ಇದು ಹೇಗಿರುತ್ತೆ, ನೀವು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಂಡಾಗ ಈ ತರದ ಏನು ನಾನು ಲಕ್ಷಣಗಳನ್ನ ಹೇಳ್ತಾ ಇದ್ದೇನೆ, ದಯವಿಟ್ಟು ಅದನ್ನ ಹೋಲಿಕೆ ಮಾಡಿಕೊಂಡು ನನ್ಗಿರೋದು ಏನು ಅಂತ ಹೇಳಿ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಂದೊಂದು ಕೋರಿಕೆ. ಮೋಹ ಅಂದ್ರೆ ಇನ್ಫ್ಯಾಚುಯೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಅತಿಯಾದ ಕಲ್ಪನೆ ಮತ್ತು ಭಾವನಾತ್ಮಕವಾಗಿ ಅಟ್ರಾಕ್ಷನ್ ಆಗೋದು, ಇಮೋಷನಲ್ಲಿ ಅವ್ರ ಜೊತೆ ಅಟ್ರಾಕ್ಟ್ ಆಗೋದು. ಅಂದ್ರೆ ಉದಾಹರಣೆಗೆ ಅವರು ಒಬ್ಬರನ್ನ ನೋಡಿದ ತಕ್ಷಣ ನಾವು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಆನ್ಲೈನ್ ಅಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆಗಿ ಮೆಸೇಜ್ ಮಾಡಿದ್ರು, ತುಂಬಾ ಚೆನ್ನಾಗಿ ಫನ್ನಿಯಾಗಿ ಕೇರಿಂಗ್ ಆಗಿ ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ನೋಡೋದಕ್ಕೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋದು. ಅಂದ್ರೆ ನಮ್ಮದೇ ಒಂದು ಕಲ್ಪನೆ ಆಗಿರ್ಬೇಕು ಅಂತ ಏನಿಲ್ಲ, ಬಹಳ ಬೇಗ ತೀವ್ರವಾಗತ್ತೆ ಇದು ಕೂಡ. ಹಾಗೆ ಅವರೇ ನನ್ ಪ್ರಪಂಚ, ಮತ್ ಬೇರೆ ಯಾರೂ ಇಲ್ಲ ನನ್ಗೆ, ನನ್ಗೆ ನನ್ ಫ್ರೆಂಡ್ಸ್, ನನ್ ಸ್ಟಡೀಸ್, ನಂದ್ ಫ್ಯಾಮಿಲಿ, ಇವ್ರು ಯಾರು ನನಗ್ ಬೇಡ, ಅವರೇ ನನ್ ಪ್ರಪಂಚ, ಈ ತರದ ಭಾವನೆ. ಸದಾ ಅವ್ರ ಬಗ್ಗೆನೆ ಯೋಚನೆ ಮಾಡೋದು, ಅವ್ರ ಮೆಸೇಜ್ಗೋಸ್ಕರನೇ ರಿಪ್ಲೈಗೋಸ್ಕರ ಕಾಯ್ತಾ ಇರೋದು. ಒಂದ್ ರಿಜೆಕ್ಷನ್ ಏನಾದ್ರು ಬಂದ್ರೆ ಬೇಡ ಅಂತ ಹೇಳಿದಾಗೆಲ್ಲ ತುಂಬಾ ನೋವಾಗೋದು, ತುಂಬಾ ಅಸಹನೆಯಿಂದ ವರ್ತಿಸೋದು. ನಾವ್ ಅವತ್ತು ಮಾತಾಡ್ತಾ ಇದ್ವಿ ನೋಡಿ, ಬೇಡ ಅಂತ ರಿಜೆಕ್ಷನ್ ಆದ ತಕ್ಷಣ ಅವರನ್ನ ಸಾಯಿಸುವಂತ ಯೋಚನೆ ಇರ್ಬೋದು, ಅವ್ರಿಗೇನೋ ತೊಂದರೆ ಕೊಡುವಂತ ಯೋಚನೆಗಳು, ಇಂಥದ್ದೆಲ್ಲ ಬರುವಂತದ್ದು. ಹಾಗೆ ಅವರ ವ್ಯಕ್ತಿಯ ನಿಜ ರೂಪಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವಂತ ಕಲ್ಪನೆಯನ್ನೇ ನಾವು ಪ್ರೀತಿ ಮಾಡೋದು. ನನ್ಗೊಂದ್ ವೇಳೆ ಓಕೆ ಅವ್ರ ಆತರ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಕೂಡ ಅದೇ ಒಂದು ಕಲ್ಪನಾ ಲೋಕದಲ್ಲಿ ನಾವು ಬದುಕಿರೋದು. ಒಳ್ಳೆಯವರಲ್ಲ ಅಂತ ಹೇಳಿ ಗೊತ್ತಾದ್ಮೇಲೂ ಕೂಡ, ಸತ್ಯ ಏನು ಅಂತ ಹೇಳಿ ಗೊತ್ತಾದ್ಮೇಲೂ ನಮ್ಮ ಮನಸ್ಸು ಮತ್ತೆ ಮತ್ತೆ ಅವ್ರ ಕಡೆನೆ ವಾಲ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಪ್ರೀತಿಯಾಗಿರಲ್ಲ. ಆಮೇಲೆ ಕೆಲವು ಸಮಯದ ನಂತರ ಕ್ರಮೇಣ ಓಕೆ ಈಗ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ನೋಡ್ಲಿಕ್ಕೆ ಇಲ್ಲ, ಒಂದೆರಡು ದಿನ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇದು ಕಡಿಮೆ ಆಗ್ಬಿಡತ್ತೆ. ಅಂತಹ ಒಂದು ತೀವ್ರವಾಗಿ ಇರೋದಿಲ್ಲ ಇದು. ಈಗ ಅಟ್ರಾಕ್ಷನ್ ಹೇಗಿರುತ್ತೆ ಅಂದ್ರೆ ಅವಳು ತುಂಬಾ ಚೆನ್ನಾಗಿ ಕಾಣ್ತಾಳೆ, ಅವಳ ಜೊತೆ ಮಾತನಾಡ್ಬೇಕು ಅನ್ಸುತ್ತೆ, ಅದೇ ಮೋಹ, ಅವಳೇ ನನ್ ಜೀವನ, ಅವಳು ರಿಪ್ಲೈ ಮಾಡದಿದ್ರೆ ನನ್ಗೆ ಏನು ಮಾಡೋದಕ್ಕಾಗಲ್ಲ, ಅವಳಿಗೋಸ್ಕರ ನಾನ್ ಎಲ್ಲವನ್ನ ಬಿಟ್ಬಿಡ್ತೇನೆ ಅಂತ. ಆದ್ರೆ ಪ್ರೀತಿ ಅವಳು ನನ್ಗೆ ಮುಖ್ಯ, ಆದ್ರೆ ಅವಳ ಓದು, ಅವಳ ಗುರಿ, ಅವಳ ಕುಟುಂಬ, ಅವಳ ಮಿತಿಗಳು, ಅವಳ ನಿರ್ಧಾರಗಳನ್ನೆಲ್ಲ ನಾನು ಗೌರವಿಸ್ತೇನೆ, ಅವಳ ಒಳ್ಳೆಯದನ್ನೇ ನಾನು ಬಯಸ್ತೇನೆ ಅನ್ನುವಂತಹ ಒಂದು ಭಾವನೆ. ಹಾಗಾಗಿ ಈಗ ಸಾಧಾರಣ ಎಲ್ರಿಗೂ ಒಂದು ಡಿಫರೆನ್ಸ್ ಏನು ಅಂತ ಹೇಳಿ ಗೊತ್ತಾಗಿರುತ್ತೆ, ಅವರವರು ಏನೇನು ಅವರ ಪ್ರೀತಿ ಅಂತ ಹೇಳಿ ಈಗ ಅಂದ್ಕೊಂಡಿದ್ದಾರೆ, ಈ ಎಲ್ಲ ಲಕ್ಷಣಗಳಲ್ಲಿ ನಾವು ಯಾವ ತರ ಇದ್ದೀವಿ ಅಂತ ಹೇಳಿ ಅವರೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೂ ಒಂದು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಾನ್ ಬರೀ ನಿನ್ನ ಮಿಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಇರಲ್ಲ, ಅಥವಾ ನೀನಿಲ್ದೆ ನಾನ್ ಬದುಕದೇ ಇಲ್ಲ ಅನ್ನುವಂಥದ್ದು ಕೂಡ ನಿಜವಾದ ಪ್ರೀತಿ ಆಗಿರೋದಿಲ್ಲ. ಹಾಗೆ ದಿನ ಇಡೀ ಮೆಸೇಜ್ ಮಾಡಿದ್ರೆ, ಚಾಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ಲೇಟ್ ನೈಟ್ ಅಲ್ಲಿ ಮಾತಾಡಿದ್ರೆ ಮಾತ್ರ ಅದು ಪ್ರೀತಿ ಅಂತ ಹೇಳಿ ಅರ್ಥ ಅಲ್ಲ. ಪ್ರೀತಿಯಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಗೌರವ, ಜವಾಬ್ದಾರಿ, ಒಂದು ಬೌಂಡ್ರೀಸ್ ಅಂತ ಇದ್ದೇ ಇರತ್ತೆ, ನಂಬಿಕೆ ಇರುತ್ತೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರುತ್ತೆ. ಸೊ ನಿಮ್ಮ ಪ್ರೀತಿಸುವ ಪಾರ್ಟ್ನರ್ ಅಲ್ಲಿ ತಾಳ್ಮೆ ಇಲ್ಲ ಎಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟ್, ಇವತ್ ಪರಿಚಯ ಆಗಿದೆ ಇವತ್ತಿಗೆ ಎಲ್ಲ ಮುಗ್ದು ಹೋಗ್ಬೇಕು ಅನ್ನುವಂತಹ ಭಾವನೆಗಳಿದ್ರೆ ಖಂಡಿತವಾಗ್ಲು ಅದು ಪ್ರೀತಿ ಅಲ್ಲ ಅಂತ ಹೇಳಿ ಅಂದ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರನ್ನ ನಾನು ನನ್ನ ಕೌನ್ಸಿಲಿಂಗ್ ಬಂದಾಗ ಒಂದಿಷ್ಟು ಈ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸಿದಾಗ ನನ್ಗೆ ಕಂಡು ಬಂದಿರೋ ಒಂದೆರಡು ವಿಷಯಗಳಂದ್ರೆ, ನೀನ್ ಯಾರ ಹತ್ರನೂ ಮಾತಾಡಬಾರ್ದು, ನಿಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಷ್ಟೇನು ನಿನ್ ಪ್ರೀತಿನೇ ಮಾಡಲ್ಲ, ನಿನ್ನ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ನಾನ್ ಮಾತ್ರ ನಿನ್ನ ಪ್ರೀತಿಸೋದು, ನೀನು ನಿಂದ್ ಬೇರೆ ಆ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಡ, ಇವ್ರ ಜೊತೆ ಸೇರ್ಬೇಡ, ಈ ತರದೆಲ್ಲ ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನೀನ್ ಹಿಂಗ್ ಮಾಡ್ಬೇಕು, ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನನ್ ಕರ್ದಲ್ಲೆಲ್ಲ ಬರ್ಬೇಕು, ಈ ತರ ಮಾಡಿದ್ರೆ ಅದು ನಿಜವಾಗ್ಲೂ ಪ್ರೀತಿ ಅಲ್ಲ, ನಿಜವಾದ ಪ್ರೀತಿ ಅಲ್ಲ. ಆಮೇಲೆ ಬೇಡ ಅಂತ ಹೇಳಿ ಹೇಳ್ದಾಗ, ಸಪೋಸ್ ಈಗ ಅವ್ರು ಕರೀತಾರೆ ನೀವು ಬರಲ್ಲ ಅಂತ ಹೇಳ್ತೀರಿ ಅಂತ ಹೇಳ್ದಾಗ ಅದನ್ನೂ ಕೂಡ ಗೌರವಿಸ್ತಾ ಇಲ್ಲ, ಅದನ್ನೇ ಹಿಡ್ಕೊಂಡು ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದು ಕೂಡ ಪ್ರೀತಿ ಅಲ್ಲ. ಈಗ ನಾನೊಂದು ಸಣ್ಣ ಪರೀಕ್ಷೆ ಕೊಡೋದು, ಯಾರಾದ್ರೂ ನಿಮ್ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಈ ವ್ಯಕ್ತಿ ನನ್ನನ್ನ ನನ್ ಜೀವನದಿಂದ ದೂರ ಮಾಡ್ತಿದಾರ ಅಥವಾ ನನ್ನ ಜೀವನವನ್ನ ಉತ್ತಮಗೊಳಿಸ್ತಿದಾರ ಅಂತ ಹೇಳಿ ಕೇಳ್ಕೊಳ್ಬೇಕು. ನನ್ನನ್ನ ನಾನು ಓದೋದ್ರಿಂದ ನನ್ನನ್ನು ದೂರ ಮಾಡ್ತಿದಾರ, ಏ ಓದಿ ಯಾರು ಇದಾಗಿದ್ದಾರೆ, ನೀನ್ ನನ್ ಮೆಸೇಜ್ ಮಾಡ್ತಾ ಇರೋ, ನೀನ್ ನನ್ ಜೊತೆ ಕಾಲಲ್ಲಿ ಮಾತಾಡ್ತಾ ಇರೋ, ನನ್ನ ಒಳ್ಳೆಯ ಸ್ನೇಹಿತರು ಅವ್ರಿಗೆ ಗೊತ್ತಿರುತ್ತೆ ಇವರಿಂದ ನನ್ಗೆ ತುಂಬಾ ಒಳ್ಳೇದಾಗತ್ತೆ ಈ ಫ್ರೆಂಡ್ಸ್ ಇಂದ ಅಂತ ಹೇಳಿ ಗೊತ್ತಿದ್ರು ಕೂಡ ಇಲ್ಲ ನೀನ್ ಅವ್ರ ಹತ್ರ ಮಾತಾಡ್ಕೂಡ್ದು ಆ ತರದ್ದೇನಾದ್ರು ರಿಸ್ಟ್ರಿಕ್ಷನ್ಸ್ ಹಾಕ್ತಿದಾರ, ನಿಮ್ ಗುರಿಗಳನ್ನ ಮರೆಸ್ತಾ ಇದಾರೆ, ನನ್ಗೇನೋ ಒಂದ್ ಆಗ್ಬೇಕು ಅಂತ ಹೇಳಿ ಏನೋ ಒಂದ್ ಗುರಿ ಇರುತ್ತೆ, ಬಟ್ ಏ ಅದನ್ನೆಲ್ಲ ಯಾರು ಮಾಡ್ತಾರೆ, ಸುಮ್ನೆ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ, ನೀನ್ ಹಂಗಿದ್ದೆಲ್ಲ ಏನ್ ಮಾಡೋ ಅವಶ್ಯಕತೆ ಇಲ್ಲ, ನಾನಿದ್ದೀನಲ್ಲ ನನ್ ಬಗ್ಗೆ ನೀನ್ ಕಾನ್ಸಂಟ್ರೇಷನ್ ಮಾಡು ಸಾಕು, ಈ ತರ ಏನಾದ್ರೂ ಹೇಳ್ತಿದಾರ, ನಿಮ್ಮ ಆತ್ಮ ಗೌರವವನ್ನ ಕಡಿಮೆ ಮಾಡ್ತಿದ್ದಾರ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಏನಾದ್ರು ಅದಕ್ಕೆ ಧಕ್ಕೆ ತರುವಂತಹ ಕೆಲ್ಸಗಳನ್ನ ಮಾತುಗಳನ್ನ ಆಡ್ತಿದ್ದಾರ. ಆಮೇಲೆ ಈ ನಮ್ಮ ರಿಲೇಶನ್ಶಿಪ್ ಅನ್ನ ನೀನು ಸೀಕ್ರೆಟ್ ಆಗಿಡ್ಬೇಕು, ನಮ್ ಚಾಟ್ ಅನ್ನ ಯಾರಿಗೂ ತೋರಿಸ್ಬಾರ್ದು, ನಮ್ದು ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ತರದೇನಾದ್ರು ಹೇಳ್ತಿದಾರ, ನನ್ ಮಾತ್ ಕೇಳೋದಿಲ್ಲ ಅಂತ ಹೇಳಿದ್ರೆ ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ, ತರದೇನಾದ್ರು ಹೇಳ್ತಿದಾರ ಅಂದ್ರೆ ಪ್ರೀತಿಗಿಂತ ಕಂಟ್ರೋಲ್ ಜಾಸ್ತಿ ಇದೆಯಾ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ತರದ ಪಾಯಿಂಟ್ ಗಳೆಲ್ಲ ಇದೆ ಅಂತ ಹೇಳಿ ಆದ್ರೆ ನೀವ್ ಈಗ್ಲೇ ಎಚ್ಚೆತ್ಕೊಳ್ಳಿ, ಇದು ಖಂಡಿತವಾಗ್ಲೂ ಪ್ರೀತಿ ಅಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಯಾರಾದ್ರೂ ಪರಿಚಯ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಅಲ್ವಾ?
1: ಹೌದು.
2: ಈಗ ಹಾಗಲ್ಲ, ಒಂದ್ ಫ್ರೆಂಡ್ ರಿಕ್ವೆಸ್ಟ್ ಹಾಯ್ ಅಂತ ಹೇಳಿ ಕಳ್ಸಿದ್ರೆ ಮರುದಿನದಿಂದ ಚಾಟಿಂಗ್ ಶುರು ಆಯ್ತು, ಊಟ ಆಯ್ತಾ, ಏನ್ ಮಾಡ್ತಿದೀಯಾ ಅಂತ ಒಂದ್ ಮೊದ್ಲು ಶುರು ಆಗಿದ್ದು. ಆಮೇಲೆ ನೀನ್ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ನಾನ್ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನಿನ್ನನ್ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೀಗೆ ಒಂಥರ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರೋದು. ಆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನನ್ಗೊಂದು ಫೋಟೋ ಕಳ್ಸು, ಫೋಟೋ ಕಳ್ಸಿದ್ರೆ ನಾನು ಅದನ್ನ ಏನು ನೋಡಿ ನಾನು ಡಿಲೀಟ್ ಮಾಡ್ತೀನಿ, ನಾನ್ ಸೇವ್ ಮಾಡಲ್ಲ, ನಾನ್ ಯಾರಿಗೂ ತೋರ್ಸಲ್ಲ. ನೀನ್ ಫೋಟೋ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ಸ್ಟ್ರೇಂಜರ್ಸ್ ಜೊತೆಗಿನ ಒಂದು ಸಂಬಂಧಗಳು, ಫ್ರೆಂಡ್ಶಿಪ್ಗಳು, ರಿಲೇಶನ್ಶಿಪ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅವರು ಆ ಪ್ರೊಫೈಲ್ ಪಿಕ್ಚರ್ ಅವರದ್ದೇ ಆಗಿರತ್ತೆ ಅಂತ ಗ್ಯಾರಂಟಿ ಇರಲ್ಲ, ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಹೆಸರು ಅದು ಕೂಡ ಅವರದ್ದೇ ಅದೇ ಅಂತ ಹೇಳಿದಕ್ ಬರಲ್ಲ, ಹಾಗೆ ಅವ್ರು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ಗಳಿರಬಹುದು, ಅವ್ರ ಬಗ್ಗೆ ಹೇಳ್ಕೊಂಡಂತಹ ಐಡೆಂಟಿಟಿ ಇರ್ಬಹುದು, ಯಾವುದು ಕೂಡ ಸತ್ಯ ಆಗಿರ್ಬೇಕು ಅಂತ ಏನೂ ಇಲ್ಲ. ಅದ್ರ ಜೊತೆಗೆ ಏನು ಅವರು ಒಂದೀಗ ಹುಡುಗಿ ಜೊತೆ ಚಾಟ್ ಮಾಡುವಾಗ ಅದ್ ನನ್ ಹುಡುಗ ಅಂತ ಹೇಳಿರ್ಬೋದು, ಅಥವಾ ಹುಡುಗನ ಜೊತೆ ಚಾಟ್ ಮಾಡುವಾಗ ನನ್ ಹುಡುಗಿ ಅಂತ ಹೇಳಿರ್ಬೋದು, ಅದು ಕೂಡ ಸುಳ್ಳಾಗಿರೋ ಸಾಧ್ಯತೆಗಳು ಬಹಳ ಇದೆ. ಸೊ ಎಲ್ಲವನ್ನೂ ನಾವು ನಂಬಿಕೊಂಡು ಅವ್ರು ಈಗ ಎಷ್ಟು ವರ್ಷ ಅಂತ ಹೇಳೋದು, ಅವ್ರು ಏನ್ ಕೆಲ್ಸ ಮಾಡ್ತಿದ್ದಾರೆ ಹೇಳೋದು, ಅಥವಾ ಅವ್ರ ಕುಟುಂಬದ ಬಗ್ಗೆ ಕೊಡುವಂತಹ ಮಾಹಿತಿ, ಇದ್ಯಾವುದು ಕೂಡ ಸತ್ಯ ಆಗಿರತ್ತೆ ಅಂತ ಹೇಳಿ ಖಾತ್ರಿ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಅಲ್ಲಿ ಪರಿಚಯ ಆಗಿರೋರ್ಗೆ ತಕ್ಷಣ ಅವರನ್ನ ನಂಬೋದು, ನಮ್ಮ ಇನ್ಫಾರ್ಮೇಶನ್ ಗಳನ್ನ ಅವ್ರಿಗೆ ಕೊಡೋದು, ಅಲ್ಲಿಂದ ಇಂತ ಒಂದು ರಿಕ್ವೆಸ್ಟ್ ಗಳು ಅಂದ್ರೆ ಫೋಟೋ ಕಳ್ಸು, ನೀನ್ ಫೋಟೋ ಕಳ್ಸಿಲ್ಲ ಅಂತ ಹೇಳಿದ್ರೆ ನೀನ್ ಫೇಕ್ ಅಂತ ಹೇಳಿ ಅರ್ಥ, ನೀನ್ ನಿಜವಾಗ್ಲು ಜೆನ್ಯೂನ್ ಆಗಿದ್ರೆ ನಿನ್ ಫೋಟೋ ಕಳ್ಸು, ಈ ತರದ ರಿಕ್ವೆಸ್ಟ್ ಗಳು ಜಾಸ್ತಿ ಬರುತ್ತೆ ಅಲ್ಲಿ. ಇನ್ನು ಕೆಲವು ಮಕ್ಕಳಲ್ಲಿ ಒಂದು ಮನೆಯಲ್ಲಿ ಕೂಡ ಸಮಸ್ಯೆಗಳಿರುತ್ತೆ, ಅವರಿಗೆ ಅವರ ಪೇರೆಂಟ್ಸ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ನನ್ನನ್ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನನ್ ಹೇಳೋರ್ಗೇಳೋರ್ ನನ್ಗೆ ಯಾರು ಇಲ್ಲ ಮನೆಯಲ್ಲಿ, ನನ್ನ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ, ನನ್ ಏನ್ ಮಾಡೋದಕ್ಕೆ ಹೋದ್ರು ನನ್ಗೆ ಅಡ್ಡಿ ಪಡಿಸ್ತಾರೆ, ನಾನ್ ಏನ್ ಮಾಡೋದು ಅದ್ರಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾರೆ. ಇಂತಹ ಒಂದು ನೋವುಗಳು ಇರುವಂತಹ ಮಕ್ಕಳು ಇಂತಹ ಟ್ರ್ಯಾಪ್ ಗೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರತ್ತೆ. ಪೋಷಕರು ಯಾವಾಗ ನೋಡಿದ್ರು ಬೈತಾರೆ ಅಂತ ಹೇಳುವಂತದ್ದು, ಅಥವಾ ಅವರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ನಡುವೆ ಅವರಿಗೆ ಸಮಸ್ಯೆಗಳು ಇರುತ್ತೆ, ಆ ತರ ಎಲ್ಲ ಜಗಳಗಳು ಇರುತ್ತೆ. ಮನೆಯಲ್ಲಿ ಎರಡು ಮೂರು ಮಕ್ಕಳಿದ್ದಾಗ ಕಂಪ್ಯಾರಿಸನ್ಸ್ ಇರುತ್ತೆ ಕೆಲವರಲ್ಲಿ. ಸೊ ನನ್ಗೆ ಇತ್ತೀಚೆಗೆ ಅಷ್ಟೇ ಒಂದು ಲಾಸ್ಟ್ ವೀಕ್ ಅಷ್ಟೇ ಒಂದು ಕೇಸ್ ಬಂದಿರೋದು. ಅವಳು ತುಂಬಾ ಡಿಪ್ರೆಷನ್ ಗೆ ಹೋಗಿದ್ದಾಳೆ. ಅವಳಿಗೂ ಇರೋದು ಏನಂದ್ರೆ, ನನಗಿಂತ ಜಾಸ್ತಿ ನನ್ನ ತಮ್ಮನ್ ಪ್ರೀತಿ ಮಾಡ್ತಾರೆ, ನನಗ್ ಬೆಲೆನೇ ಇಲ್ಲ ಅಂತ. ಇದರ ಅಂದ್ರೆ ಎರಡು ಮಕ್ಕಳಿರುವಾಗ ಒಂದು ಕಂಪ್ಯಾರಿಸನ್ ಮಾಡೋದು, ಅಥವಾ ಇನ್ನೊಬ್ಬರನ್ನ ಜಾಸ್ತಿ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಜಾಸ್ತಿ ಪ್ರೀತಿ ಮಾಡಿ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಕಡೆಗಣಿಸೋದು, ಈ ತರದ ಒಂದು ಘಟನೆಗಳು ಮನೆಯಲ್ಲಿ ರಿಪೀಟೆಡ್ ಆಗಿ ಆಗ್ತಾ ಇದ್ದಾಗ ಮಕ್ಕಳುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ನಿನ್ನನ್ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ತೇನೆ ಅಥವಾ ನಾನ್ ನಿನ್ನನ್ ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮೇಲೆ ಇಮೋಷನಲ್ ಆಗಿ ಡಿಪೆಂಡೆಂಟ್ ಆಗಿ ಬಿಡ್ತಾರೆ. ಅವರಿಗೆ ಪ್ರೀತಿಯೇ ಬೇಕು ಅಂತ ಹೇಳಿರಲ್ಲ, ಅವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವರಿಗೆ ಬೇಕಾಗಿರ್ತಾರೆ. ಪೇರೆಂಟ್ಸ್ ಗಳಿಗೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇರ್ತೀನಿ, ಯಾರೋ ಅವರ ವಿಶೇಷ ವ್ಯಕ್ತಿ, ಯಾರೋ ಹೊರಗಡೆ ಆನ್ಲೈನ್ ಸ್ಟ್ರೇಂಜರ್ಸ್ ಆಗಿರೋದಕ್ಕಿಂತ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ವಿಶೇಷ ವ್ಯಕ್ತಿ ನೀವೇ ಆಗಿ, ಅದು ಬಹಳ ಮುಖ್ಯ. ಮತ್ತೆ ಇನ್ನೂ ಒಂದು ಕೆಲವು ಸಲ ಇರುತ್ತೆ, ಯಾರೋ ನನ್ ಮಕ್ಕಳು ಯಾರನ್ನೋ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ, ನಿನ್ನ ನನ್ ಕೊಂದು ಬಿಡ್ತೇನೆ, ನೀನ್ ನನ್ ಕುಟುಂಬದ ಮಾನ ಹಾಳು ಮಾಡಿದೆ, ಮರ್ಯಾದೆ ಹೋಯ್ತು ನಮ್ದು, ಇನ್ಮೇಲೆ ನಿನ್ನನ್ ಹೊರಗೆ ಬಿಡೋದಿಲ್ಲ, ನಿನ್ ಮನೆಯಲ್ಲೇ ಬಿದ್ದಿರು ನೀನು, ಈ ತರದ ನೀನ್ ಓದಿ ಉದ್ಧರಿಸಿದ್ ಸಾಕು ಅಂತಾನು, ಈ ತರದೆಲ್ಲ ಮಾತುಗಳು ಎಲ್ಲ ಬರತ್ತೆ. ಹಾಗೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ಆ ಮಗು ಭಾವನೆ ಅದ್ರದ ಆ ಭಾವನೆಯನ್ನ ಅದು ನಿಲ್ಸೋದಿಲ್ಲ, ಅವ್ರ ಜೊತೆಗೆ ಮಾತಾಡೋದನ್ನ ನಿಲ್ಲಿಸ್ಬೋದು ಅಲ್ವಾ. ಅದಕ್ಕಿಂತ ಜಾಸ್ತಿ ಏನಾಗಿದೆ ಅಂದ್ರೆ, ಇದು ಕೂಡ ನನ್ನ ಕೌನ್ಸಿಲಿಂಗ್ ನ ಒಂದು ಭಾಗ ಆಗಿತ್ತು. ಒಂದು ಲಾಸ್ಟ್ ಎರಡು ವಾರದ ಹಿಂದೆ ಒಂದು ಕೇಸ್ ಬಂದಿತ್ತು ಹಾಗೆ. ಅವಾಗ ಈ ತರ ವಿರೋಧಿಸ್ತಾರೆ ಆಗ ಅವರು ರೆಬೆಲ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ತಂದೆ ತಾಯಿಯನ್ನೇ ದ್ವೇಷ ಮಾಡಿ ಹೊರಗಡೆ ಇವರನ್ನ ಇನ್ನೂ ಕೂಡ ಅವರು ಇವರ ಪ್ರೀತಿಗೆ ಅರ್ಹ ವ್ಯಕ್ತಿ ಆಗಿಲ್ಲದಿದ್ದ ಸಮಯದಲ್ಲಿ ಕೂಡ ಅವರನ್ನೇ ನಂಬಿ ಇವ್ರು ಬೇಡ ಹೇಳ್ತಾರನ್ನೋ ಒಂದು ಕಾರಣಕ್ಕೆ ತಂದೆ ತಾಯಿಯನ್ನ ದ್ವೇಷ ಮಾಡುವಂತಹ ಮಕ್ಕಳುಗಳು ಈಗ ಇರ್ತಾರೆ. ಹಾಗಾಗಿ ಅವರಿಗೆ ನಿನ್ಗೇನ್ ಆಗ್ತಾ ಇದೆ, ನಿಜವಾಗ್ಲು ನಿನ್ಗೇನ್ ಆಗ್ತಾ ಇದೆ ಅಂದ್ರೆ, ನಿಂದು ನಿಜವಾಗ್ಲೂ ಪ್ರೀತಿನಾ, ಅಥವಾ ನಿಂದು ಇದೊಂದು ಆಕರ್ಷಣೆ ಮಾತ್ರನಾ, ಅಥವಾ ಇದೊಂದು ಬರೀ ಒಂದು ಇನ್ಫ್ಯಾಚುವೇಶನ್ ನಾ, ನೋಡು ಬಾ ನಿನ್ಗೆ ಇದ್ರದ ಲಕ್ಷಣಗಳನ್ನೆಲ್ಲ ನಾನು ಹೇಳ್ತೀನಿ, ನಿಂದ್ ಯಾವ್ದು ಅಂತ ಹೇಳಿ ನೀನೇ ಅರ್ಥ ಮಾಡ್ಕೋ, ನಿಜವಾದ ಪ್ರೀತಿ ಹೌದು ಅಂತ ಹೇಳಿ ಆದ್ರೆ ಟೈಮ್ ತಗೋ ಸ್ವಲ್ಪ, ನಾನ್ ನಿನ್ ಜೊತೆಗಿದ್ದೀನಿ, ನಾನ್ ನಿನ್ಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ಬೇಕೆ ಹೊರತು ಅವರಿಗೆ ಸಂಬಂಧ ಏನು ಈ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ಎಲ್ಲ ಒಂದು ಕಮ್ಯುನಿಕೇಟ್ ಮಾಡಿದಾಗ ಮಕ್ಕಳುಗಳು ತಪ್ಪುಗಳನ್ನ ಮಾಡೋದಿಲ್ಲ. ನಾನು ತುಂಬಾ ಶಾಲೆಗಳಲ್ಲಿ ಹೋದಾಗ ಈ ಒಂದು ಟಾಪಿಕ್ ತಗೊಂಡಾಗ, ನಿಮ್ಗೆ ನಿಜವಾದ ಪ್ರೀತಿ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಬಗ್ಗೆ ಯಾರಾದ್ರೂ ಹೇಳಿದಾರ ಇರುವ ವ್ಯತ್ಯಾಸಗಳನ್ನ ಅಂತ ಹೇಳಿದಾಗ ಆಲ್ಮೋಸ್ಟ್ 100% ಮಕ್ಕಳು ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಮೂರರ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳಿ ಆದಾಗ, ಒಬ್ವಿಯಸ್ಲಿ ಯಾರೋ ಒಬ್ರು ಕೇರ್ ತೋರಿಸಿದಾಗ ಸ್ವಲ್ಪ ಊಟ ಆಯ್ತಾ ಅಂತ ಹೇಳಿ ಕೇಳ್ತಾಗ, ನಾನ್ ನಿಮ್ ಹತ್ರ ಒಂದು ಘಟನೆ ಒಂದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದು ಚಿಕ್ಕ ಹುಡುಗಿ, ಒಂದು 7th 6th ಸ್ಟ್ಯಾಂಡರ್ಡ್ ಹುಡುಗಿಯವಳು. ನಾನು ಎಲ್ಲ ಸರಿಯಾದ ಇದನ್ನೇ ನಾನು ಹೇಳೋದಿಲ್ಲ, ನಿಮ್ಗೆ ಅದು ಗೊತ್ತಿರುತ್ತೆ ನನ್ನ ವೃತ್ತಿಯ ಒಂದು ಎಥಿಕ್ಸ್. ಅದು ನಾನು ಆ ಅರ್ಥವನ್ನ ಉಳಿಸಿಕೊಂಡು ಕಥೆಯನ್ನ ಸ್ವಲ್ಪ ಚೇಂಜ್ ಮಾಡಿರ್ತೇನೆ. ಹಾಗಾಗಿ ಇದು ಒಂದು ಈ ತರ ಆಗಿರುವಂತಹ ಘಟನೆ. ಒಬ್ಳು ಹುಡುಗಿ, ಅವಳು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಒಂದು ಬಿಲೋ 30 ಇಯರ್ಸ್ ನವನೊಬ್ಬ ಜಾಬ್ಗೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಸರಿಯಾಗಿ. ಅವನು ಕೂಡ ಬಸ್ಗೆ ನಿಂತಿರ್ತಾನೆ, ಇವಳು ಕೂಡ ಡೈಲಿ ಅಲ್ಲಿ ಬಸ್ಗೆ ನಿಂತಿರ್ತಾಳೆ. ಸೊ ಇವಳು ಒಂದಿನ ಅವನು ಇವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇವಳು ಅದನ್ನ ಏನ್ ಅನ್ಕೋತಾಳೆ,
1: ಏನೋ ಆಸೆ
2: ಪ್ರೀತಿ ಇದೆ ಅಂತ ಹೇಳಿ ಅಂದ್ಕೋತಾಳೆ. ಅವಳು ತುಂಬಾ ಚಿಕ್ಕ ಹುಡುಗಿ. ಸೊ ಅವಳು ನನ್ಗೆ ಕೌನ್ಸಿಲಿಂಗ್ ಏನೋ ಒಂದು ಸಮಸ್ಯೆಯಿಂದ ಅವಳು ಕೌನ್ಸಿಲಿಂಗ್ ಗೆ ಬರ್ಬೇಕಾಗಿತ್ತು. ಆಗ ಕೌನ್ಸಿಲಿಂಗ್ ಗೆ ಬಂದಾಗ ನನ್ ಎದುರುಗಡೆ ಕುತ್ಕೊಂಡು ಅವಳು ಹೇಳಿದ್ದು ನನ್ಗೇನ್ ಗೊತ್ತಾ, ನನ್ಗೆ ಅವನ್ ಬೇಕು. ನಾನು ಅವಾಗ ಕೇಳಿದ್ದೆ, ಅವನ್ ನಕ್ಕಿದಾನೆ ಅಂತ ಜಸ್ಟ್ ಒಂದೇ ಕಾರಣಕ್ಕೆ, ನೀನ್ ಎಷ್ಟು ಚಿಕ್ಕವಳು, ದಿನಾ ನಿನ್ನ ನೋಡ್ತಾನೆ ಅಂತ ಹೇಳಿದ ತಕ್ಷಣ ನಿನ್ ಒಂದು ಪುಟ್ಟ ಹುಡುಗಿ ಅಂತ ಹೇಳಿ ಅಂದ್ಕೊಂಡು ಒಂದ್ ಸ್ಮೈಲ್ ಕೊಟ್ಟಿರ್ಬಹುದಲ್ವಾ. ಹಾಗಂತ ಯಾರೋ ನಮ್ಗಿಷ್ಟ ಆದ್ರು, ಅವ್ರ ಲುಕ್ ಇಷ್ಟ ಆಯ್ತು, ಅವ್ನ್ ನೋಡೋದಕ್ ಚೆನ್ನಾಗಿದ್ದಾನೆ, ಅವ್ನ್ ನನ್ ನೋಡಿ ಸ್ಮೈಲ್ ಮಾಡ್ದ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಕನ್ಕ್ಲೂಷನ್ಗೆ ಬರೋದಲ್ಲ ಲವ್ ಅಂತ ಹೇಳಿ, ಅದು ಕೂಡ ಇನ್ಫ್ಯಾಚುಯೇಷನ್ ಆಗಿರುತ್ತೆ. ಯಾವ್ದೋ ಒಂದು ಅವರ ಲುಕ್ ಅನ್ನು ನೋಡಿ, ಅವ್ರ ಸ್ಟೈಲ್ ಅನ್ನು ನೋಡಿ, ಅವ್ರ ಸ್ಮೈಲ್ ಅನ್ನು ನೋಡಿ ನಾವ್ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಅದು ನಿಜವಾದ ಪ್ರೀತಿ ಆಗಿರ್ಬೇಕು ಅಂತೇನಿಲ್ಲ, ಇನ್ಫ್ಯಾಚುಯೇಷನ್ ಕೂಡ ಆಗಿರ್ಬೋದು. ಹಾಗಾಗಿ ಹೆಣ್ಮಕ್ಳಿಗೆ ಇನ್ನೂ ಒಂದು ವಿಶೇಷವಾದಂತಹ ಮಾತಂತ ಹೇಳಿದ್ರೆ, ನಿಮ್ಮನ್ ಯಾರಾದ್ರೂ ಪ್ರೀತಿಸ್ತೇನೆ ಅಂತ ಹೇಳಿದಾಗ ನಿಮ್ಮ ಇಡೀ ಜೀವನದ ಎಲ್ಲವನ್ನ, ನಿಮ್ಮ ಓದು, ನಿಮ್ಮ ಕನಸುಗಳು, ನಿಮ್ಮ ಆತ್ಮಗೌರವ, ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯ ಎಲ್ಲವನ್ನ ಅವರಿಗೋಸ್ಕರ ಬಿಟ್ಕೊಡ್ಬೇಕು ಅಂತ ಹೇಳಿ ಏನೂ ಇಲ್ಲ. ಸೊ ಇವೆಲ್ಲವೂ ನಿಮ್ಮ ಜೀವನದ ಭಾಗ ಆಗಿರತ್ತೆ. ಯಾರಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನಿಮ್ಮನ್ನು, ಅವರು ಇದು ಯಾವುದನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೇ ಮಾತು ನಮ್ ಹುಡುಗರಿಗೂ ಕೂಡ ಅನ್ವಯಿಸುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಹಕ್ಕು ಸಾಧನೆ ಮಾಡೋದಲ್ಲ, ಪ್ರೀತಿ ಅಂತ ಹೇಳಿದ್ರೆ ಒಬ್ರ ಜೀವನವನ್ನ ಇನ್ನೊಬ್ರು ಗೌರವಿಸೋದು. ಈಗ ಯಾರಾದ್ರೂ ನೀನ್ ನನ್ನ ಪ್ರೀತಿಸ್ತಿ, ನಿಜವಾಗ್ಲೂ ಪ್ರೀತಿಸ್ತಿ, ಹೌದಾದ್ರೆ ನೀನ್ ಇದನ್ನ ಸಾಬೀತು ಮಾಡು ಅಂತ ಹೇಳಿ ಈ ತರದ ಒಂದು ಪ್ರಶ್ನೆಗಳು ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ ಗಳಲ್ಲಿ ಈ ಹೈಸ್ಕೂಲ್ ನಂತರ ಈಗಂತೂ ನನ್ ಕೇಳ್ಪಟ್ಟಿದೀನಿ ಪ್ರೈಮರಿಯೆಲ್ಲ ಶುರು ಆಗತ್ತೆ ಅಂತ. ಇದೆಲ್ಲ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಇದಿರುತ್ತೆ. ಹಾಗಾದ್ರೆ ಇದನ್ನು ಕೂಡ ನಾವು ಆತರ ಪ್ರಶ್ನೆಗಳನ್ನ ಯಾರಾದ್ರೂ ಹೇಳಿದಾಗ ಕೂಡ ನಮ್ಮ ಭಾವನೆಗಳನ್ನ ಅವರು ಬಳಸ್ಕೊಳ್ತಿದ್ದಾರಾ ಅಂತ ಹೇಳಿ ಕೂಡ ನೋಡ್ಬೇಕಾಗತ್ತೆ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಕ್ಷಣದಲ್ಲೇ ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮನ್ನ ಪ್ರೀತಿಸ್ತಾರೆಯೋ ಅಥವಾ ನಮ್ಮ ಭಾವನೆಗಳನ್ನ ಬಳಸಿಕೊಳ್ತಾರೆಯೇ ಅಂತ ಹೇಳಿ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭವಿಷ್ಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಬೌಂಡ್ರೀಸ್ ಅನ್ನ ನಾವು ಯಾವತ್ತು ಗೌರವಿಸಬೇಕು. ಹಾಗೆ ಇನ್ನು ಒಂದು ಇದ್ರಲ್ಲಿ ನಿಜವಾಗ್ಲೂ ಪ್ರೀತಿನ ಅಂತ ಹೇಳಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೆಲವು ಸಲ ನಾವು ಮೋಹವನ್ನ ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತೇವೆ, ಆಕರ್ಷಣೆಯನ್ನು ಪ್ರೀತಿ ಅಂತ. ಕೆಲವು ಸಲ ಒಂಟಿತನದಲ್ಲಿದ್ದಾಗ ಯಾರಾದ್ರೂ ಒಬ್ರು ಮಾತಾಡಿಸಿದ್ರು ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ ಕಡೆ ಒಂಚೂರು ಗಮನ ಕೊಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನೇ ಆ ಸಂತೋಷಕ್ಕೆ ಅದನ್ನು ಕೂಡ ನಾವು ಪ್ರೀತಿ ಅಂತ ಹೇಳಿ ಅನ್ಕೊಂಡು ಬಿಡ್ತೇವೆ. ಹಾಗಾಗಿ ನಿಜವಾದ ಪ್ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ನಿನ್ ಒಳ್ಳೇದ್ ನನಗ್ ಮುಖ್ಯ ಅನ್ನೋದು ತುಂಬಾ ಇದು ಮಾಡಿರ್ತಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಒತ್ತಾಯ ಇರೋದಿಲ್ಲ. ಈಗಿಂದು ಇದ್ರಲ್ಲಿ ತುಂಬಾ ಕೇಸ್ಗಳಲ್ಲಿ ನೋಡಿದ್ರೆ ಆಯ್ತು, ಇವತ್ತು ಪರಿಚಯ ಆಯ್ತು, ನಾಳೆ ಪ್ರಪೋಸಲ್ ಆಯ್ತು, ನಾಡಿದ್ದು ಯಾವ್ದೋ ಒಂದು ಲಾಡ್ಜ್ಗೆ ಹೋಗಿ ಆಯ್ತು. ಈ ತರದ ಒಂದು ಏನು ಮತ್ತೆ ಕೆಲವರು ಅಂದ್ಕೊಳ್ಳೋದು, ಹೇಳೋದು ಕೌನ್ಸಿಲಿಂಗ್ ಅಲ್ಲಿ ಕೆಲವರೀಗ ಹೇಳ್ತಾರೆ, ಅವ್ರೇನಾದ್ರೂ ಈಗ ಫೋಟೋ ಕಳ್ಸು ಅಂತ ಹೇಳಿದಾಗ ನಾನ್ ಕಳ್ಸಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನನ್ನ ಒಂದು ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಯಾವ ತರದ ಭಾವನೆ ಇರುತ್ತೆ ಅಂತ ಹೇಳಿದ್ರೆ, ಕಳ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನನ್ ಬಿಟ್ ಬಿಡ್ತಾರೆ ಅನ್ನುವಂತ ಭಯ ಇವ್ರಿಗಿರುತ್ತೆ. ಆ ಒಂದು ಕಾರಣಕ್ಕೆ ಅವರು ಅವ್ರು ಏನ್ ಹೇಳಿದ್ರು ಕೂಡ ಅದನ್ನ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಇಮ್ಯಾಚುರಿಟಿ ಅಂತ ಹೇಳಿ ಹೇಳ್ಬಹುದು. ಮತ್ತೆ ಈ ಹದಿಹರೆಯದ ವಯಸ್ಸಿನಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅನ್ನುವಂಥದ್ದು ಒಂದು ಮಾನವ ಸಹಜವಾದಂತಹ ಭಾವನೆ. ಆ ಸಮಯದಲ್ಲಿ ಅವರಿಗೆ ಯಾರೋ ತುಂಬಾ ಚೆನ್ನಾಗಿ ಕಾಣ್ತಾರೆ, ಅವ್ರ ಸ್ಮೈಲ್ ಇಷ್ಟ ಆಗುತ್ತೆ, ಅವ್ರ ವಾಯ್ಸ್ ಇಷ್ಟ ಆಗುತ್ತೆ, ಪರ್ಸನಾಲಿಟಿ ಇಷ್ಟ ಆಗ್ಬಹುದು, ಅವ್ರನ್ನ ನೋಡಿದಾಗೆಲ್ಲ ಏನು ಬಟರ್ಫ್ಲೈ ಫೀಲಿಂಗ್ ಬರಬಹುದು, ಇದ ಎಲ್ಲ ಕೂಡ ಇರುತ್ತೆ. ಆದ್ರೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನ ಲವ್ ಅಂತ ಹೇಳಿ ತೀರ್ಮಾನಕ್ಕೆ ಬರಬಾರ್ದು. ಯಾಕಂದ್ರೆ ಇದೆರಡೂ ಕೂಡ ಒಂದೇ ಅಲ್ಲ. ಆಕರ್ಷಣೆ ಅನ್ನುವಂಥದ್ದು ದೇಹ ಮತ್ತೆ ಭಾವನೆಗಳಿಗೆ ಸಂಬಂಧಿಸಿದ ಒಂದು ಸಹಜ ಪ್ರತಿಕ್ರಿಯೆ. ಆದ್ರೆ ಪ್ರೀತಿ ಅಂತ ಹೇಳಿದ್ರೆ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ಗೌರವಿಸುವುದು, ಅವರ ಗುಣಗಳು, ದೌರ್ಬಲ್ಯಗಳು, ಮಿತಿಗಳು, ಕನಸುಗಳು, ಜಾಗ ಇವೆಲ್ಲವನ್ನ ಒಪ್ಪಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಆದ್ರಿಂದ ಅವನನ್ನ ನೋಡಿದಾಗ ನನ್ಗೆ ತುಂಬಾ ಫೀಲಿಂಗ್ ಬರುತ್ತೆ ಅನ್ನುವಂತ ಕಾರಣಕ್ಕೆ ಅದು ಟ್ರೂ ಲವ್ ಅಂತ ಹೇಳಿ ನಿರ್ಧಾರ ಮಾಡಬಾರ್ದು. ಇನ್ನು ಕೆಲವೊಂದಿದೆ, ಟೈಮ್ ಪಾಸ್ ಅಥವಾ ಮ್ಯಾನಿಪುಲೇಷನ್ ಅಂತ ಹೇಳಿ, ಇದು ಕೂಡ ತುಂಬಾ ಅಪಾಯಕಾರಿ. ಕೆಲವರು ರಿಲೇಶನ್ಶಿಪ್ ಬೇಕು ಅಥವಾ ಪ್ರೀತಿ ಬೇಕು ಅಂತ ಹೇಳಿ ಹುಡ್ಕೋದಿಲ್ಲ. ಅವ್ರಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಒಂದು ಎಕ್ಸೈಟ್ಮೆಂಟ್ ಬೇಕಾಗಿರುತ್ತೆ. ತಮ್ಮದೇ ಅದು ಯಾವುದೋ ಒಂದು ಉದ್ದೇಶದಲ್ಲಿ ಆರಂಭದಲ್ಲಿ ಅವರು ತುಂಬಾ ಕೇರಿಂಗ್ ಆಗಿರ್ತಾರೆ, ನೀನೇ ನನ್ನ ತುಂಬಾ ಲವ್ಯಬಲ್ ಪರ್ಸನ್ ಅಂತ ಹೇಳೋದು, ನಿನ್ನನ್ ಬಿಟ್ರೆ ಬೇರೆ ನನ್ಗೆ ಯಾರು ಬೇಡ ಅಂತ ಹೇಳೋದು, ನಿನ್ನನ್ ಮಾತ್ರ ಪ್ರೀತಿಸ್ತೇನೆ ಅಂತ ಹೇಳೋದು. ಆಮೇಲೆ ನಿಧಾನವಾಗಿ ನಿನ್ ಫ್ರೆಂಡ್ ಯಾಕೆ ನಿನ್ ಹತ್ರ ಯಾವಾಗ್ಲೂ ನಿನ್ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡ್ಬೇಡ, ನಿನ್ ಪೇರೆಂಟ್ಸ್ಗೆಲ್ಲ ನಮ್ ಬಗ್ಗೆ ಹೇಳ್ಬೇಡ, ನಮ್ಮಿಬ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ನನ್ ಮೇಲೆ ನಂಬಿಕೆ ಇದ್ರೆ ಇಂಥದನ್ ಮಾಡು, ನನ್ನನ್ ಪ್ರೀತಿಸ್ತಾ ಇದ್ರೆ ನೀನ್ ಪ್ರೂವ್ ಮಾಡು, ಇದೆಲ್ಲವೂ ಕೂಡ ರೆಡ್ ಫ್ಲಾಗ್ ಅನ್ನ ತೋರ್ಸುತ್ತೆ. ಮತ್ತೆ ನಾವು ಕೇಳ್ಕೊಳ್ಬೇಕು ಅವರೊಂದಿಗೆ, ಒಂದ್ ವೇಳೆ ನಾನು ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಇರ್ಬೇಕಾದ್ರೆ ನಾನು ನಾನಾಗಿಯೇ ಇರಬಹುದಾ, ನಾನು ಯಾವತ್ತಾದ್ರೂ ನೋ ಅಂತ ಹೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಗೌರವಿಸ್ತಾರ, ಅಥವಾ ನನ್ ಅವರಿಂದಾಗಿ ನನ್ನ ಓದ್ ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ಏನು ಗುರಿಯನ್ನ ಇಟ್ಕೊಂಡಿದ್ದೆ ಅದು ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ನನ್ನ ಕುಟುಂಬದವರ ಜೊತೆಗಿನ ಸಂಬಂಧ ಹದಗೆಟ್ಕೊಳ್ತಾ ಇದ್ದೇನಾ, ಅಥವಾ ನಾನೊಂದ್ ವೇಳೆ ಮಾತಾಡ್ಲಿಲ್ಲ ಅವ್ರ ಜೊತೆಗೆ ಅಂತ ಹೇಳ ತಕ್ಷಣ ಅವರು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಾರ, ಅಥವಾ ಈ ಒಂದು ಸಂಬಂಧ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನ ಕಡಿಮೆ ಮಾಡ್ತಿದ್ಯಾ ಜಾಸ್ತಿ ಮಾಡ್ತಿದ್ಯಾ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡಾಗ ನಿಮ್ಮ ಉತ್ತರಗಳು ನಿಮ್ ಹೃದಯಕ್ಕಿಂತ ಜಾಸ್ತಿ ಸತ್ಯವನ್ನ ಹೇಳತ್ತೆ. ಇನ್ನೊಂದು, ಈ ಪರಿಚಯ ಈಗ ಯಾವುದೋ ಒಂದು ಸ್ಟ್ರೇಂಜರ್ಸ್ ಜೊತೆಗೆ ಅಪರಿಚಿತರ ಜೊತೆಗೆ ಹಾಯಿಯಿಂದ ಶುರುವಾಗುವಂತಹ ಫ್ರೆಂಡ್ಶಿಪ್ ಕೆಲವೇ ದಿನದಲ್ಲಿ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿ ಬಿಟ್ಟಿರುತ್ತೆ. ಫೋಟೋ ಕಳ್ಸೋದು, ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು, ವಾಯ್ಸ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಆ ವಿಡಿಯೋ ಕಾಲ್ ಮಾಡಿದಾಗ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳೋದು, ಅದರಿಂದ ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ನಿನ್ ಫೋಟೋ ಕಳಿಸು ಪ್ರೈವೇಟ್ ಫೋಟೋಸ್ಗಳಿಗೆಲ್ಲ ಒತ್ತಡ ಹಾಕುವಂಥದ್ದು, ಇದೆಲ್ಲ ಕೇಳಿದಾಗ ಮಕ್ಕಳು ಒಂದು ಅರ್ಥ ಮಾಡ್ಕೊಳ್ಬೇಕು. ಟ್ರಸ್ಟ್ ಯಾವತ್ತು ಪ್ರೈವೇಟ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಪ್ರೂವ್ ಮಾಡೋದು ಮಾಡುವಂತ ವಿಷಯ ಅಲ್ಲ ಅಂತ ಹೇಳಿ. ಯಾರಾದ್ರೂ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥದಕ್ಕೆಲ್ಲ ಅವ್ರು ಯಾವತ್ತು ಕೇಳೋದಿಲ್ಲ, ವೇಟ್ ಮಾಡ್ತಾರೆ. ಹೇಗೂ ನಾವು ಜೀವನ ಪೂರ್ತಿ ಜೊತೆಯಾಗಿರೋರು ಅದಕ್ಕೆಲ್ಲ ಸಮಯ ಇದೆ ಅಂತ ಹೇಳಿ ವೇಟ್ ಮಾಡ್ತಾರೆ, ಯಾವುದಕ್ಕೂ ಒತ್ತಾಯ ಮಾಡೋದಿಲ್ಲ. ಮತ್ತೆ ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದಾಗ ಅದೊಂದು ವಾರ್ನಿಂಗ್ ಬೆಲ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಚಿಕ್ಕ ಮಕ್ಕಳುಗಳು ಇವತ್ತು ತುಂಬಾ ಚಿಕ್ಕ ಚಿಕ್ಕ ಹುಡುಗಿಯರು, 3-4 ಕ್ಲಾಸಿನ ಹುಡುಗಿಯರು ಎಲ್ಲ ಇಂತಹ ಒಂದು ಸಂಬಂಧದ ಒಂದು ರಿಲೇಶನ್ಶಿಪ್ ಜಾಲದಲ್ಲಿ ಬೀಳ್ತಾ ಇದ್ದಾರೆ. ಅವರುಗಳಿಗೆ ಏನು ಪ್ರೀತಿ ಅಂದ್ರೆ ಏನು, ಫಿಸಿಕಲ್ ಅಂತ ಹೇಳಿದ್ರೆ ಏನು, ಯಾವುದು ಕೂಡ ಅವರಿಗೆ ಅರ್ಥ ಆಗುವಂತಹ ವಯಸ್ ಆಗಿರೋದಿಲ್ಲ. ಅದು ಎಲ್ಲವನ್ನು ಏನೋ ಒಂದು ರೋಮಾಂಚನ್ ಅಂತ ಹೇಳಿ ತಿಳ್ಕೊಂಡು ಅದ್ರ ಬಲೆಗೆ ಬಿದ್ದು ಬಿಡ್ತಾರೆ ಅವರು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥದ್ದೆಲ್ಲ ಆದಾಗ ಅವರುಗಳು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಹೇಳಿದಾಗ ಖಂಡಿತವಾಗ್ಲೂ ಇದ್ರಲ್ಲಿ ಏನೋ ತಪ್ಪಿದೆ, ಇದೇನೋ ಒಂದು ನನ್ಗೆ ತೊಂದರೆಯನ್ನ ಮುಂದೆ ಕೊಡಬಹುದು ಅನ್ನುವಂಥದ್ದನ್ನ ಅದು ವಾರ್ನಿಂಗ್ ಬೆಲ್ ಆಗಿ ತಗೊಂಡು ಅದು ಅವರು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗ್ಲಿ, ಇನ್ನೂ ಒಂದು ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ಒಂದು ಚಿಕ್ಕ ಹುಡುಗಿಯವಳು, ತುಂಬಾ 3-4 ಹುಡುಗಿಯವಳು, ಒಂದು ಯಾವುದೋ ಒಂದು ಹುಡುಗನ ಜೊತೆಗೆ ಅವಳು ಚಾಟ್ ಮಾಡ್ತಾ ಇದ್ಲು, ಯಾವುದೋ ಒಂದು ಆಪ್ ಅಲ್ಲಿ ಅವಳು ಚಾಟ್ ಮಾಡ್ತಾ ಇದ್ಲು. ಅವಳು ಅವನಿಗೆ ಅಣ್ಣ ಅಂತ ಹೇಳ್ತಾ ಇದ್ಲು. ನಾನು ತುಂಬಾ ಚಾಟ್ ಮಾಡ್ತಾ ಇದ್ಲು ಅಣ್ಣ ಅಣ್ಣ ಅಂತ ಹೇಳ್ಕೊಂಡವಳು. ನಾನು ಅವಳ ಹತ್ರ ಒಂದ್ ಮಾತು ಕೇಳ್ದೆ, ನಿನ್ಗೆ ಅಣ್ಣ ಇಲ್ವಾ ಅಂತ. ಅದಕ್ಕೆ ಅವಳು ಹೇಳಿದ್ಲು, ನನ್ಗೆ ನನ್ನ ಸ್ವಂತ ಅಣ್ಣ ಇದ್ದಾನೆ, ಆದ್ರೆ ಅವನ್ ನನ್ನ ಹತ್ರ ಮಾತಾಡಲ್ಲ. ಸರಿ, ಅವನ್ಗೆ ತಂಗಿ ಇಲ್ವಾ ಅಕ್ಕ ಇಲ್ವಾ ಅಂತ ಕೇಳ್ದೆ. ಅವನಿಗೂ ಇದ್ದಾಳೆ, ಅವನು ಅವ್ರ ಹತ್ರ ಮಾತಾಡಲ್ಲ. ತಮ್ಮ ಸ್ವಂತ ಅಕ್ಕ ತಂಗಿಯರ್ ಜೊತೆಗೇನೆ ಇಲ್ದಿರೋವಂತಹ ಸ್ವೀಟ್ ಟಾಕ್ಸ್, ಸ್ವೀಟ್ ರಿಲೇಷನ್ಶಿಪ್ ಇನ್ನೊಬ್ರ ಜೊತೆಗೆ, ಯಾವುದು ಅನ್ನೋನ್ ಹುಡುಗಿ ಅದು ಅನ್ನೋನ್ ಹುಡುಗನ್ ಜೊತೆಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಅಣ್ಣ ಹೇಳಿ ತಂಗಿ ಹೇಳಿ ಅಲ್ಲಿಯೂ ಏನೋ ಒಂದು ವಾರ್ನಿಂಗ್ ಸೈನ್ ಇದೆ ಅಂತ ಹೇಳಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಕೂಡ ನನ್ನ ಹತ್ರ ಪ್ರಶ್ನೆಗಳನ್ನ ಕೇಳಿದಾಗ ಅವಳ ಹತ್ರನೂ ಉತ್ತರ ಇರ್ಲಿಲ್ಲ, ಆದ್ರೆ ಅರ್ಥ ಮಾಡ್ಕೊಂಡ್ಲು ಆ ಹುಡುಗಿ. ತುಂಬಾ ಚಿಕ್ಕ ಮಕ್ಕಳಿಗೆ ನಾವು ಒಂದೊಂದು ಸಲ ಪ್ರೀತಿಯಿಂದ ನಾವು ಅರ್ಥ ಮಾಡಿಸಿದಾಗ ಖಂಡಿತವಾಗ್ಲೂ ಅವರು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನಮ್ಗೆ ಹೆಚ್ಚಿನವರಿಗೆ ಅದು ಏನು ಆಗ್ತಾ ಇದೆ ಅವ್ರ ಲೈಫ್ ಅಲ್ಲಿ ಅಂತ ಹೇಳಿ ನೋಡುವಷ್ಟು ಪುರ್ಸೊತ್ತೆ ಇರೋದಿಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ಹೆಣ್ಮಕ್ಳು, ಅದರಲ್ಲೂ ಸ್ಪೆಷಲ್ ಆಗಿ ನಿಮ್ಮ ಪ್ರೈವೇಟ್ ಫೋಟೋಸ್ ಅನ್ನ ಕಳ್ಸೋವಾಗ ತುಂಬಾ ತುಂಬಾ ತುಂಬಾ ಜಾಗೃತಿಯಾಗಿರಿ ಅಂತ ಹೇಳೋದು ಬಹಳ ಒಂದು ಮುಖ್ಯವಾದಂಥದ್ದು. ಈಗ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ಗೆ ಒಬ್ರು ಡಾಕ್ಟರ್ ನನ್ಗೆ ಸಿಕ್ಕಿದ್ರು, ಅವರು ಲೇಡಿ ಡಾಕ್ಟರ್. ಅವ್ರು ಹೇಳ್ತಾ ಇದ್ರು, ಒಂದು ದಿನಕ್ಕೆ ನನ್ಗೆ ಒಂದು ಈ ಅಪ್ರಾಪ್ತ ಹೆಣ್ಮಕ್ಳು ತುಂಬಾ ಜನ ಅಬಾರ್ಷನ್ಗೆ ಬರ್ತಾರೆ, ಅಥವಾ ಪ್ರೊಟೆಕ್ಷನ್ ಇದಕ್ಕೆ, ಈ ತರ ನಾವು ಫಿಸಿಕಲ್ ರಿಲೇಷನ್ಶಿಪ್ ಮಾಡಿದೀವಿ ಅದಕ್ಕೆ ಏನಾದ್ರು ಅದು ಪ್ರೆಗ್ನೆನ್ಸಿ ಆಗದೆ ಇರೋ ಹಾಗೆ ನಮ್ಗೆ ಏನಾದ್ರು ಬೇಕು ಅಂತ ಹೇಳಿ ಬರ್ತಾರೆ ಅಂತ ಹೇಳಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಯಾರಿದ್ರು ಅಂತ ಕೇಂದ್ರೆ, ಆಕ್ಚುಲಿ ಕುಂದಾಪುರ ಅಂದ ಕೂಡಲೇ ಮೊದಲೊಂದು ಕಾಲದಲ್ಲಿ ಕುಂದಾಪುರ ಕುಂದಾಪುರ ಕನ್ನಡವ ಅಂತ ಬೇರೆಯವರು ಒಂಥರ ಅಸಡ್ಡೆ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲ ಕಾಲ ಬದಲಾಯ್ತು ಕಾಣಿ, ಕಾಲಾಯ ತಸ್ಮೇ ನಮಃ ಅಂತ ಹೇಳ್ತಾರೆ. ಈಗ ಕುಂದಾಪುರ ಕನ್ನಡದ ಬಗ್ಗೆ ಇರೋ ಭಾವನೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಾಗ್ತಾ ಇರೋ ಗೌರವ ಇರ್ಬೋದು, ಕುಂದಾಪುರ ಕನ್ನಡದವ್ರ ಬಗ್ಗೆ ಇರುವಂತ ಭಾವನೆಗಳಿರ್ಬೋದು, ಅಥವಾ ಅವರಿವತ್ತು ತೋರಿಸ್ತಾ ಇರುವಂತ ಸಾಧನೆಗಳಿರ್ಬೋದು. ಮೊದ್ಲಾಯಿದ್ರೆ ಈ ಕುಂದಾಪುರದವರೆ ಆಗಿದ್ರು ಒಂದ್ಸಲ ಬೆಂಗಳೂರಿಗೆ ಅಥವಾ ಗಾಂಧಿನಗರಕ್ಕೆ ಎಂಟ್ರಿ ತಕೊಂಡ್ಮೇಲೆ ಅವರಷ್ಟು ನಾವು ಕುಂದಾಪುರದವರು ಅಂತ ಹೇಳ್ಕೊಳ್ಳೋದ್ರಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ. ನಮ್ಗೆ ಎಲ್ಲೋ ಮತ್ತೆ ಗೊತ್ತಾಪದ ಅವ್ರು ಕುಂದಾಪುರ ಮೂಲದವರಂಬ್ರು ಅಂತ ಹೇಳ್ಕೊಂಡ. ಆದ್ರೆ ಈಗಲ್ಲ, ನಾವು ಕುಂದಾಪುರದವರಂಬುದನ್ನ ಎದೆ ತಟ್ಟಿ ಹೇಳುವಂತಹ ಸ್ಥಿತಿ ಪರಿಸ್ಥಿತಿ, ಅದೊಂದು ಗರ್ವದಲ್ಲಿ ನಾವು ಕುಂದಾಪುರದವರಿದ್ದೋ. ಹಂಗೆ ಇವತ್ತು ನನಗೆ ಕುಂದಾಪುರ ಮಾತುಕತೆಯಲ್ಲಿ ಏನ್ ಖುಷಿ ಏನ್ ಸಂಭ್ರಮ ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಸಚಿನ್ ಬಸ್ರೂರು ಅವರಿದ್ದಾರೆ. ಆಕ್ಚುಲಿ ಸಚಿನ್ ಬಸ್ರೂರು ಅಂದ್ರೆ ನಿಮ್ಗೊಂದ್ ಹಾಡು ನೆನ್ಪಾಪ, ಯಾವ ಹಾಡು ಗೊತ್ತಾ? ಇದು ನಮ್ಮೂರು ಇದು ನಮ್ಮೂರು ನಾವೆಲ್ಲಿಗೆ ಹೋದ್ರು. ಆ ಹಾಡನ್ನ ಒಂದ್ 10 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಇದು ಯಾವ ಗಂಡು ಮರ ಇಷ್ಟು ಲೈಕ್ ಮಾಡಿತ್ತಲ್ಲ ಅಂತ ಇಡೀ ಊರವರೇ ಒಂದ್ಸಲ ಮೂಗ್ ಮೇಲೆ ಕೈ ಇಟ್ಕೊಂಡಿರ. ಆದ್ರೆ ಆ ಹಾಡು ಇವತ್ತಿಗೂ ತುಂಬಾ ಲೈಕ್ ಇತ್ತು, ಅಂಡ್ ರೇಡಿಯೋ ಕುಂದಾಪುರದಲ್ಲಿ ಪ್ಲೇ ಆತನೇ ಇರುತ್ತೆ. ಅಂತ ಚಂದದ ಹಾಡನ್ನ ಅವತ್ತು ಕಂಪೋಸ್ ಮಾಡಿದವರು, ಅದರೊಟ್ಟಿಗೆ ಅವರೇ ನಿಂತು ಆಕ್ಟ್ ಮಾಡಿದವರು ಸಚಿನ್ ಬಸ್ರೂರ್ ಅವರು. ಇವತ್ತು ಹಲವು ಮೂವಿಗಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಕೊಡುಗೆಯನ್ನ ಕೊಡ್ತಾ, ಈಗ ಕರಾವಳಿ ಅನ್ನುವಂತಹ ದೊಡ್ಡ ಮಟ್ಟದ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಷಿಯನ್ ಆಗಿರುವಂತಹ ನಮ್ಮೂರಿನ ಹುಡುಗ ಸಚಿನ್ ಬಸ್ರೂರ್ ಅವರು ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ಸ್ಟುಡಿಯೋದಲ್ಲಿ. ಸಚಿನ್ ಬಸ್ರೂರ್ ಅವರಿಗೆ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ಅದನ್ನ ಕೇಂದೆ ಸಚಿನ್ ಅವ್ರನ್ನ ಕಂಡು ಕೊಡ್ಲಿಕ್ಕೆ ಕೇಂದೆ. ಆ ಇದು ನಮ್ಮೂರು ಆಲ್ಬಮ್ ಸಾಂಗ್ ಅಲ್ಲಿ ನೀವೆಲ್ಲ ಆಕ್ಟ್ ಮಾಡದ್ದಂತೆ. ಅಷ್ಟೊತ್ತಿಗೆ ಅವ್ರು ಚೆನ್ನ ಗಂಡವ್ರ, ಈಗ ದೊಡ್ಡದಾಗಿ ಬೆಳೆದಿದ್ದಾರೆ. ಬರೀ ದೇಹದಲ್ಲಿ ವಯಸ್ಸಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ಅಲ್ದಾ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸಚಿನ್ ಬಸ್ರೂರ್ ಅವ್ರಿಗೆ?
3: ತುಂಬಾ ಖುಷಿ ಇತ್ತು ಅಂದ್ರೆ, ಇಲ್ಲಿಂದ ಎಂತೋ ಕನ್ಸು ಕಟ್ಕೊಂಡು ನನ್ನ ಮಾವನ ಜೊತೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ಕಲ್ತ. ಸೊ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡ್ತಿದ್ದೆ, ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ತಮಿಳ್ ತೆಲುಗು ಕನ್ನಡ. ತುಂಬಾ ಖುಷಿ ಇತ್ತು.
2: ತುಂಬಾ ಖುಷಿ ಇದೆ. ಈಗ ನೀವು ಈ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಥವಾ ಇದೊಂದು ಜರ್ನಿ ಶುರು ಮಾಡೋಕೆ ರವಿ ಬಸ್ರೂರ್ ಅವರ ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಅದ್ರಾಗೆ? ನಿಮ್ಮ ಮಾವ ರವಿ ಬಸ್ರೂರ್.
3: ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಏಳಿಕ್ ಬುದ್ಧಿ ಬಂತ ಆಗಳಿಕ್ಕಿಂದ ಮಾವನ ಜೊತೆಗೆ, ನನ್ನ ಮಾವ ಅಂದ್ರೆ ನಂಗೆ
2: ಜೀವ ಜೀವದ ಗೆಂಟ್
3: ಜೀವದ ಗೆಂಟ್. ಮಾವನೊಟ್ಟಿಗೆ ಇರ್ತಿದ್ದೆ ಎಷ್ಟೊತ್ತಿಗೂ. ಮಾವ ಈಗಳು ಎಂತ ಕೆಲಸ ಮಾಡ್ಕೊಂಡ್ ಹೊರಟ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪವೂ ಇದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ಮುಂಚೆಯಿಂದ ಹಂಗೆ ಅವ್ರ ಎಂತೆಲ್ಲ ಮ್ಯೂಸಿಕ್ ಆಯ್ಲಿ ಕಲ್ಲಿನ ಕೆಲಸ ಆಯ್ಲಿ ಎಂತೆಲ್ಲ ವರ್ಕ್ ಮಾಡಿದ್ರೆ, ಎಫ್ ಎಂ ಅಲ್ಲಿ ವರ್ಕ್ ಮಾಡಿದ್ರು. ಸೊ ಅಲ್ಲೆಲ್ಲ ನಾನು ಕಣ್ಕೊಂಡ್ ಬಂದಿದ್ದೆ. ಸೊ
2: ಮಾವ ಕಲ್ಲಿನ ಕೆಲಸ ಶಿಲ್ಪ ನೀವು ಅವ್ರ ಜೊತೆ ಇದ್ರ?
3: ಹೌದು.
2: ಓ ಓಕೆ. ನಿಮ್ಮ ಮಾವಳಿಯಾಗಿ ಎಷ್ಟು ವರ್ಷ ಡಿಫ್ರೆನ್ಸ್ ಅದು?
3: 10 ವರ್ಷ.
2: ಮಾವ ಅಂದ್ರೆ ನೀವು ಅಕ್ಕನ ಮಗ ರವಿ ಬಸ್ರೂರ್ ಅವ್ರದ್ದು. ಸೊ ಹುಟ್ಟಿನಿಂದನೇ ಮಾವನ ಜೊತೆನೆ. ಮಾವ ಎಂತ ಮಾಡ್ತಾರೋ ಮಾವನೇ ಆದರ್ಶ. ಮಾವ ಹೋದಲ್ಲೆಲ್ಲ ಅಳಿಯ ಸಚಿನ್ ಅವರು ಹಾಜರ್. ಅಷ್ಟು ಇನ್ಫ್ಲೂಯೆನ್ಸ್.
3: ಶಾಲೆಗೆ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಮನೆಗೆ ಜಾಸ್ತಿ ಇರ್ತಿರ್ಲಿಲ್ಲ ನಾನು, ಅಜ್ಜಿ ಮನೆಗೆ ಜಾಸ್ತಿ ಇರ್ತಿದ್ದೆ. ಅಲ್ಲಿ ಆಗಳಿಕ್ಕೆ ಸ್ಟುಡಿಯೋ ಮಾಡಿರು ಮನೆಗೆ, ಆಗಳಿಕ್ಕೆ ಸ್ಟುಡಿಯೋ ಮಾಡಿರು. ಸೊ ಅಲ್ಲಿ ಸಿಸ್ಟಮ್ ಅಂತ ಇರ್ಲಿಲ್ಲ, ಮಾವ ಎಫ್ ಎಂ ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ ತಗೊಂಡೋಗಿದ್ರು. ಸೊ ಒಂದ್ಸಲ ಯಾರು ದಿನಕ್ಕೆ ಒಂದ್ಸಲ ಯಾರು ಸ್ಟುಡಿಯೋ ಒಳಗೆ ಹೋಗಿ ಯಾರ ಮನೆ ಬಾರಿಸಿ
2: ವರ್ಕ್,
3: ಆ ಸ್ಟುಡಿಯೋ ಸ್ಮೆಲ್ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಅದು ಅಲ್ಲ, ಆ ಒಂದು ನೆನಪನ್ನ ಇಲ್ಲಿ ತನಕನು ಕರ್ಕ ಬಂದಿತ್ತು.
2: ನಿಮ್ಗೂ ಆ ಶಿಲ್ಪಕಲೆ ಎಲ್ಲ ಬತ್ತಾ?
3: ಇಲ್ಲ, ನನ್ಗೆ ಅಷ್ಟು ಬತ್ತಿಲ್ಲ, ಬಟ್ ಒಂದ್ ರೇಂಜಿಗೆ
2: ಮಾಡ್ಲಕ್ ಈ ಮ್ಯೂಸಿಕ್ ಅನ್ನೋದು. ಈಗ ಮಾವ ಹಾಡ್ತಾ ಇದ್ರು, ಮಾವ ಗುನ್ಗುನಿಸ್ತಾ ಇದ್ರು, ಮಾವ ಆಲ್ಬಮ್ ಸಾಂಗ್ ಗಳನ್ನ ಕುಂದಾಪುರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು. ಇಲ್ಲೇ ನಿಮ್ಗೆ ಅನ್ಸಿತ್ತ ಅಥವಾ ನಿಮ್ಗದು ನ್ಯಾಚುರಲಿ ಇತ್ತ? ಹ್ಯಾಂಗ್ ಅದು, ಯಾವ ತರ
3: ಅಂದ್ರೆ, ನಮ್ದು ನಮ್ಮ ಮನೇಲಿ ಎಲ್ಲರೂ ಸಂಗೀತವೇ.
2: ಎಲ್ಲೆಲ್ಲೂ ಸಂಗೀತ?
3: ಎಲ್ಲೆಲ್ಲೂ ಸಂಗೀತ. ನನ್ನ ಅಮ್ಮನ ಹೆಸರು ಸಂಗೀತ.
2: ಹೌದಾ?
3: ಅಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದೀರ. ಸೊ ಆಗಲಿಕ್ಕೆ ಆರ್ಕೆಸ್ಟ್ರಾ ಟೀಮ್ ಅವ್ರು ಸ್ವಲ್ಪ ಅದೇ ಸ್ವಲ್ಪ ಫ್ಯಾಮಿಲಿ ಒಳಗೆ ಗಲಾಟೆ ಆಗಿ ಅವ್ರನ್ನ ತೆಗ್ದಾಕ್ರು,
2: ಇವರಿಬ್ರು
3: ಇಬ್ರನ್ನ ತೆಗ್ದಾಕ್ರು. ಆ ಒಂದು ಬೇಜಾರಲ್ಲ ನನ್ನ ಅದೇ ರವಿ ಬಸ್ರೂರ್ ಅವರು ಸ್ಟಾರ್ಟ್ ಮಾಡ್ರು ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ಬೇಕನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಒಂದು ಇಂಪ್ಯಾಕ್ಟ್ ಗಳೆಲ್ಲ
2: ನಿಮ್ ಮೇಲೆ ಆಗ್ತಾವೆ, ಯಾಕಂದ್ರೆ ಸಣ್ಣ ಮಗುವಿಂದ ಅದನ್ನ ಕಣ್ಕೊಂಡ್ಬಂದರು. ಓಕೆ.
3: ಸೊ ಅಲ್ಲಿಂದನು ಎಲ್ಲಾ ಜರ್ನಿಯಲ್ಲೂ ನಾನು ಜೊತೆಗಿದ್ದೆ, ಅವ್ರ ಜೊತೆಗೆ ಇಪ್ಪದೇ ಒಂದು ಖುಷಿ.
2: ಖುಷಿ ಅಲ್ಲ, ತುಂಬಾ ತುಂಬಾ ಸರಳವಾಗಿರೋ ವ್ಯಕ್ತಿತ್ವ ರವಿ ಬಸ್ರೂರವ್ರದ್ದು. ಸಿಂಪಲ್ ಅಲ್ಲಿ ಸಿಂಪಲ್, ನಾನ್ ಕಂಡಿರೋ ಅಂತ ದೊಡ್ಡ ಮ್ಯೂಸಿಷಿಯನ್ ಅವರು ಎಲ್ಲೂ ಒಂಚೂರು ಗೊತ್ತೇ ಇಲ್ಲ, ಒಂಚೂರು ಗೊತ್ತಿಲ್ಲ. ಹತ್ರ ನಿಂತ್ರೆ ಇದಾರ ಪಕ್ಕದ ಮನೆ ಅಣ್ಣನು, ಹಂಗೇನೋ ಆತರ ಫೀಲ್ ಬಂದ್ಬಿಡುತ್ತೆ. ಬಿಟ್ರೆ ಆ ದೊಡ್ಡ ಸ್ಟಾರ್ ಇವರು ಆತರ ಎಲ್ಲ ಅವ್ರು ತೋರಿಸ್ಕೊಳ್ಳೋದೇ ಇಲ್ಲ, ಅದವರ ವ್ಯಕ್ತಿತ್ವ. ಇದ್ರಲ್ಲಿ ನೀವು ಹೋತ ಹೋತ ಫಸ್ಟ್ ಗೆ ಮಾವನ ಜೊತೆಗೆ ಹಾಡದ ಹಾಡ ಯಾವ್ದಾರು ನೆನಪಿತ್ತ?
3: ಫಸ್ಟ್ ಆಲ್ಬಮ್ ಅಲ್ಲಿ ನಾನು ಪಣಕ್ ಮಕ್ಕಳಲ್ಲಿ ಹಾಡ್ಲಿಲ್ಲ, ಬಟ್ ಅದ್ರಲ್ಲಿ ವರ್ಕ್ ಮಾಡಿದೆ.
2: ನೀವೆಂತ ಮಾಡಿದ್ರೆ
3: ಅಂದ್ರೆ ಮ್ಯೂಸಿಕ್ ಓರಿಯಂಟೆಡ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಮಾವಂಗ್ ಹಾಡದ್ ಅಂತ ಹೇಳಿದ್ರೆ, ನಾನು ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅಂಜನಿ ಪುತ್ರ ಅಂತೇಳಿ ಒಂದು ಪಿಕ್ಚರ್ ಬಂತು. ಸೊ ಅದ್ರಲ್ಲಿ ನಾನು ಒಂದ್ ಆಲ್ರೆಡಿ ಒಂದ್ ಕಂಪೋಸ್ ಮಾಡಿದೆ ಒಂದ್ ಸಾಂಗ್, ಇದನ್ ಕೇಳಿಸ್ದೆ ಇದು ಮಾವನಿಗೆ. ಮಾವನಿಗೆ ಖುಷಿ ಆಯ್ತು, ಅದನ್ನ ಹರ್ಷ ಮಾಸ್ಟರ್ ಕಳ್ಸ್ರು ಡೈರೆಕ್ಟರಿಗೆ.
2: ವೆರಿ ನೈಸ್.
3: ಅವ್ರ ಸೂಪರ್ ಇತ್ತು ಹಾಡಿದ, ಇದ್ನಿಟ್ಕಂಬ ನಾನು ಹೇಳ್ರಿ. ಕಡಿಕೆ ಸಿಂಗರ್ಸ್ ಯಾರ ಅಂದಳಿ ಬಂದಗಳಿಗೆ, ಸಿಂಗರ್ಸ್ ಬೇರೆ ಯಾರು ಬೇಡ, ಅವ್ರು ಅದೇ ವಾಯ್ಸ್ ಇರ್ಲಿ, ಅದು ವೋಕಲ್ ಸೂಟ್ ಆತಿತ್ತು. ಆ ಒಂದಿದ್ರಲ್ಲಿ ನನ್ನ ವೋಕಲ್ ಹಂಗೆ ಇತ್ತಲ್ಲ.
2: ಯಾವ ಹಾಡದು?
3: ಮಗರಿಯಾ.
2: ಮಗರಿಯಾ ಒಂಚೂರು ಬಿಟ್ಟು ಒಂಚೂರು ನಮ್ ನೆನ್ಪ್ ಮಾಡ್ಸಿ ಕಂಬ. ಅಂಜನಿ ಪುತ್ರದ್ದು
3: ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಮಗರಿಯಾ
2: ಮಗರಿಯಾ.
3: ಸೊ ಆ ಹಾಡನ್ನ ಟ್ರ್ಯಾಕ್ ಹಾಡಿದೆ ಫಸ್ಟ್ ಗೆ, ಅಂದ್ರೆ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಎಂತ ಬದತ್ತೋ ಅದನ್ನ ಹಾಡಿದೆ. ಆ ವೋಕಲ್ನ ಇಟ್ಕೊಂಬ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಹಾಡ್ ನಂದು, ಅಂದ್ರೆ ಸಿನಿಮಾಗ ಹಾಡ್ ಫಸ್ಟ್
2: ಸಿನಿಮಾದಲ್ಲಿ ಬಳಕೆ ಆಗಿರೋದು.
3: ಅಂದ್ರೆ ನನ್ನ ಸಾಂಗ್ ನಾ ಹಾಡ್ದ ಅಂತ ಹೇಳಿದ್ರೆ ಇದು ನಮ್ಮೂರು ಸಾಂಗ್.
2: ಎಸ್. ಈಗ ಕುಂದಾ ಪ್ರಕರಣ, ನೀವು ಲಾಯಕ್ ಕುಂದಾ ಪ್ರಕರಣ ಮಾತಾಡ್ತೀರಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗವರು ನೀವು ಮರ್ತಿಲ್ಲಲ್ಲ ನಮ್ಮ ಭಾಷೆನ,
3: ಇನ್ನೊಬ್ರಿಗೆ ಕಲ್ಸಿ ಕೊಡ್ಬೇಕಾರ
2: ಅಲ್ಲ. ಸೊ ಅದ್ರಲ್ಲಿ ಇದು ನಮ್ಮೂರು, ಇದು ನಮ್ಮ ಸಕ್ಕದೈತ ಲಾಯ್ಕಿತ್ತ ಹಾಡಂತೂ. ಸೊ ಹ್ಯಾಂಗ್ ಅದು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು? ಮಾವ ಒಂದ್ ಆಲ್ಬಮ್ ಸಾಂಗ್ ಮಾಡಿ ನಾನು ಒಂದ್ ಮಾಡ್ಕೆ ಅಂತನಾ, ಅಥವಾ ಹ್ಯಾಂಗ್ ಅದು?
3: ಶೂಟಿಂಗ್ ಟೈಮ್ ಅಲ್ಲೆಲ್ಲ ಅಂದ್ರೆ ಆ ಶೂಟಿಂಗ್ ಟೈಮ್ ಅಲ್ಲೇ ಆದದ್ದು, ಗರ್ಗರ್ಮಂಡ್ಲ ಶೂಟಿಂಗ್ ಟೈಮ್ ಅಲ್ಲೇ ಇದನ್ನು ಒಂದ್ ಗ್ಯಾಪ್ ಅಲ್ಲಿ ಮಾಡೋ ಹೊಡ್ಸಿ ಬಿಡುವ ಅಂತ ಹೇಳಿ ಶುರು ಮಾಡದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಮಾವ ಮಾಡಿದಿರ, ಯಾವ್ದು ಎಂತ ಚಂದ ನಮ್ ಭಾಷಿ ಕೇಂಬುಕೆ. ಸೊ ಆ ಹಾಡು ಮಾಡಿದಿರ. ಸೊ ನನ್ಗೆಂತ ಹೇಳ್ರಿ, ಇಡೀ ಕುಂದಾಪುರದ ಎಲ್ಲೆಲ್ಲ ಜಾಗ ಐತಿ ಎಲ್ಲದನ್ನು ತೋರ್ಸ್ಕೊಳ್ಳಿ ಆಸೆ. ಮಾವ ಅದ್ರಲ್ಲ ಆ ಹಾಡಲ್ಲ ನಮ್ ಕಲ್ಚರ್ ಬಗ್ಗೆ ಅಂದ್ರೆ ಎಂತೆಲ್ಲ ಆಡ್ತಿತ್ ನಾವು ನಮ್ಮ ಕಣ್ಮುಂದೆ ಅಂತೆಲ್ಲ ತೋರುತ್ತ ಅದನ್ನೆಲ್ಲ ತೋರ್ಸಿರ. ಸೊ ನನ್ಗೆ ಇಡೀ ಕುಂದಾಪುರ ಸಿಟಿನೆಲ್ಲ ತೋರ್ಸ್ಕೊಳ್ಳಿ ಭಾರಿ ಆಸೆ ಇತ್ತು. ಶುರು ಮಾಡಿದೆ ಕ್ಯಾಮರಾ ಇಟ್ಕೊಂಡು, ಕ್ಯಾಮರಾ ಆಲ್ರೆಡಿ ಇದಿತ್ತು ನಮ್ಮ ಹತ್ರ, ಶೂಟಿಂಗ್ ಕ್ಯಾಮರಾವೇ ಸ್ಟಿಲ್ ಕ್ಯಾಮರಾ ಇದಿತ್ತು. ಅದನ್ನ ಇಟ್ಕೊಂಡು ಎಲ್ಲರಿಗೆ ಹೇಳಿದೆ ನಾನು, ಒಂದಿಷ್ಟು ಫ್ರೆಂಡ್ಸ್ ಗೆಲ್ಲ ಹೇಳಿದೆ. ಹೇಳ್ದೆ ಈಗ ಬತ್ರ ಅಂತ ಕಾಯತ ಕಂಡೆ
2: ಫ್ರೆಂಡ್ಸ್,
3: ಯಾರು ಬರ್ಲ. ಎಷ್ಟು ಬೇಜಾರಾಯ್ತು ಅಂದ್ರೆ ನಂಗೆ, ಅಂದ್ರೆ ಡ್ಯಾನ್ಸ್ ಗೆ ಡ್ಯಾನ್ಸ್ ಓರಿಯಂಟೆಡ್ ಅದೆಲ್ಲ ಮಾಡಿ.
2: ಹಾಡು ರೆಡಿ ಇತ್ತ?
3: ಹಾಡು ರೆಡಿ ಇತ್ತು.
2: ಅದಕ್ಕೆ ನೀವು ವಿಜುವಲ್ ತಗೊಳಕ್ಕೆ ಇವೆಲ್ಲ ಬೇಕಿತ್ತು. ಯಾರು ಬರಲ್ಲ,
3: ಯಾರು ಬರಲ್ಲ.
2: ಅಯ್ಯೋ,
3: ನನಗೆ ಎಷ್ಟು ಬೇಜಾರಾಯ್ತಂದ್ರೆ, ಮಧ್ಯಾಹ್ನ ಉಂಡೆ ಅಲ್ಲಿ
2: ನಂಬಲೇ ಬರ್ದು ಅಂತ
3: ಸೀದಾ ಬಸ್ ಸ್ಟ್ಯಾಂಡ್ ನಡೆದೆ. ಬಸ್ ಸ್ಟ್ಯಾಂಡ್ ಗೆ ಟ್ರೈಪಾಡ್ ಮತ್ತೆ ಕ್ಯಾಮರಾ ಹಿಡ್ಕೊಂಡು ಒಂದ್ ಬ್ಯಾಗ್ ಹಾಕೊಂಡು ಹೊರಟೆ. ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಆಟೋದವ್ರ ಹತ್ರ ಬಂಡ ಕೆತ್ತವ್ರ ಹತ್ರ ಅದ್ರ ಎಲ್ಲ ಒಂದಿಷ್ಟು ವಿಜುವಲ್
2: ತಗೊಂಡ್ರಿ,
3: ಇದು ನಮ್ಮೂರ ಇದು ನಮ್ಮೂರ ಅಂದ ಹೇಳಿ ಸಾಕು ಅಂತ ಹೇಳಿ ಒಂದಿಷ್ಟು ವಿಜುವಲ್ ಹಾಂಗೆ ಒಂದಿನ ಫುಲ್ ಆಟೋದಾಗ ಜರ್ನಿ ಮಾಡಿ ಒಂದಿಷ್ಟು ವಿಜುವಲ್ ತಗೊಂಡ್. ಕಡೆಗೆ ನನ್ನ ಎರಡನೇ ಮಾವ ರಾಧಾಕೃಷ್ಣ ಬಸರು ನನ್ನಲ್ಲಿ, ಅವ್ರು ಇಲ್ಲ ನಾನು ಬತ್ತೆ ಒಬ್ಬನೇ ಇದು ಮಾಡು ಬೇಡ ನಾಳೆ.
2: ಮಾವದಿಕ್ಕಳ
3: ಸಪೋರ್ಟ್ ಇದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಳ್ಳೊಳ್ಳೆ ವಿಜುವಲ್ ತಗೊಂಡೆ ನಿಮ್ ಕಾಲೇಜ್ ಇದು ಗ್ರೌಂಡ್ ಇದು ಅಲ್ಲಿ ಗಾಂಧಿ ಮೈದಾನ ತುಂಬಾ ವಿಜುವಲ್ ಅಲ್ಲಿ ತಕೊಂಡೆ. ಆಚೆಗೆ ಸೋಮೇಶ್ವರ ಬೀಚ್ ಸೊ ಅಲ್ಲೆಲ್ಲ ಶೂಟ್ ಮಾಡಿದೆ. ಒಂದ್ ರೇಂಜ್ ಗೆ ಬಂತು, ಖುಷಿ ಆಯ್ತು ನಂಗೆ. ಎಡಿಟ್ ನಾನೇ ಮಾಡಿದೆ, ಡಿ ಐ ಕಲರ್ ಗ್ರೇಡಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದೆ.
2: ನಿಮ್ಗೆ ಅದೆಲ್ಲ ಅಷ್ಟು ಬತ್ತಿದಿತ್ತು
3: ಅಲ್ಲ, ಅದೇ ಕಲ್ತದ್ ನಾನು
2: ಅದಕ್ಕೋಸ್ಕರ
3: ಕಲ್ತದ್ದು. ಕ್ಯಾಮರಾ ವರ್ಕ್ ನಾನು ಇಲ್ದಿದ್ದ ಪೋರ್ಷನ್ ಎಲ್ಲ ನಾನೇ ಶೂಟ್ ಮಾಡದ್ದು. ನಾನ್ ಡ್ಯಾನ್ಸ್ ಮಾಡದ್ ಪೋರ್ಷನ್ ಎಲ್ಲ ನನ್ನ ಮಾವನ ಹತ್ರ ಇನ್ನು ಹತ್ತ ಇದು ಫ್ರೇಮಿಂಗ್ ಎಲ್ಲ ಇಟ್ಟು ಇಟ್ಕೊಟ್ಟು ಬಂದು.
2: ಓಕೆ, ಮಾವ ಬಂದು ಉಪಯೋಗ ಆಯ್ತು ತುಂಬಾ ನಿಮ್ಗೆ ಡ್ಯಾನ್ಸ್ ಮಾಡೋಕೆ.
3: ಹೌದು, ಕಡೆಗೆ ಒಂದಿಷ್ಟು ಡ್ಯಾನ್ಸರ್ಸ್ ನೆಲ್ಲ ಅಪ್ರೋಚ್ ಆದ.
2: ಫ್ರೆಂಡ್ಸ್ ಇಲ್ಲ ಈಗ?
3: ಫ್ರೆಂಡ್ಸ್ ಇಲ್ಲ.
2: ನೋ ಫ್ರೆಂಡ್ಸ್? ಕೈ ಕೊಟ್ಟಿದ್ದಾರೆ?
3: ಕೈ ಕೊಟ್ಟು ಫ್ರೆಂಡ್ಸ್ ಇಲ್ಲ. ಕಡೆಗೆ ಡ್ಯಾನ್ಸರ್ಸ್ ಅಪ್ರೋಚ್ ಆಗಿ ಒಂದಿಷ್ಟು ಸ್ಟೆಪ್ ಗಳನ್ನೆಲ್ಲ ಮಾಡಿ ಅದನ್ನ ಬೀಚ್ ಅಲ್ಲಿ ಶೂಟ್ ಮಾಡುವ ಅಂತ ಹೇಳಿ ಬೀಚ್ ಅಲ್ಲಿ ಶೂಟ್ ಮಾಡಿ ಅದನ್ನ ಆಲ್ಬಮ್ ಕಂಪ್ಲೀಟ್ ಆಯ್ತು.
2: ಈ ಮಾತು ಕೇಂಬತ್ತಿ ನಂಗೆ ಇನ್ನೊಂದ್ಸಲ ಹೋಗಿ ಕಾಣ್ಕದನ್ ಅಂತ ಅನ್ಸ್ತಿದೆ. ಯೂಟ್ಯೂಬಿಗೆ ಹೋಗಿ ಇದು ನಮ್ಮೂರು ಇದು ನಮ್ಮೂರು ಹಾಡ್ ಕಂಡಿತ್ತು. ಆದ್ರೂ ನೀವ್ ಹೇಳಿದ್ರಲ್ಲ ಬೊಂಡ ಕೇತರು ಎಲ್ಲ ನೆನಪಾತಿತ್ತು, ಕಣ್ ಸುಮಾರು ದಿನ ಆಯ್ತಾ. ಈಗ ಇನ್ನೊಂದ್ಸಲ ಕಾಣ್ಕ, ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ ಕೇಳುಗರಿಗೂ ಕೇಳಿಸಿ ಬಿಡುವ ಅಂತ ಇದು ನಮ್ಮೂರು ಹಾಡನ್ನ. ಸೊ ಕೇಂತ ಇನ್ನೊಂದ್ಸಲ ಯೂಟ್ಯೂಬಿಗೆ ಹೋಗಿ ಕಾಣಿ ಇದು ನಮ್ಮೂರು ಹಾಡ. ಈಗಷ್ಟೇ ಅವ್ರು ಎಕ್ಸ್ಪ್ಲೈನ್ ಮಾಡ್ರಲ್ಲ ಆ ಶಾರ್ಟ್ಸ್ ಎಲ್ಲ ಹ್ಯಾಂಗ್ ತಕೊಂಡ್ರ, ಫ್ರೆಂಡ್ಸ್ ಕೈ ಕೊಟ್ಟಂಗ ಅದು ಬೇಜಾರ. ಆ ಬೇಜಾರಲ್ಲಿ ಕ್ಯಾಮ್ರಾನ್ ತಾವೇ ಹಾಕೊಂಡು ಹೋಗಿ ತಾವೇ ಒಬ್ರೇ ನಿಂತ್ಕೊಂಡು ವಿಶ್ವಾಸ ತಕೊಂಡ ಮತ್ತೆ ಮಾವ ಬಂದ ಮಾವನ್ ಕಿಟ್ಕೊಂಡ ಇವ್ರು ಡಾನ್ಸ್ ಮಾಡೋದನ್ನ ಮಾವ ಶೂಟ್ ಮಾಡಿ ಅಲ್ದಾ?
3: ಅಲ್ಲ, ಮೋಸ್ಟ್ಲಿ ಅವ್ರು ಕೈ ಕೊಡದಿರಿ ಈ ತರ ಇಷ್ಟ ಒಳ್ಳೆ ಸಾಂಗ್ ಬತ್ತಿಲ್ಲ ಐತೆನೋ.
2: ಎಕ್ಸಾಕ್ಟ್ಲಿ, ಆಪದೆಲ್ಲ ಒಳ್ಳೇದಕ್ಕೆ ಅಂತ.

0: ಅದೊಂದು ಮೆಮೊರಿ ಆಯ್ತು ನಿಮ್ದು ಫಸ್ಟ್ ಆಲ್ಬಮ್ ಸಾಂಗ್ ಅದು. ನಿಮ್ ಮಾವ ಪಣಕ್ ಮಕ್ಳ ಸಾಂಗ್ ಆಲ್ಬಮ್ ಅನ್ನ ರಿಲೀಸ್ ಮಾಡಿದಾಗ ಎಲ್ಲೇ ಮೆಹಂದಿ ಮನೆ ಇದ್ರು ಎಂತದೇ ಫಂಕ್ಷನ್ ಇದ್ರು ಕೇಂತಿಪ್ಪುದ ಅದೇ ಹಾಡ ಅಪ್ಪಯ್ಯ ಕಾಣಿ ಅನಿತಾ ಓ ಅನಿತಾ ಇದೇ ಕೇಂತಿಪ್ಪುದ. ಅದು ನಿಮ್ಮಲ್ಲಿ ಯಾವ ತರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು? ಕುಂದಾಪುರ ಕನ್ನಡದಲ್ಲಿ ಬಂದಿರುವಂತ ಅಂದ್ರೆ ಎಲ್ಲಾ ಕಡೆ ಹೆಸರಾಗಿರುವಂತಹ ದ ಫಸ್ಟ್ ಆಲ್ಬಮ್ ಸಾಂಗ್ ಅದು ಪಣಕ್ ಮಕ್ಳ, ನಿಮ್ಗದ್ ಹೆಂಗೆ ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ತು, ಇನ್ಸ್ಪಿರೇಷನ್ ಆಯ್ತು?
1: ನಾನ್ ಬೆಂಗಳೂರಿಗೆ ಹೋದಾಗಳಿಗೆ ಅದ ಸಿ ಡಿ ಎಲ್ಲ ಪ್ರಿಂಟ್ ಆತಿತ್ತು. ಅಂದ್ರೆ ನಾನ್ ಮಾವನಟ್ಟಿ ಜಾಯ್ನ್ ಆದ್ ಕ್ಲಾಸ್ ಪಾಸ್ ಆದ್ಮೇಲೆ ರಿಸಲ್ಟ್ ಕಾಣಲ ನಾನು ಡೈರೆಕ್ಟ್ ಬೆಂಗಳೂರಿಗೆ ನಾನು ಹೋಯ್ ಬತ್ತೆ ಮಾವನ ಮನೆಗೆ ಇರ್ತೇನೆ ಅಂತ ಹೇಳಿ ಅಪ್ಪನ ಹತ್ರ ಹೇಳಿ ಅಪ್ಪ ಅಮ್ಮನ ಹತ್ರ ಹೇಳಿ ಬೆಂಗಳೂರಿಗೆ ಹೋದ್ ಮಾವನಟ್ಟಿಗೆ ರಜಿಗೆ ಇರ್ತೇನೆ ಹೇಳಿ ಹೋಯ್ ಅಲ್ಲಿಂದ ಫೋನ್ ಮಾಡಿ ನಾನ್ ಇನ್ ಬತ್ತಿಲ್ಲ
0: ಅಂತ ಹೇಳಿದ್ದು. ಇನ್ನು ಬರೀ 10th class ಓದಿದ್ದ?
1: 10th class.
0: ವೆರಿ ಗುಡ್. ಯಾಕೆ ಹೇಳಿ, ಯಾಕೆ ವೆರಿ ಗುಡ್ ಅಂತ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿತ್ತು ನಿಮ್ದು ಪ್ಯಾಷನ್ ಏನು ಅಂತ. ಸುಮ್ನೆ ಅಲ್ಲಿ ವೇಸ್ಟ್ ಮಾಡಿದೆ, ಕರೆಕ್ಟ್ ಆಗಿ ಅದೇ ದಾರಿಗೆ ಏನ್ ಬೇಕೋ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು. ಸೊ ಓದೋದು ವೇಸ್ಟ್ ಅಂತಲ್ಲ, ಈಗ ನಿಮ್ಗೆ ಅನ್ಸುತ್ತೆ ನಾನು 10th ನಂತರ ಓದ್ಬೇಕಿತ್ತು ಅಂತ
1: ಅನ್ಸುತ್ತೆ?
0: ಯಾಕೆ ಅನ್ಸುತ್ತೆ?
1: ಕೆಲವೊಂದ್ ಕಡೆ ಅದೇ ಕಮ್ಯುನಿಕೇಶನ್ ಅದ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಇನ್ನು ಏನೋ, ಈಗ ನಾವು ಇಲ್ಲಿ ಹೊರಗಿನ ಪ್ರಪಂಚದೊಟ್ಟಿಗೆ ಎಂತಾರು ಕಮ್ಯುನಿಕೇಶನ್ ಮಾಡೋದಿದ್ರೆ ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಬೇಕೇ ಬೇಕು.
0: ಕೇಳುಗರೆ ಪ್ಲೀಸ್ ನೋಟ್, ಎಜುಕೇಶನ್
1: ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಪ್ಯಾಷನ್ ಇಂಪಾರ್ಟೆಂಟ್, ಮತ್ತೆ ಮನೆಯವರು ಸಪೋರ್ಟ್ ಬೇಕು.
0: ಈಗ ನಿಮ್ ಅಪ್ಪ ಅಮ್ಮ ಎಂತಂದ್ರ ಗಡ ವಾಪಸ್ ಬತ್ತೇ ಇಲ್ಲ ಕೇಂದ್ರ ಅಥವಾ ಇಲ್ಲ ಮಗ ಅಡ್ಡಿಲ್ಲ ಅಂದ್ರ?
1: ಇಲ್ಲ, ನಾ ಅಷ್ಟೊತ್ತಿಗೆ ಒಂದ್ ಇಮೋಷನಲಿ ಒಂದ್ ಸ್ವಲ್ಪ ಡೈಲಾಗ್ ಹೊಡೆದಿದೆ. ಎಂತಂದ್ ಹೇಳಿದ್ರೆ, ಇದ್ರಲ್ಲೇ ನಾನ್ ದುಡ್ದು ನಿಮ್ನೆಲ್ಲ ಕಣ್ಕಂತೆ, ನಾನು ಒಂದಲ್ಲ ಒಂದಿನ ಕಣ್ಕಂತೆ ಅನ್ನಲ್ಲಿ ಹೇಳಿ
0: ಒಂದಿನ ಗೆದ್ದೆ ಬರ್ತೀನಿ ಅಮ್ಮ,
1: ಗೆದ್ದು ಬರ್ತೇನೆ.
0: ನೀವೊಬ್ರೇ ಮಗನಾ?
1: ನನ್ನ ತಂಗಿ ಇದ್ದಾಳೆ.
0: ಓಕೆ.
1: ಸೊ ಹಂಗ ಸ್ಟಾರ್ಟ್ ಆಯ್ತು. ಅಲ್ಲ ಸಿ ಡಿ ಎಲ್ಲ ಮಾಡ್ತಾ ಇದ್ದೀರ, ಹೊರ ಕೂಡಲೇ ಸಾಂಗ್ಸ್ ಎಲ್ಲ ಕೇಳಿಸ್ರು ಮಾವ, ಕೇಳಿಸ್ರು ಕೂಡಲೇ ಅದೇ ಅಪ್ಪಯ್ಯ ಕಾಣಿ ಸಖತ್ ಇಷ್ಟ ಆಯ್ತು ನಂಗೆ. ಅಂದ್ರೆ ರೆಗ್ಯುಲರ್ ಎಲ್ಲರ ಮನೆಗೆ ಇಪ್ಪದೇ ಅಲ್ಲ ಸಿಚುವೇಶನ್.
0: ಅಪ್ಪಯ್ಯ ಕಾಣಿ
1: ಇಲ್ಲ ಅದನ್ ಅದ್ ಕಡಿಕೆ ಸೀದಾ ಊರಿಗೆ ಬಂತು. ಊರಿಗೆ ಬಂದು ರಿಲೀಸ್ ಮಾಡ್ತಿಲ್ಲ ಬಸರೂರಲ್ಲೇ ಶಾಲೆಯಲ್ಲಿ ರಿಲೀಸ್ ಮಾಡ್ತು. ಒಂದಿಷ್ಟು ಇಲ್ಲ ಕೋಟೇಶ್ವರ ಹಬ್ಬದಾಗೆ ಸಿ ಡಿ ಎಲ್ಲ ಮಾರಿತ್ತು ನಾವು.
0: ಹೌದಾ? ನೀವೇ ನಿಂತ್ಕೊಂಡು?
1: ನಮ್ ಟೀಮ್ ಟೋಟಲ್ ಟೀಮ್ ಇದಿತ್ತು, ಒಂದ್ 10-15 ಜನ ಇದ್ದೀರಿ ಟೀಮ್ ಅಲ್ಲ. ಸೊ ಎಲ್ಲ ಇದ್ರಲ್ಲಿ ಕೋಟೇಶ್ವರ ಹಬ್ಬದಾಗ ಎಲ್ಲ ಹಬ್ಬ ಇರುತ್ತೆ ಅಲ್ಲ ಒಂದು ಸ್ಟಾಲ್ ಹಾಕಿ ಅಂದ್. ಅಂದ್ರೆ ನಮ್ದು ಉದ್ದೇಶ, ಮಾವನ ಉದ್ದೇಶ ಅಷ್ಟೇ, ಎಲ್ಲರೂ ರೀಚ್ ಆಯ್ಕ ಇದ್ರಾಗ ನಮ್ ಭಾಷೆಲ್ಲೂ ಹಾಡ್ ಮಾಡ್ಲಕ್ಕ, ಅದನ್ನ ಸಿನಿಮಾ ಸಾಂಗ್ ತರ ಕೇಳಲಕ್ಕ ಮುತ್ತರ ಪೋಟ್ರೆ ಮಾಡ್ಕಿದಿತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಅದ್ ನಮ್ಗೆ ಗೊತ್ತಾದ್ ಒಂದ್ ವರ್ಷ ಆದ್ಮೇಲೆ, ಅಂದ್ರೆ ಹಿಟ್ ಆಯ್ತು ಇದು ಸಾಂಗ್. ಈಗ ನಿಮ್ಗೆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇತ್ತು, ಇನ್ಸ್ಟಾಗ್ರಾಮ್ ರಪ್ಪ ಗೊತ್ತಾಯ್ತು,
0: ಎಷ್ಟು ಶೇರ್ ಆಯ್ತು, ಎಷ್ಟು ಲೈಕ್ ಆಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಬಂತಂತ.
1: ಮುಂಚೆ ಗೊತ್ತಾತಿಲ್ಲ. ಫೇಸ್ಬುಕ್ ಮಾತ್ರ ಐತಲ್ಲ ಬಂದದಷ್ಟೇ ಅನ್ಸುತ್ತೆ, ಮೋಸ್ಟ್ಲಿ ವಾಟ್ಸ್ಆಪ್ ಅಷ್ಟೇ. ಆಗಳಿಕ್ ಅಷ್ಟು ಗೊತ್ತಿರಲಿಲ್ಲ ನಮ್ಗೆ ಅಷ್ಟು ಹಿಟ್ ಆಯ್ತು ಅಂದಳಿ. ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಯಾವ್ದೋ ಇದ್ ಕೊಟ್ರ ಕೂಡಲೇ ಗೊತ್ತಾದ್ ಅಷ್ಟೊತ್ತಿಗೆ ಜಾಸ್ತಿ ರೀಚ್ ಆಯ್ತು, ಇದು ಒಳ್ಳೆ ರೀಚ್ ಆಯ್ತು ಅಂದಳಿ. ಸೊ ಅದಾದ್ಮೇಲೆ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡದ್.
0: ಓಕೆ. ಸೊ ಇನ್ನು ರೀಚ್ ಆತಾನೆ ಇತ್ತು ಆಲ್ಬಮ್ ಸಾಂಗ್, ಆಲ್ಬಮ್ ಇದೆಯಲ್ಲ ತುಂಬಾ ರೀಚ್ ಆಗ್ತಿತ್ತು. ನಮ್ದೆಲ್ಲ ಫೇವ್ರೇಟ್ ಹಾಡ್ಗಳದೇ ಕುಂದಾಪುರ ಕನ್ನಡದಲ್ಲಿ. ಓಕೆ. ಇದಾದ್ಮೇಲೆ ನೀವು ಆಲ್ಬಮ್ ಸಾಂಗ್ ನಿಮ್ದೇ ಮಾಡ್ತೀರಿ, ಇದು ನನ್ನೋರು ನನ್ನೋರು ಅಂತ ಹೇಳಕ, ಅದಕ್ಕೆಲ್ಲ ರಿಯಾಕ್ಷನ್ಸ್ ನಿಮ್ಮ ಕೈ ಕೊಟ್ಟ ಫ್ರೆಂಡ್ಸ್ ಎಲ್ಲ ಎಂತಂದ್ರು ಕಡಿಕೆ? ಉಳಿದವರೆಲ್ಲ ಹೆಂಗೆ
1: ಮೆಸೇಜ್ ಮಾಡಿದ ಕಡಿಕೆ ರಿಲೀಸ್ ಆದ್ಮೇಲೆ? ಶಾ ನನ್ ಕರಿಕಿತ್ ಮರ ನೀನ್ ವಾಲಿ ಕಳಿ ಹೇಳಿ ಅವತ್ ಮಾತಾಡ್ಸಲ್ಲ ನಾನು, ಮೆಸೇಜ್ ಹಾಕಿ ಸುಮ್ನೆ ಕಂಡೆ
0: ಲೈಕ್ ಇತ್ತಲ್ಲ.
1: ಸೊ ಅದಾದ್ಮೇಲೆ ಇನ್ನೊಂದ್ ಸಾಂಗ್ ಮಾಡಿದೆ ಕುಂದಾಪುರದ್ದು, ಅಂದ್ರೆ ಇಲ್ಲಿನ ಆರ್ಟಿಸ್ಟ್ ನೆಲ್ಲ ಇಟ್ಕೊಂಡು ಅಮ್ಮ ಸಾಂಗ್ ಅಲ್ಲಿ ಮಾಡಿದೆ. ಸೊ ಅದು ಒಳ್ಳೆ ರೀಚ್ ಆಯ್ತು. ಈಗಳು ಕಮೆಂಟ್ಸ್ ಎಲ್ಲ ಬರ್ತಾ ಇರತ್ತೆ ಅದಕ್ಕೆ.
0: ಹೌದು, ಅಮ್ಮ ಒಳ್ಳೇದು.
1: ಅದೊಂದು ಇಮೋಷನಲಿ ಕನೆಕ್ಟ್ ಇತ್ತು.
0: ನಿಮ್ಮಮ್ಮನಿಗೆ ಸಂಗೀತ ಅಮ್ಮನಿಗೆ ಮಾಡಿದ್ದು?
1: ಇಲ್ಲ, ಎಲ್ಲರಿಗೂ ಎಲ್ಲ ಕಂಡ್ರೆ ಎಲ್ಲರಿಗೂ ಟಚ್ ಆಯ್ತು. ಅದಾದ್ಮೇಲೆ ನನ್ನೂರೇ ಚಂದ ನಳಿ ಒಂದ್ ಸಾಂಗ್ ಮಾಡಿದೆ. ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ,
0: ನಮ್ದು ಫೇವ್ರೇಟ್ ಮಾರೋದು.
1: ಅದ್ರ ಹಿಂದೆ ಒಂದ್ ದೊಡ್ಡ ಕತೆ ಇತ್ತು.
0: ಅದೆಂತ ಕತೆ?
1: ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ ಅದಿತ್ತಲ್ಲ. ನಾವು ಶೂಟಿಂಗ್ ಮಾಡ್ತಾ ಇತ್ತು, ನಮ್ಮ ಗಿರ್ಮಿಟ್ ಶೂಟ್ ಆತಿತ್ತು. ಆ ಟೈಮಲ್ಲಿ ಯಾರೋ ಒಬ್ರು ನಮ್ಮ ಗೂಡ್ಸ್ ಗಾಡಿ ಬೇಕಿದ್ದಿತ್ತು ನಮ್ಗೆ, ನಾವು ಫೋನ್ ಮಾಡಿತ್ತವನಿ ಹುಡುಗಂಗೆ. ಅವ ಹೊರಟಿದ ಬಸ್ ಸ್ಟ್ಯಾಂಡಿಂದ ಬಪ್ಪತಿ ಒಬ್ರು ನಮ್ ತುಂಬಾ ಒಳಗಿನರೆ ನಮ್ ಕ್ಲೋಸ್ ಇಪ್ಪರೆ ಆಯ್ತಾ. ಎಲ್ಲಿ ಹೋಗ್ತಿದ್ದೆ ಕೇಳ, ನಾನು ಇಲ್ಲ ರವಿ ಬಸ್ರವ್ರದ್ದು ಪಿಕ್ಚರ್ ಆತಿತ್ತಲ್ಲ ಅಲ್ಲಿ ಹೋಗ್ತಿದ್ದೆ ಅಂದಳಿ ಹೇಳ್ದ. ಇಲ್ಲ ಅಲ್ಲ ದುಡ್ಡೆಲ್ಲ ಕಮ್ಮಿ ಕೊಡೋಕಿದ್ರ, ದುಡ್ಡೆಲ್ಲ ಕಮ್ಮಿ ಕೊಡ್ತಾರವ್ರು ಜಾಸ್ತಿ ಕೇಳಿನ ಅಂದಳಿ ಹೇಳ್ತಾರ. ಕಡೆಗೆ ಅವ್ರ ಇಲ್ಲ ಇಲ್ಲ ಕರೆಕ್ಟ್ ಕೊಡ್ತಾರ ಅವ್ರ ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡತ್ರ ಅದ್ರಲ್ಲೆಲ್ಲ ಎಂತ ಇಲ್ಲ ಅದ ನಾ ಹೇಳ್ದಂದಳಿ ಯಾರು ಹೇಳ್ಬೇಡ ಅಂದ್ರ ಲಾಸ್ಟಿ ಅದ ರೆಕಾರ್ಡ್ ಮಾಡಿ ನಂಗೆ ಕೇಳಿಸಿದೀರ ಆ ಫೋನ್ ಕಾಲ್. ಸೊ ಇದನ್ನ ಇಟ್ಕೊಂಡು ಮಾಡ್ತೇವೆ ಬಾಕಿ ಹೇಳಿ ಅದ್ರ ಮೇಲೆ ಸಿಟ್ಟಿಗೆ ಮಾಡೋದು ಸಾಂಗ್.
0: ಬಟ್ ಅದ ಹಾಡು ಮಾತ್ರ ಭಾರಿ ಲೈಕ್ ಆಯ್ತಾಯ್ತಾ, ಸೂಪರ್ ಆಗಿ ಮಾಡಿದಿರಿ. ನಮ್ಗೆಲ್ಲದಕ್ಕೂ ನಾ ಹೇಳದಂದಳಿ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಕೊಂಡು,
1: ಅದು ಎಲ್ಲರು ಹೇಳುದಂಗಿಲ್ಲ, ಎಲ್ಲ ಹೇಳ್ಕೊಂಡು ಕಡೆಗೆ ನಾ ಹೇಳದನ್ನ
0: ಹೇಳ್ಬೇಡ ಅಂತ. ಅಲ್ಲಿ ಹುಟ್ಟಿದ ಹಾಡದು,
1: ಅವನ್ ಸಿಟ್ಟಲ್ಲಿ ಹುಟ್ಟದೆ
0: ಸಿಟ್ಟಲ್ಲಿ. ಬಟ್ ನಮ್ಗೊಳ್ಳೆ ಎಂಟರ್ಟೈನ್ಮೆಂಟ್ ಹೌದಲ್ಲ ಅಂಬಗಾತಿತ್ತು. ಸೊ ಅದು ಹಿಟ್ ಆಯ್ತು, ಆ ಹಾಡು ತುಂಬಾ ಹಿಟ್ ಆಯ್ತು. ಆ ನಂತರ
1: ಅದಾದ್ಮೇಲೆ ಇದು ಸಾಲ ಸಾಂಗ್ ನಾಳೆ ಸಾಲದ್ದೇ ಪಟ್ಟಿ ಇಡೀ ಸಾಲದ್ದೇ ಸಾಂಗ್.
0: ಅದು ಯಾವ ಹಾಡು ಒಂಚೂರು ಹೇಳಿ ಕಂಬ.
1: ಅಯ್ಯಯ್ಯೋ ಎಂತ ಸಾಲ ನನ್ ಸಾಲ ಹನುಮಂತನ್ ಬಾಲ ಅನ್ನೋಳಿ ಒಂದ್ ಸಾಂಗ್ ಇತ್ತು, ನಂಗೆ ಲಿರಿಕ್ ನೆನ್ಪು ಬರ್ತಿಲ್ಲ. ಅದು ಇಲ್ಲ ಜೆ ಕೆ ಇದ್ರ ಮೇಲೆ ಒಂದ್ ಪರ್ಮಿಷನ್ ಕೊಟ್ಟರ. ಸೊ ಅಲ್ಲೆಲ್ಲ ಸೆಟ್ ಅಪ್ ಮಾಡಿ ಸಾಯಂಕಾಲ 6 ಗಂಟೆಗೇನ ಹೋಯ್ತು ಕಣ್ಕಂಡು ಲೊಕೇಶನ್ ಕಣ್ಕಂಡು ಧೂಳಲ್ಲಿ ತೆಗ್ ಬಂತು. ಕಡಿಕೆ ರಾತ್ರಿ
0: ಓಡುದು ನೀವೇ?
1: ಟೀಮ್ ಎಲ್ಲ ಒಂದಿಷ್ಟು ಜನ ಇದ್ರು ನಮ್ಮ ಟೀಮ್ ಅಲ್ಲಿ. ಸೊ ಒಂದ್ 15-20 ಜನ ಇದ್ರು, ಎಲ್ಲ ಬಂದ್ರು ಸಪೋರ್ಟ್ ಮಾಡ್ರು ನಮ್ ಟೀಮ್. ಅದಕ್ಕೆ ಹಿಂದ್ ಮುಂದ್ ಕಾಂತಿಲ್ಲ,
0: ಎಲ್ಲ ರೆಡಿ.
1: ಈಗ ಮಧ್ಯಾಹ್ನ ಸಾಂಗ್ ಮಾಡುವಂತ ಹೇಳ್ರು
0: ರೆಡಿ ಇರ್ತಾರೆ,
1: ಅಷ್ಟು ಜೋಶಲ್ಲಿ ಇರ್ತಾರೆ. ಸಾಯಂಕಾಲ 8 ಗಂಟೆಗೆ ಹೋಯ್ತು ಸೆಟಪ್ ಮಾಡೋಕೆ, ಬಾರ್ ಸೆಟಪ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿ ಬೆಂಚ್ ಗಿಂಚ್ ಎಲ್ಲ ಸರಿಯಾಗಿ ಇಟ್ಟು ಲೈಟಿಂಗ್ ಎಲ್ಲ ಮಾಡಿ ಆರ್ಟಿಸ್ಟ್ ನಮ್ಮವರೇ, ಧೂಳವಾಡದವ್ರು ಕುಕಂದವ್ರೆ,
0: ಇದು ಲೈಕ್ ಇತ್ತು
1: ನಮ್ಮವರೇ ಎಲ್ಲ ಟೀಮ್ ಅವರೇ ಕುತ್ಕೊಂಡದ್ದು. ಸೊ ಅಲ್ಲ 2 ಗಂಟೆ ತನಕ ಮಾಡ್ತಲ್ಲ, 2 ಗಂಟೆ ತನಕ ಶೂಟ್ ಮಾಡ್ತ, ಬರೀ ಒಂದು 2-3 ಅವರ್ಸ್ ಅಲ್ಲಿ ಶೂಟ್ ಮಾಡ್ತ ಬಂತ. ಅದು ಒಳ್ಳೆ ರೀಚ್ ಆಯ್ತು,
0: 3 ಅವರ್ಸ್ ಅಲ್ಲಿ ಶೂಟ್ ಆಯ್ತು. ಸೊ ಸಚಿನ್ ಅವ್ರದ್ದು ಒಂದ್ ವಿಶೇಷತೆ ಏನಂದ್ರೆ, ನೀವೇ ಲಿರಿಕ್ಸ್ ಬರತ್ರಿ, ನೀವೇ ಮ್ಯೂಸಿಕ್ ಕಂಪೋಸ್ ಮಾಡ್ತ್ರಿ, ನೀವೇ ಹಾಡ್ತ್ರಿ, ಪ್ಲಸ್ ನೀವೇ ಟೀಮ್ ಕರ್ಕೊಂಡು ಹೋತ್ರಿ, ನೀವೇ ಶೂಟ್ ಮಾಡ್ತ್ರಿ, ನೀವೇ ವಿಜುವಲ್ಸ್ ತಕ್ಕಂತ್ರಿ, ನೀವೇ ಎಡಿಟ್ ಮಾಡ್ತ್ರಿ, ನೀವೇ ಪ್ರೊಡಕ್ಷನ್ ಮಾಡ್ತ್ರಿ, ಎವ್ರಿಥಿಂಗ್.
1: ನಂಗೆ ಅದು ಆ ಪ್ರೊಡಕ್ಷನ್ ಮಾಡೋದಿತ್ತಲ್ಲ ತುಂಬಾ ಇಷ್ಟ, ಆ ಜರ್ನಿ ಇರುತ್ತಲ್ಲ. ಈಗ ನಿಮ್ಗೆ ರಿಲೀಸ್ ಆದ್ಮೇಲೆ ಬಪ್ಪು ಅಂತ ಖುಷಿಗಿಂತ ಆ ಜರ್ನಿ ಇರುತ್ತಲ್ಲ, ಆ ಜರ್ನಿಯೇ ಮಜಾ.
0: ಬಟ್ ಅದ್ರಲ್ಲಿ ನೀವು ಅದೃಷ್ಟವಂತರು, ಯೂಶುವಲಿ ಕೆಲವರಿಗೆ ಒಂದ್ ಮಾತ್ರ ಮಾಡೋಕ್ ಆಗ್ಬೋದು, ಒಂದ್ ಲಿರಿಕ್ಸ್ ಬರೀತಾರೆ, ಒಂದ್ ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರೆ, ಅಲ್ಲ ಒಂದ್ ಸಿಂಗಿಂಗ್ ಮಾಡ್ತಾರೆ, ಅಲ್ಲಿಗೆ ಅವ್ರ ಕೆಲಸ ಆಯ್ತು. ಅಥವಾ ಇಲ್ಲಿ ಬಂದ್ ಆಕ್ಟ್ ಮಾಡ್ತಾರೆ, ಅಥವಾ ಇಲ್ಲಿ ಬಂದ್ ಸಿನಿಮಾಟೋಗ್ರಫಿ, ಓಕೆ ಇದೆಲ್ಲ ಬೇಕು, ಈ ಶಾರ್ಟ್ಸ್ ಬೇಕು, ಆ ಶಾರ್ಟ್ಸ್ ಬೇಕು ಆಯ್ತು. ಅದಾದ್ಮೇಲೆ ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಎಡಿಟ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಸೊ ಒಂದ್ ಈ ತರದ ಒಂದ್ ಸಾಂಗಿಗೆ ಒಂದ್ 5 ತರದ ಜನ ಬೇಕಾಗ್ತಲ್ಲ ಅಲ್ದಾ. ಬಟ್ ಸಚಿನ್ ಇದು ವಿಶೇಷತೆ ಅಂತಂದ್ರೆ, ಸಚಿನ್ ಅವರು ಆಲ್ ಇನ್ ಒನ್ ಎಲ್ಲ ಅವರೇ ಮಾಡ್ತಾರೆ. ಅಂಡ್ ಇಟ್ ಇಸ್ ವೆರಿ ಗುಡ್ ಬಿಕಾಸ್ ಯು ನೋ ದ ಫೀಲ್. ನೀವು ಬರೆಯುವಾಗಲೇ ನೀವು ಯಾವ ಫೀಲ್ ಕೊಟ್ಟಿರ್ತೀರಿ, ನಿಮ್ ತಲೆ ಒಳಗೆ ಒಂದ್ ವಿಜುವಲ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ.
1: ಸಾಂಗ್ ಮಾಡೋತಿಗೆ ನಾನು ಒಂದಿಷ್ಟು ವಿಜುವಲ್ ಅನ್ಕೊಂಡಿರ್ತೆ, ನಾವು ಶೂಟಿಂಗ್ ಹೋದಾಗಳಿಗೆ ಅದು ಇನ್ನು ಡಬಲ್ ಆಗ್ತದೆ.
0: ಯೆಸ್, ನಾನು ಯಾಕಂದ್ರೆ ನಿಮ್ಮ ಮಗು, ನಿಮ್ಮ ಕಲ್ಪನೆಯ ಕೂಸು, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಚಂದ ಬರುತ್ತೆ.
1: ನಾನು ಇದು ನಮ್ಮೂರು ಸಾಂಗ್ ಅಲ್ಲಿ ನೀವು ಸಾಂಗ್ ಕಂಡ್ರೆ ಅದ್ರಲ್ಲಿ ತುಂಬಾ ಲಾಟ್ಸ್ ಆಫ್ ಶಾರ್ಟ್ಸ್ ಇತ್ತು, ತುಂಬಾ ಶಾರ್ಟ್ಸ್ ಇತ್ತು, ನಾನು ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ಅದ್ರಲ್ಲಿ. ಯಾವ್ದೆಲ್ಲ ಇಂಪ್ಯಾಕ್ಟ್ ಆಗ್ತದೆ ಅದನ್ನ ಮಾತ್ರ ಹಾಕಿ ಎಡಿಟ್ ಮಾಡಿ ಇಡ್ತಿದ್ದೆ ಸಾಂಗ್. ಸಾಲ ಸಾಂಗು ಹಂಗೆ.
0: ಸಾಲ ಸಾಂಗ್ ಎಂತ ಇತ್ತು ಕಡಿಕೆ, ಅದ್ರ ಕತಿ ಎಲ್ಲ ಸಾಂಗ್ ರಿಲೀಸ್ ಆಯ್ತು ಕಡಿಕೆ ಎಂತ ಇತ್ತು ಅದು?
1: ಅದು ಸ್ವಲ್ಪ ರೀಚ್ ಕಮ್ಮಿ ಆಯ್ತು ಅಷ್ಟೇ,
0: ರೀಚ್ ಕಮ್ಮಿ.
1: ಬಟ್ ಕೇಂದ್ರದೆಲ್ಲ ಸೂಪರ್ ಇತ್ತು ಅಂತಿದ್ರು.
0: ಸಾಲ ಮಾಡಿದವರಿಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು,
1: ಅಂದ್ರೆ ಎಲ್ಲ ಈಗ ತುಂಬಾ ಒಳಗೊಳಗೆಲ್ಲ ಇರ್ತಾರಲ್ಲ ಅವ್ರ ಮನೆಯಲ್ಲೆಲ್ಲ ಎಂತ ಸಾಲ ಇರುತ್ತಲ್ಲ, ಸೊ ಅದೆಲ್ಲ ಪಟ್ಟಿ ಮಾಡ್ಕೊಂಡು.
0: ಅದೆಲ್ಲಿ ಡೀಟೇಲ್ಸ್ ಎಲ್ಲ ತಗೊಂಡ್ರು ಅಷ್ಟೊಂದು ಸಣ್ಣ ಹುಡುಗಂಗ ಅಷ್ಟೊಡ್ಡ ಸಾಲದ ಪಟ್ಟಿಗಳೆಲ್ಲ?
1: ಅಲ್ಲ ಎಲ್ಲ ನಮ್ ಟೀಮ್ ಇದ್ರ ಕೆಲವರಲ್ಲ
0: ಹಂಗೇನಿದ್ರ
1: ಲಿರಿಕ್ ಬರೋತಿಗೆ ಅದೇ ಕೆಲವೊಂದು ಕೊಡದ್ ಸಂಘದ್ 50,000 ಅದ್ರದ್ದು ಏನೋ ಒಂದಿಷ್ಟು ಲಿರಿಕ್ ಎಲ್ಲ ಇಟ್ಕೊಂಡು
0: ಹಾಡೊಂದು ಹುಡುಕಿ ಹಾಕಕೀಗ ನಾನು
1: ಫುಲ್ ಅದೇ ಸಾಲದ್ದೇ ಸಾಂಗ್, ಅದು ಸಾಲದ ಪಟ್ಟಿದ್ದೇ ಸಾಂಗ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ಕೇಳಿರ್ ತುಂಬಾ, ಒಂದು 1 ಲಕ್ಷ ತನಕ ಏನೋ ರೀಚ್ ಆಯ್ತು. ನಾ ಹೇಳದನ್ನ ಯಾರು ಹೇಳ್ಬೇಡ, ಅದು ಒಳ್ಳೆ ರೀಚ್ ಆಯ್ತು. ಅಂದ್ರೆ ವಾಟ್ಸ್ಆಪ್ ಆಗಲಿಕ್ಕೆ ಒಳ್ಳೆ ಇದಿತ್ತು, ಒಳ್ಳೆ ಎಲ್ಲ ವೈರಲ್ ಆಯ್ತು.
0: ಅದು ತುಂಬಾ ಒಳ್ಳೆ ಆಯ್ತು, ಅದು ನಮ್ದೆಲ್ಲ ಫೇವ್ರೆಟ್ ಸಾಂಗ್ ಲಿಸ್ಟ್ ಅಲ್ಲಿ ಇದೆ ಅದು. ಈಗ ನೀವೊಂದು ಹಾಡ್ ಮಾಡ್ಕರೆ

0: ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷ ಆಯ್ತು.
1: ನಿಜ ನಿಜ.
0: ನಾನು ಅಂದ್ರೆ ಸಿನಿಮಾ ಹೋದ್ಮೇಲೆ ಸಿನಿಮಾ ಅಂದ್ರೆ ಅಲ್ಲಿ ಪ್ರೆಷರ್ ಜಾಸ್ತಿ, ಒಂದಿನಕ್ಕೆ ಎರಡ್ ಸಾಂಗ್ ಡೆಲಿವರಿ ಕೊಡೋದಿರತ್ತ, ರೀಲ್ ಕಳ್ಕೊಳೋದಿರತ್ತ, ತೋರ್ಸೋದಿರತ್ತ. ಸೊ ಆ ಬಿಸಿಯಲ್ ಇದ್ ಮಾಡ್ಕಂ ಕಾಯಿಲ್ಲ ಸ್ವಲ್ಪ. ಅದಕ್ಕೆ ಈಗ ಸ್ವಲ್ಪ ಫ್ರೀ ಇದ್ದೆ, ಕರಾವಳಿ ಎಲ್ಲ ರಿಲೀಸ್ ಆಯ್ತಲ್ಲ, ಸೊ ಈಗ ಸ್ವಲ್ಪ ಒಂದ್ ಯಾವ್ದಾದ್ರು ಸಾಂಗ್ ಮಾಡುವ ಕುಂದಾಪುರಕ್ಕೆ ನಾಳೆ. ಆಲ್ರೆಡಿ ಒಂದ್ ರೆಡಿ ಇತ್ತ, ವಿಜುವಲ್ ಇಲ್ಲ ಬಟ್ ವಿಜುವಲ್ ಶೂಟ್ ಮಾಡ್ಕೊಂಡಿತ್ತು. ಯಾರೋ ಆರ್ಟಿಸ್ಟ್ ನಂಗೆ ಕೆಲವೊಬ್ರು ಸಿಕ್ಕಿಲ್ಲ, ಮದಿ ಆತಿಲ್ಲ ನಾಳೆ.
1: ನಿಮ್ ಬಗ್ಗೆ
0: ಇಲ್ಲ, ನಂಗ್ ಮದಿ ಆಯ್ತು.
1: ಆಯ್ತಾ? ಸಚಿನ್ ಬಸ್ರವ್ರಿಗೆ ಮದ್ದೆ ಆಯ್ತು, ಆದ್ರೆ ಅವ್ರ ಮದಿ ಆದ್ಮೇಲೆ ಬರ್ದಿರೋ ಹಾಡು ಮದಿ ಆತಿಲ್ಲ ಅಂತ ಏನೋ ಇರ್ಬೇಕು. ಓಕೆ, ಹಾ,
0: ಎಂತ ಹೇಳ್ರೆ, ಲಿರಿಕ್ ಒಳ್ಳೆ ಇತ್ತು, ಅದ್ರದ್ದು ಮಜಾ ಇತ್ತು ಸಾಂಗ್ ಇದ. ಅದ ರಿಲೀಸ್ ಮಾಡ್ತೀನಿ ಸ್ವಲ್ಪ ದಿನದಲ್ಲ.
1: ಆಯ್ತು, ನಾವ್ ಕಾಯ್ತು
0: ಕಾಯಿನಿ. ಅದು ಸಿಚುವೇಶನ್ ಅಂತ ಹೇಳ್ರೆ, ಅಬ್ಬಿಗೆ ಮಗಳಿಗೆ ಹುಡುಗನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಸಾಕಾಗಿ ತಲೆ ತಿರುಗಿ ಬಿದ್ದಿರ್ತಾಳ
1: ಅಬ್ಬಿ.
0: ಹಾ, ಅದನ್ನ ಕಣ್ಕೊಂಡು ಅಪ್ಪಯ್ಯ ಸಾಂಗ್ ಹೇಳುದು.
1: ಓ, ಅಪ್ಪನ ಮದಿ ಆಯ್ತಲ್ಲ, ಮತ್ತೆ ಅಪ್ಪಯ್ಯ ಮದಿ ಆಯ್ತಿಲ್ಲ ಅಂದ್ ಯಾರಿಗೆ ಹೇಳುದು?
0: ಅಲ್ಲಲ್ಲ, ಮಗಳಿ ಅವಳು ಹೇಳುದು ಸಾಂಗ್, ಅವಳು ಮದ್ಯ ಅವಳದ್ ಪೋಷಣ ಬತ್ತ.
1: ಓಕೆ ಓಕೆ, ಅವಳು ಮದಿ ಆಯ್ತಿಲ್ಲ ಅಂತ ಮಗಳು
0: ಹೇಳುದು.
1: ಓಕೆ, ಇವತ್ತಿನ ಸಿಚುವೇಶನ್ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಸಚಿನ್ ಬಸ್ರೂರು ಅವರು ಅದನ್ನೆಲ್ಲ ಕಂಡು ಇನ್ಫ್ಲುಯೆನ್ಸ್ ಆಗಿ ಬರದ್ದೇನು ಅಲ್ಲ.
0: ಹೌದೌದು.
1: ಓಕೆ, ಹಂಗಾರೆ ಕಾಣ್ಕ ಈಗ ಮೋದಿ ಆದವರು ಕಾಣ್ಕ, ಮೋದಿ ಐದವರು ಕಾಣ್ಕ, ಮೋದಿ ಆತಿಲ್ಲ ಅಂಬರು ಕಾಣ್ಕ, ಕಾಮ ಏಗಳಿಗೆ ಬದ ತೆರೆ ಮೇಲೆ ಅಂತ ಹೇಳ್ಕೊಂಡು. ಈಗ ಇಷ್ಟೆಲ್ಲ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದ ಸಚಿನ್ ಬಸ್ರೂರು ಅವರು ಸಿನಿಮಾ ಅನ್ನುವಂತಹ ಹಿರಿ ತೆರೆಗೆ ಪದಾರ್ಪಣೆ ಮಾಡಿದ್ದು ಯಾವ್ದ್ರಿಂದ ಹ್ಯಾಂಗೆ?
0: ನಂಗೆ ಫಸ್ಟ್ ನಂದು ಫಸ್ಟ್ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ನೋಡಿ ಕನ್ನಡದ್ದೆ. ಒಂದ್ ಸಾಂಗ್ ಕೇಳಿದಿರಿ, ಎಲ್ಲೋ ಸಾಂಗ್ ಯಾರೋ ಕೇಳಿಸಿದಿರ, ಆ ಸಾಂಗ್ ಯಾರು ಮಾಡೋದ ನಾಳೆ ಕೇಳ್ಕೊಂಡು ಬಂದ್ರು. ಸೊ ಇಲ್ಲ, ಇದು ಇದ್ರ ಮೇಲೆ ಸಾಂಗ್ ಇದ್ರ ಮೇಲೆ ಒಂದ್ ಪಿಕ್ಚರ್ ಮಾಡ್ತಿದ್ದೆ ನಾವು ಅದ್ರಲ್ಲಿ ಹೇಳಿ, ಆ ಪಿಕ್ಚರ್ ಫಸ್ಟ್ ನಂದು ಸದ್ದು ವಿಚಾರಣೆ ನಡೆಯುತ್ತೆ.
1: ಅದ್ರಲ್ಲಿ ನೀವು ಮ್ಯೂಸಿಕ್ ಕಂಪೋಸರ್?
0: ಮ್ಯೂಸಿಕ್ ಕಂಪ್ಲೀಟ್ ನೀವೇ ಮಾಡ್ಕೊಂಡ್ ಹೇಳಿ ನೀವೇ ಮಾಡ್ರಿ.
1: ಓಕೆ, ಸೊ ಅದ್ ಹೆಂಗಾಯ್ತು, ಹೆಂಗ್ ಓಡ್ತು, ಹೆಂಗಿತ್ತು?
0: ಅದೇ ಆವರೇಜ್ ಆವರೇಜ್ ಓಡ್ತು ಅಂದ್ರೆ, ಅಂತ ದೊಡ್ಡ ಮೇಕಿಂಗ್ ತರ ಏನಿರ್ಲಿಲ್ಲ. ಓಕೆ ಅಂದ್ರೆ ಒಂದ್ ರೇಂಜಿಗೆ ಒನ್ ಟೈಮ್ ವಾಚಬಲ್ ತರ ವರ್ಕ್ ಆಯ್ತು. ಬಟ್ ಮ್ಯೂಸಿಕ್ ವೈಸ್ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದೀರ,
1: ಇಷ್ಟಪಟ್ರು
0: ತುಂಬಾ ಜನ. ನನ್ಗೆ ಅದಾದ್ಮೇಲೆ ಸಿಕ್ಕದವರೆಲ್ಲ ಆ ಪಿಕ್ಚರ್ ಕಂಡಿದೆ, ನಾನು ಮ್ಯೂಸಿಕ್ ಒಳ್ಳೆ ಮಾಡಿರಿ ಅದಕ್ಕೆ ಆ ಸಿನಿಮಾಗ ಅಂತ ಹೇಳ್ರು. ಅದಾದ್ಮೇಲೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಅವ್ರದ್ ಸಿನಿಮಾ. ಸೊ ಅದು ಆಲ್ರೆಡಿ ರಿಲೀಸಿಗೆ ರೆಡಿ ಇತ್ತು, ಅದ್ರದ್ದು ಆ ಒಂದು ಸಿನಿಮಾ ಬಂತು. ಅದಾದ್ಮೇಲೆ ಸನ್ ಆಫ್ ಮುತ್ತಣ್ಣ, ಆಮೇಲೆ ಚೌಕಿದಾರ್. ಅದಾದ್ಮೇಲೆ ಚೌಕಿದಾರ್ ಬಂದದ್ ಹೆಂಗ್ ಅಂತ ಹೇಳಿದ್ರೆ, ಕರಾವಳಿ ಟೀಸರ್ ರಿಲೀಸ್ ಆಯ್ತು, ಪ್ರೆಸ್ ಮೀಟ್ ಅಲ್ಲೇ ನನ್ಗೆ ಅವರು
1: ಆಫರ್
0: ಕೊಟ್ಬಿಟ್ರೆ ಟೀಸರ್ ಕಂಡ್ಕೊಂಡು. ಸೊ ಆ ಸಿನಿಮಾದ್ದು ಸಾಂಗ್ಸ್ ಮಾತ್ರ ನಾನು ಮಾಡಿದೆ. ಅದಾದ್ಮೇಲೆ ಕರಾವಳಿ ಬಂತು. ಈ ಸಿನಿಮಾ 100% ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಕತಿ ಕೇಳ್ಕೊಳ್ಳೆ, ಇದಕ್ಕೂ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡ್ಕ ಅಂದ್ರೆ, ಇಷ್ಟು ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿ. ಮಾವನ್ ಜೊತೆ ಈಗಳು ವರ್ಕ್ ಮಾಡ್ತಿದ್ದೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ ರೇಂಜಿಗೆ ಒಂದು ಕರೆಕ್ಟ್ ಅದ್ ಒಂದು ಸ್ಟೇಜ್ ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ಗಳನ್ನ ಹೊರಗಾಕೋದಕ್ಕೆ ಒಂದು ಕರೆಕ್ಟ್ ಅದ್ ಸಿನಿಮಾ ಬೇಕು. ಸೊ ಅದು ಕರಾವಳಿ ಅಲ್ಲಿ ಇತ್ತು ನಾಳೆ 100% ಗೊತ್ತಾಯ್ತು. ಅದ್ರಲ್ಲಿ ನೀವು ಸ್ಕೋರ್ ಎಲ್ಲ ಕೇಳಿದ್ರೆ ಕರೆಕ್ಟ್ ಗೊತ್ತಾಯ್ತು, ಎಲ್ಲ ಚಂಡಿ ನಮ್ಮ ಇಲ್ಲಿ ಕುಂದಾಪುರದ ಅಂತೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು,
1: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್,
0: ಟ್ರೈಬ್ ಇನ್ಸ್ಟ್ರೂಮೆಂಟ್, ಕಂಸಾಳೆ, ಚಂಡಿ, ಅದರ ತುಂಬಾ ಇನ್ಸ್ಟ್ರೂಮೆಂಟ್ ಇತ್ತಿಲ್ಲ. ಸೊ ಅದನ್ನೆಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೆ ಅಂತ ಹೇಳಿ ಸ್ಕೋರ್ ಎಲ್ಲ ಫಿನಿಶ್ ಮಾಡಿದೆ.
1: ಅವರೇ ಅಪ್ರೋಚ್ ಮಾಡಿದ್ರ ಅಥವಾ ನೀವು ಅಪ್ರೋಚ್ ಮಾಡಿದ್ರ, ಹೆಂಗಾಯ್ತದ?
0: ಅವರು ಡೈರೆಕ್ಟರ್ ಮುಂಚೆನೆ ಪರಿಚಯ, ಅವ್ರ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾ ಮಾಡಿದವ್ರು, ಅದಕ್ಕಿಂತ ಮುಂಚೆ ಪರಿಚಯ ನಂಗೆ. ಒಂದ್ ಸಿನಿಮಾ ಮಾಡಕ್ ಮಾರ, ಅವ್ರು ನಮ್ಮ ಇಲ್ಲೇ ಬಸರೂರಲ್ಲಿ ಕಲ್ತದ್ದು ಹಾಸ್ಟೆಲ್ ಅಲ್ಲಿ.
1: ಓಕೆ,
0: ಸೊ ಆ ಒಂದ್ ಕನೆಕ್ಷನ್ ಇತ್ತು ಮೋಸ್ಟ್ಲಿ ಫಸ್ಟ್ ಇಂದ. ಒಂದ್ ಸಿನಿಮಾ ಮಾಡಕ್ ಮರ ಒಟ್ಟಿಗೆ ಮಾಡುವ ಅಂತ ಹೇಳ್ರಿ. ಅದಾದ್ಮೇಲೆ ಒಂದ್ ಪಿಕ್ಚರ್ ಬಂತು, ಅದು ಓಕೆ ಇಲ್ಲ ಅಂದ್ರೆ ಇಬ್ರಿಗೂ, ಅವರಿಗೂ ಓಕೆ ಇಲ್ಲ ಆ ಸಿನಿಮಾ, ನಂಗೂ ಓಕೆ ಇಲ್ಲ. ಎಂತ ಆತಿತ್ತಲ್ಲ ಇದು ನಾಳೆ ಕಡಿ ಕರೆಕ್ಟ್ ಅದು ಕರಾವಳಿಗೆ
1: ಕನೆಕ್ಟ್
0: ಕೂಡ್ಕಂತ ಅಲ್ಲಿ ಕೂಡ್ಕಂತ ಅವ್ರು ಕತಿ ಕಾರಲ್ಲಿ ಹೇಳ್ರ, ಹಿಂಗ ಹಿಂಗ ಇತ್ತು ಸಿಚುವೇಶನ್, ಹಿಂಗ ಹಿಂಗ್ ಕತಿ ಇತ್ತು ನರೇಶನ್ ಹೇಳ್ರ. ಸೊ ಇದಕ್ಕೆ ತುಂಬಾ ಎಫರ್ಟ್

0: ಹಾಕಿ ವರ್ಕ್ ಮಾಡ್ಕ ನಾವು ನಿಲ್ಸ್ಕಿ ಸಿನಿಮಾನ ನಾಳೆ ಹೇಳ್ರ. ಒಂದಿಷ್ಟು ರಿಸರ್ಚ್ ಮಾಡಿತ್ತು ನಾವು ಕಂಬಳದ ಓರಿಯಂಟೆಡ್ ಅಲ್ಲ, ಸೊ ಕಂಬಳಕ್ಕೆ ಹೋಗಿ ಒಂದಿಷ್ಟು ಸೌಂಡ್ ರೆಕಾರ್ಡ್ ಮಾಡ್ಕೊಂಡ್ಬಂದೆ.
1: ಒರಿಜಿನಲ್?
0: ಹಾ, ಒರಿಜಿನಲ್ ಸೌಂಡ್.
1: ಓಕೆ.
0: ಅಲ್ಲಿಂದ ಇದು ಆಂಬಿಯನ್ಸ್ ಅಲ್ಲ, ಅಲ್ಲಿ ಎಂತೆಲ್ಲ ಪ್ಲೇ ಮಾಡ್ತಾರ ಈಗ ಕೊಂಬು ಕಹಳೆ, ಕಂಸಾಳೆ, ಚಂಡಿ, ಡೋಲ್, ಫ್ಲೂಟ್, ಈ ತರದ್ರಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಅಂತ ಹೇಳಿ ಹೇಳ್ತಾರೆ, ಮ್ಯೂಸಿಕಲಿ ಹೇಳಿದಾರೆ. ಸ್ಯಾಂಪಲ್ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಪ್ಲಗ್ಇನ್ ಗಳನ್ನೆಲ್ಲ ಪರ್ಚೇಸ್ ಮಾಡಿ ಹೊಸ ತರ ಸೌಂಡ್ ನ ಕೊಡ್ಕಂತ ಹೇಳಿ ಅದನ್ನ ಅಚೀವ್ ಮಾಡುತ್ತೆ.
1: ಓಕೆ.
0: ಸೊ ಸಾಂಗ್, ಫಸ್ಟ್ ಸಾಂಗ್ ಕಂಪೋಸ್ ಆದ್ದೆ ಇದು ಮುದ್ದುಗುಮ್ಮ ಸಾಂಗ್. ಅದಾದ್ಮೇಲೆ ನಮ್ಮ ಕರಾವಳಿದ ಒಂದು ಸಾಂಗ್ ಟೈಟಲ್ ಟ್ರ್ಯಾಕ್ ತರ ಬೇಕಿದ್ದಕ್ಕೆ ನಲ್ಲಿ ಹೇಳಿದ ಕಳಿಕೆ ಒಂದು ಟೈಟಲ್ ಟ್ರ್ಯಾಕ್ ತರ ಮಾಡಿದೆ. ಅದು ಒಂದು ಒಳ್ಳೆ ಓಡಿತು ಸಾಂಗ್. ಕಡಲಿಂದ ನಾಡು ಕಡಲಿಂದ ನಾನೇ ಒಡಲಾಗೂಡು. ಸೊ ನಮ್ ಕಲ್ಚರಿಗೂ ಸೂಟ್ ಆಯ್ಕು ಮತ್ತೆ ಆ ಸಿನಿಮಾಗೂ ಸೂಟ್ ಆಯ್ಕು. ಸಿನಿಮಾ ಬಿಟ್ಟು ಯಾರು ಕೇಂದ್ರು ಅದು ಕನೆಕ್ಟ್ ಆಯ್ಕ ಅಂದ್ರೆ ಅವ್ರವ್ರ ಊರಿಗೆ ಕನೆಕ್ಟ್ ಆಯ್ಕ ಅಂತ ಹೇಳಿ.
1: ಲಿರಿಕ್ಸ್ ಯಾರು ಬರ್ದಿದ್ದಾರೆ ಇದಕ್ಕೆ?
0: ಇದಕ್ಕೆ ಪ್ರಮೋದ್ ಮರವಂತೆ ಬರೋದು.
1: ಪ್ರಮೋದ್ ಮರವಂತೆ ಎಲ್ಲಾ ಹಾಡುಗಳಿಗೂ ಅವ್ರದ್ದೇ ಲಿರಿಕ್ಸ್?
0: ಒಂದು ನಾಲ್ಕು ಹಾಡಿಗೆ ಬರ್ದಿರೋರು.
1: ಮ್ಯೂಸಿಕ್ ಕಂಪೋಸಿಷನ್ ನಿಮ್ದು?
0: ಸಿಂಗರ್ಸ್ ಸಿದ್ದ ಶ್ರೀರಾಮ್ ಅಂದಳಿ ಹಾಡದ್ದು, ಆಮೇಲೆ ವರಾಹ ರೂಪಂ ಹಾಡಿರಲ್ಲ, ಸೊ ಅವ್ರ ಇದಕ್ಕೆ ಹಾಡದ್ದು ಕಡಲಿಂದ.
1: ಅದಕ್ಕೆ ಅವ್ರು ಹಾಡಿದ್ದಾರೆ. ಸಿ, ನನ್ಗೊಂದು ಯಾವಾಗಲೂ ಕುತೂಹಲ ಎಂತ ಕೇಂದ್ರೆ, ಈ ಮ್ಯೂಸಿಷಿಯನ್ಸ್ ಗಳು ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಗಳು ಸಿಂಗರ್ಸ್ ನ ಹುಡುಕೋವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಿ ಮೊದಲೆಲ್ಲ ಆಗಿದ್ರೆ SPB ಚಿತ್ರ, SPB ಜಾನಕಿ, ಇಂತ ದ ಫೇವ್ರೇಟ್ ಮ್ಯಾಚಸ್ ಗಳನ್ನೇ ಜಾಸ್ತಿ. ಮತ್ತೆ ಒಂದ್ಸಲ ಪಾಪ್ಯುಲರ್ ಆದ ಜೋಡಿಗಳಿದ್ರೆ, ವಾಯ್ಸಸ್ ಗಳಿದ್ರೆ ಅವ್ರಿಗೇನೆ ಅವಕಾಶ. ಈಗ ಮಂಗ್ಳಿನ ಕರ್ಕೊಂಡ್ ಬಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ಅವಕಾಶ ಎಲ್ಲ ಕೊಟ್ರು. ಹಾಕಂಡ್ರೆ ನಮ್ಮಲ್ಲೂ ಎಷ್ಟೋ ವಾಯ್ಸಸ್ ಗಳು ಇನ್ನೂ ಹೊರಬಾರ್ದು. ಅವರಿಗೆ ಅವಕಾಶಗಳೇ, ಯಾಕಂದ್ರೆ ಜನ ನೋಡೋದು ನಮ್ ಸಕ್ಸಸ್ ಬೇಕು. ಜನ ಆನ್ ಒನ್ ಶಾಟ್ ದೇ ಹ್ಯಾವ್ ಟು ಲೈಕ್ ಇಟ್. ಓಕೆ, ಚಿತ್ರ ಹಾಡಿದಾರೆ ಅಂದ್ಕೊಂಡು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಿತ್ರನ ವಾಯ್ಸ್ ಮೇಲೆ ನಮ್ಗೆ ಯಾವ್ದು ಅಪನಂಬಿಕೆನೇ ಇಲ್ಲ. ಶ್ರೇಯಾ ಘೋಷಾಲ್ ಅಂಡ್ ಸೋನು ನಿಗಮ್ ಬರಕ್ ಶುರು ಆದ್ರು. ನೀವ್ ಯಾವ ತರ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಹಾಡುಗಳ ವಾಯ್ಸ್ ಗಳನ್ನ?
0: ನಂಗೆ ಆಕ್ಚುಲಿ ಹಂಗ ಫೇಮಸ್ ಆದನ್ನ ಹಾಕಂಕ್ ಇಷ್ಟವೇ ಇಲ್ಲ.
1: ಇಲ್ಲ,
0: ಯಾಕಂದ್ ಹೇಳ್ರೆ ಹೊಸ್ಪುರಿ ಹೇಗಳಿಗೆ ಬಪ್ಪುದು ಹೊರಗೆ?
1: ಕರೆಕ್ಟ್.
0: ಈಗ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ ಹೇಳ್ರೆ ನಾನು ಹೇಗಳಿಗೆ ಹೊರಗೆ ಬಪ್ಪುದು?
1: ರೈಟ್
0: ಅಲ್ಲ. ಸೊ ಆ ಒಂದ್ ಥಾಟ್ ನಾನ್ ನೆಕ್ಸ್ಟ್ ಗೆ ಸಿನಿಮಾ ತಕೊಂಡ್ರೆ, ಈಗ ಆಲ್ರೆಡಿ ಒಂದು ಒಬ್ಬರ ಹತ್ರ ಜಗಳ ಮಾಡ್ಕೊ ಬಂದೆ ನಾನು ಒಂದ್ ಸಿನಿಮಾದಲ್ಲಿ, ಎಲ್ಲರೂ ಫೇಮಸ್ ಇದ್ದವ್ರೆ ಹಾಕೋದಾರೆ, ಏನ್ ಪ್ರಯೋಜನ? ಈಗ ಅವ್ರು ಹಾಡಿರೋ ಅಂದಳಿ ಅದು ಸಿನಿಮಾ ಸಾಂಗ್ ಹಿಟ್ ಆತಿಲ್ಲ. ಅದು ಈಗ ಸೋನು ನಿಗಮ್ ಹಾಡಿರೋದು ಎಷ್ಟೋ ಒಂದ್ ಎಷ್ಟೋ ಸಾಂಗ್ ಫ್ಲಾಪ್ ಇತ್ತು, ಸಿದ್ದು ಶ್ರೀರಾಮ್ ಹಾಡದ್ದು ಹಾಡುಗಳು ಎಷ್ಟೋ ಫ್ಲಾಪ್ ಇತ್ತು, ಅವ್ರು ಹಾಡಿರೋ ನಾಳೆ ಹಿಟ್ ಆತಿಲ್ಲ. ಅದು ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಇಂದ ಸಾಂಗ್ ಹಾಕುದು, ಅದೊಂದು ಮೆಲಡಿ ಹಿಟ್ ಹಾಕುದು. ನನ್ಗ ಅದು ಇದೇ ಇಷ್ಟ ಆತ್ಲ ನಂಗೆ. ಹೊಸ್ಬ್ರು ವರ್ಕ್, ಹೊಸ್ಬ್ರು ಬರ್ದಿದ್ರೆ ಅದು
1: ಹೊಸ್ಬರಿಗೆ ಅವಕಾಶ ಕೊಡ್ಕೊಂಡ್
0: ಅವಕಾಶ ಬೇಕು.
1: ಅಡ್ಡಿಲ್ಲ ಮರ, ಖುಷಿ ಆಯ್ತು.
0: ನಾನ್ ನೆಕ್ಸ್ಟ್ ಈಗ ಎಲ್ಲರನ್ನ ಹಂಗೆ ಹಿಡಿತ. ಈಗ
1: ಅಂತ ಪೆಕ್ಯುಲರ್ ಯೂನಿಕ್
0: ಪೆಕ್ಯುಲರ್ ವಾಯ್ಸ್ ಇತ್ತು ನಮ್ಮಲ್ಲಿತ್ತು, ನಮ್ ಕುಂದಾಪುರದಲ್ಲೇ ಸುಮಾರು ಜನ ಇದ್ದಾರೆ, ಅವ್ರು ಯಾರು ಹೊರಗ್ ಬರ್ತಾ ಇಲ್ಲ. ಒಂದು ಈ ಸೋಶಿಯಲ್ ಮೀಡಿಯಾ ಅದ್ರಲ್ಲಿ ಸ್ವಲ್ಪ ಹಾಡ್ರೆ ಈಗ ಅದನ್ನ ಯೂಸ್ ಮಾಡ್ಕೊಂಡ್, ಯಾವ ತರ ಇನ್ಸ್ಟಾಗ್ರಾಮ್ ಹ್ಯಾಂಗಿತ್ತು ಅದನ್ನ ಯಾವ ತರ ಯೂಸ್ ಮಾಡ್ಕೊಂಡ್ರೆ, ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅವ್ರವ್ರ ಟ್ಯಾಲೆಂಟ್ ಹೊರಗ್ ಬದತ್ತು. ಎಲ್ಲರೂ ವ್ಲಾಗ್ ಮಾಡ್ತೇನೆ ನಾನು ದುಡ್ಡು ಬತ್ತ ಹೇಳಿ ವ್ಲಾಗ್ ಮಾಡ್ರ ಆತ್ಲ. ಸೊ ಅವರಲ್ಲಿ ಬೇರೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹುಡ್ಕಂತಿಲ್ಲ. ಏನ ಕಾಣ್ತಿದ್ದೆ ಸುಮಾರು ರೀಲ್ಸ್ ಗಳ ಇದೆಲ್ಲ ಬತ್ತೈತ್ತು, ದುಡ್ಡು ಕೊಡ್ತಾರ, ಅದು ವರ್ಕ್ ಆತಿಲ್ಲ, ಜಾಸ್ತಿ ದಿನ ಬತ್ತಿಲ್ಲ.
1: ನಮ್ಮಲ್ಲಿ ಹೆಂಗಂದ್ರೆ ಒಬ್ರು ಹೋಟ್ಲ್ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಹೋಟ್ಲೇ ಹಾಕೋದು, ಒಬ್ರು ಬೀಡಂಗಡಿ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಬೀಡಂಗಡಿ ಹಾಕೋದು, ಅವ್ರು ಬ್ಲಾಗ್ ಮಾಡಿದ್ರೆ ನಾನು ಅದನ್ನೇ ಮಾಡ್ತೆ ಅಂತ ಹಾಪರ್. ಸೊ ಅದಂತೂ ತುಂಬಾ ಜಾಸ್ತಿ. ಅಂದ್ರೆ ನೀವ್ ಹೇಳೋದು, ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರತಿಭೆ ಯಾವ್ದು.
0: ಹೌದು. ಮತ್ತೆ ಮನೆಯವರು ಹಂಗೆ ಸಪೋರ್ಟ್ ಮಾಡ್ತು, ನೀವ್ ವ್ಲಾಗೇ ಮಾಡ್ರೆ ದುಡ್ಡು ಮಾಡ್ಲಕ್ಕ, ರೀಲ್ಸ್ ಮಾಡಿ ದುಡ್ಡು ಮಾಡ್ಲಕ್ ಅಂತ ಹೇಳ್ರೆ ಅದನ್ನ ಅವ್ರು ತಿಳ್ಕಣ್ಕ, ಅದು ಅವ್ರಕಿನ್ ಜಾಸ್ತಿ ಇವ್ರಿಗೆ ಗೊತ್ತಿರತ್ ಮಕ್ಕಳಿಗೆ, ನಾನು ಎಂತ ಅಚೀವ್ ಮಾಡಕ್ ಮುಂದೆ ನನ್ನ ಗೋಲ್ ಎಂತ, ಅದನ್ನ ಫಸ್ಟ್ ತಿಳ್ಕೊಂಡು ಮುಂದೆ ಹೊರ ಒಳ್ಳೇದು. ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತು, ಎಂತ
1: ಮಾಡುದು? ಕರೆಕ್ಟ್.
0: ಎಂತ ಮಾಡುದು,
1: ಒಂದಿನ ಬ್ಯಾನ್ ಆತ್
0: 100%. ಈ ತರ ಈಗ ಟಿಕ್ಟಾಕೆ ಕಾಣಿ ಅಂತ ಎಲ್ಲಿ ಪೀಕಿಗೆ ಹೋಯ್ ಅದು ಬ್ಯಾನ್ ಆಗಿಬಿಡ್ತಿ ಇಲ್ಲಿ ಇಂಡಿಯಾದಲ್ಲಿ.
1: ಕರೆಕ್ಟ್.
0: ಸೊ ಇನ್ಸ್ಟಾಗ್ರಾಮ್ ಏನು ಅದೇನು
1: ದೊಡ್ಡ ವಿಷಯ ಅಲ್ಲ,
0: ದೊಡ್ಡ ವಿಷಯವೇ ಅಲ್ಲ.
1: ಅಂತದ್ರ ಮೇಲೆ ಡಿಪೆಂಡ್ ಆಗಿ ಕೂಕೊಂಡ್ಬೇಡಿ,
0: ಡಿಪೆಂಡ್ ಆಗಿಬೇಡಿ ಅಷ್ಟೇ.
1: ಈಗಿನ ಸಣ್ಣ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹಲೋ ಫ್ರೆಂಡ್ಸ್ ನಾನು ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡೋರೆ
0: ಅಲ್ಲ, ಅದಕ್ಕೆ ಕಾಮತಿ ಬೇಜಾರತ್ತೆ. ನಾನು ಅದೇ ಹೇಳಲ್ಲ, ಆ ಸಾಂಗ್ ಶೂಟ್ ಮಾಡೋತ್ತಿಗೆ ಇದು ನಮ್ಮೂರ ಎಲ್ಲ ರೋಡ್ ಮೇಲೆಲ್ಲ ಆರಾಮ್ಸೆ ತಿರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೀರ. ಅದಾಯಿ ಒಂದ್ ಅಲ್ಲ 10 ವರ್ಷ ಅಲ್ಲ, ಒಂದ್ 7-8 ವರ್ಷ, 5-6 ವರ್ಷ, 5-6 ವರ್ಷ ಅನ್ಕೊಂಡು ನನ್ನೂರ ಚಂದ ಸಾಂಗ್ ಶೂಟಿಂಗ್ ಹೋದೆ. ಎಲ್ಲೂ ಮಕ್ಕಳೇ ಇಲ್ಲ,
1: ಎಲ್ಲ ಮನೆ ಒಳಗೆ ಮೊಬೈಲ್ ಇಟ್ಕೊಂಡಿದ್ದ.
0: ನಂಗೆ ಎಷ್ಟು ಬೇಜಾರಾಯ್ತಂದ್ರೆ, ಹೊರಗೆ ಎಲ್ಲ ಶೂಟ್ ಮಾಡ್ತಿದ್ದೆ, ಯಾರು ಮಕ್ಕಳು ಇಲ್ಲ ಆಟ ಆಡ್ದೆ, ಕಡೆಗೆ ಯಾರೋ ಇಬ್ಬರನ್ನ ಕರ್ಕ ಬನ್ನಿ ಮಾರ್ರೆ ಶೂಟ್ ಮಾಡುವ ಎಳಕ ಬಂದ ಕೇಸರ ಗಾಡಿ ಅಂದ್ರೆ ಹೇಳಿ
1: ಇದು ನನ್ನೂರು. ಅಲ್ಲ ಈಗ ಹಂಗೆ ಆಯ್ತು ಹಾಯ್. ಮೊದ್ಲೆಲ್ಲ ಕಂಡ್ರೆ ಮಕ್ಕಳ ಶಾಲೆ ಬಿಟ್ಟು ಬಂದು ಬ್ಯಾಟ್ ಹಿಡ್ಕೊಂಡು ಆಡುದು, ಗೋಲಿ ಆಡುದು, ಈಗ ಮಳೆಗಾಲ ಅಂತಂದ್ರೆ ಗೋಲಿ ಆಡುದು, ಅಂತದೆಲ್ಲ ಆಟಗಳಿತ್ತು. ಈಗ ಕಾಣಿ, ಈಗ ನಮ್ದು ಕಾಲೇಜಲ್ಲಿ ಮಧ್ಯಾಹ್ನದೊಂದು ಬ್ರೇಕ್ ಕೊಡ್ತಾರೆ, ಕೊಟ್ಟಾಗಳಿಗೆ ನೀವು ಎಂತ ಮಾಡ್ಬೇಡಿ, ಶಾಸ್ತ್ರಿ ಸರ್ಕಲ್ ಇರೋ ಕೆಲವು ಹೋಟೆಲ್ಗಳಿದ್ದಾವೆ ಅಲ್ಲಿ, ಅದು ಸ್ವೀಟ್ಸ್ ಇದು ಒಂದು ಅಂಗಡಿ ಅಂತ ಇದೆ, ಜಸ್ಟ್ ಉದ್ದಕ್ಕೂ ಕುರ್ಚಿ ಹಾಕಿರ್ತಾರೆ ಮಕ್ಕಳಿಗೆ ತಿನ್ಬೇಕಂತಲೇ ಹೇಳಿ, ಮಕ್ಕಳಿಗಂತಲ್ಲ ಯಾರೇ ಬಂದ್ರು. ನೀವು ಆ ಮಧ್ಯಾಹ್ನ ಹೊತ್ತಿಗೆ ಕಾಣ್ಕಲ್ಲು ಹೋಯ್, ಒಂದು 1 ಗಂಟೆಗೆ 1:30 ಹೊತ್ತಿಗೆ ಹೋಯ್ನಿ, ಎಲ್ಲ ಮಕ್ಕಳು ಕೂಗೊಂಡು ಉದ್ದಕ್ಕೂ ಕೂಗೊಂಡಿದ್ರು, ಎಲ್ಲರ ಕೈಲು ಮೊಬೈಲ್, ಎಲ್ಲರು ಗೇಮ್ ಮಾಡ್ತಾ ಇರ್ತ, ಎಂತ ಸೀನ್ ಅದು, ಅಯ್ಯೋ ದೇವ ಭಾರತ ಎತ್ತ ಸಾಗುತ್ತಿದೆ ಅಂತ.
0: ಅತ್ಲೆ ಬದಿ ಮುಳುಗಿ ಹೋತಿದ್ರು
1: ಗೊತ್ತಿಲ್ಲ, ಓಕೆ ನೀವ್
0: ಆಲ್ರೆಡಿ ನೀರ್ ಬಂದ್ರು.
1: ಸೊ ಅಷ್ಟು ಬದಲಾಯ್ತು ಅಂದ್ರೆ, ನೀವು ನಾವೆಲ್ಲ ವೆರಿ ಲಕ್ಕಿ ಅಂತ ಕೇಳಿ, ಆ ಕಾಲದಲ್ಲಿ ಅಷ್ಟೊಬ್ಬ ಮೊಬೈಲ್ ಸಿಕ್ಲ, ಸಿಕ್ಕಿ ಸಚಿನ್ ಬಸ್ರು ಅಂತ ಸಚಿನ್ ಬಸ್ರು ಹುಡ್ತಾ ಇದ್ರು ಅಲ್ವಾ,
0: ಮೋಸ್ಟ್ಲಿ ಗೇಮ್ ಇಟ್ಕ ಓಡಾಡ್ತಿದ್ದೀನಿ.
1: ಅಲ್ದಾ, ನೀವು ಮಾವನ ಹಿಂದೆ ಓಡಾಡ್ರಿ, ಮಾವನ ಒಟ್ಟಿಗೆ ಓಡಾಡ್ರಿ. ಸೊ ಮಾವನ ಇನ್ಫ್ಲುಯೆನ್ಸ್ ತುಂಬಾ ಆಯ್ತು. ಇವತ್ತು ಮಾವ ಒಂದ್ ದೊಡ್ಡ ಮರ ಆದ್ರೆ, ನೀವು ಅದ್ರ ಕೆಳಗಿರುವ ಒಂದು ಸಸಿಯಾಗಿ ಬೆಳೀತಾ ಇದ್ದೀರಿ ಅಲ್ಲ. ಸೊ ಈ ಇನ್ಫ್ಲುಯೆನ್ಸ್ ಗಳು ಆಯ್ಕೆ ಮಕ್ಕಳಿ, ಬಟ್ ಇವತ್ತಿನ ದಾರಿಗಳು ಹಿಂಗ್ ಆಗಿಬಿಟ್ಟಿದ್ದೆ.
0: ಮತ್ತಿನ್ನೊಂದು, ಈಗ ನಮ್ ಜೊತೆ ಯಾರು ಇರ್ತಾರ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಈಗ ನಾವು ಒಂದ್ ಏಜ್ ಗೆ ಬಂದ ಕೂಡಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಯಾಕಂದ್ರೆ ಹೇಳ್ತಾರೆ ಮುಂದ್ ನಾವು ಜೀವನ ಮಾಡಕ್ ನಮ್ಮ ಮನೆಯವ್ರನ್ನ ಕಾಣ್ಕೊಂಡ್ಕ ಅಂತ ಹೇಳ್ತಾರೆ. ಒಂದಿಷ್ಟು ಜನರ ಫಿಲ್ಟರ್ ಮಾಡ್ಕೊಂಡು ಮುಂದೋಯ್, ಅವ್ರನ್ನ ಇಟ್ಕೊಂಡು ಅವ್ರ ಜೊತೆಗೆ ಇಟ್ಕೊಂಡ್ರೆ ಹಾಳಾಗಿ ಹೋತ್. ಈಗ ನಂಗೆ ಹೆಂಗ್ ಮಾವ ಸಿಕ್ಕರು, ಎಲ್ಲರ ಜೀವನದಲ್ಲೂ ಒಬ್ರು ಇದ್ದೇ ಇರ್ತಾರೆ,
1: ಬಂದೇ
0: ಬತ್ತರ. ಸೊ ಆತರ
1: ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತೀರಿಯಾ ಅಥವಾ
0: ಎಂತದ್ದು ಮಣ್ಣು ಇಲ್ಲ,
1: ಇಲ್ಲ
0: ಎಂತ ಮಣ್ಣು ಇಲ್ಲ,
1: ಶಾಸ್ತ್ರೀಯವಾಗಿ ಕಲ್ಸಿಲ್ಲ. ಆದ್ರೆ ನೀವು ಒಂದು ಹಾಡನ್ನ ಜಡ್ಜ್ ಮಾಡುವಾಗ ಅಥವಾ ಹಾಡನ್ನ ಹಾಡುವಾಗ ಶ್ರುತಿ ಲಯ ತಾಳ ಆತರ ಬದ್ಧವಾಗಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಶಾಸ್ತ್ರೀಯವಾಗಿ ಕಲಿದೇ ಇರೋದು ಇಲ್ಲ, ಆದ್ರೆ ತೊಂದರೆ ಕೊಟ್ಟಿದ್ದೀಯಾ ಆತರ ಏನಾದ್ರೂ?
0: ಅಂದ್ರೆ ಕೆಲವೊಂದು ಕಾಂಪೋಸಿಷನ್ ಹಂಗಾತು, ಅಂದ್ರೆ ಈಗ ತುಂಬಾ ಕ್ಲಾಸಿಕಲ್ ಕರ್ನಾಟಕ ಲಕ್ಕೆ ಅಂದ್ರೆ ಸ್ವಲ್ಪ ಕಷ್ಟ ಆತು ಅಂದ್ರೆ ನಮ್ಗ, ಬಟ್ ಆ ನೋಟ್ ಎಲ್ಲ ರೀಚ್ ಮಾಡ್ಲಕ್ಕೆ ನಾನು
1: ಮಾಡ್ತೀರಿ,
0: ಆ ಕ್ಯಾಪಬಿಲಿಟಿ ಇತ್ತು, ಕಾನ್ಫಿಡೆನ್ಸ್ ಇತ್ತು. ನಾನು ಎಂತ ಇಂಥದ್ ಮಾಡ್ಲಾ ಹೇಳಲ್ಲ, ಎಲ್ಲಾ ತರವೂ ಸಾಂಗ್ ಮಾಡಿದೆ, ಎಲ್ಲಾ ತರವೂ ಪ್ರೋಗ್ರಾಮಿಂಗ್ ಮಾಡಿದ್ದಾನೆ, ಎಲ್ಲರಿಗೂ ಸಾಂಗ್ ಮಾಡಿದೆ. ತಮಿಳ್ ಜಿ ವಿ ಪ್ರಕಾಶ್ ಅವರಿಗೂ ವರ್ಕ್ ಮಾಡಿದೆ, ರೆಹಮಾನ್ ಅವರ ಅಳಿಯ, ರೆಹಮಾನ್ ಅವರ ಅಳಿಯಂಗೆ ರವಿ ಬಸ್ರವ್ರ ಅಳಿಯ ಕೆಲಸ ಮಾಡಿದೆ.
1: ವಾವ್, ಗುಡ್ ಕಾಂಬಿನೇಷನ್.
0: ಅವರಿಗೂ ಪ್ರೋಗ್ರಾಮಿಂಗ್ ಮಾಡಿದೆ ಧನುಷ್ ಸಿನಿಮಾದಲ್ಲಿ. ತುಂಬಾ ಅವ್ರದ್ದ ಸಾಧಾರಣ ಒಂದ್ 20 ಪಿಕ್ಚರ್ ಮೇಲೆ ವರ್ಕ್ ಮಾಡಿದೆ ನಾನೀಗ.
1: ಹೌದಾ?
0: ಸೊ
1: ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ, ಎಂತದ್ದೇ ಹಾಡು ಯಾವ ತರದ್ದು ಬೇಕಂದ್ರು ನೀವು ಮಾಡಬಲ್ರಿ ಅಂತ ಹೇಳ್ಕೊಂಡು. ಈಗ ಹಾಡುದಿಲ್ಲಯ ನೀವು?
0: ಹಾಡ್ತೆ.
1: ಅಂದ್ರೆ ನೀವ್ ಯಾವ್ದಾದ್ರು ಸಿನಿಮಾಕ್ ಹಾಡಿದ್ದೀರಾ? ನೀವ್ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಂಡ್ ನೀವ್ ಹಾಡಿ?
0: ನಾನು ಹಾಡಿದೆ.
1: ಯಾವ್ದು?
0: ಸ್ಪಾರ್ಕ್ ಈಗ ನಡೆದು ನೆಕ್ಸ್ಟ್ ಮಂತ್ ರಿಲೀಸ್ ಆತಿತ್ತು.
1: ತಮಿಳ?
0: ಇಲ್ಲ ಇಲ್ಲ,
1: ಕನ್ನಡ.
0: ಕನ್ನಡವೇ.
1: ಓಕೆ.
0: ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ಅನ್ನಳಿ. ಸೊ ಅವ್ರ ಸಿನಿಮಾದಲ್ಲಿ ನಾನೇ ಮ್ಯೂಸಿಕ್ ಡೈರೆಕ್ಟರ್.
1: ನೀವೇ ಸಿಂಗರ್?
0: ಒಂದ್ಸ ಸಿಂಗರ್ ಹತ್ರ ಹಾಡ್ಸಿತ್ತು, ಒಂದು ಆಲ್ರೆಡಿ ಹಿಂದಿ ಸಿಂಗರ್ ಹತ್ರ ಹಾಡ್ಸಿದ್ದ. ಆಯ್ತಾ? ಪ್ರೊಡ್ಯೂಸರ್ ಹಿಂದಿಯವರೇ. ಆಯ್ತಾ? ಆ ಸಿನಿಮಾಗೆ ಅವರಿಗೆ ನನ್ನ ವಾಯ್ಸೇ ಬೇಕವ್ರಿಗೆ, ನಾನ್ ಹಾಡದೇ ಬೇಕಂದ್ರೆ. ನಾನ್ ಟ್ರ್ಯಾಕ್ ಹಾಡಿರ್ತೆ ಫಸ್ಟ್, ನಾನ್ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಅಂತ ಟ್ರ್ಯಾಕ್ ಹಾಡಿರ್ತೆ. ಹಾಗೆ ಹೇಳಲ್ಲ ಮಗರಿ ಅದು ಹಂಗೆ. ಅದ್ ಎಂತ ಹೇಳ್ರೆ, ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಬೇರೆ ಯಾರು ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ, ಸೋನ್ ನಿಗಮ್ ವಾಯ್ಸ್ ಹಾಕ್ರು ಇಷ್ಟ ಆತಿಲ್ಲ. ಅದು ಒಂದ್ಸಲ ಮೈಂಡ್ ಅಲ್ಲಿ ಫಿಕ್ಸ್ ಆರೆ ಆ ಏರಿಳಿತಗಳು, ಆ ಮೆಲಡಿ, ಆ ವೋಕಲ್ಗೆ ಸೆಟ್ ಆಗಿ ಬಿಡುತ್ತೆ. ಅದಾದ್ಮೇಲೆ ಯಾರು ಹಾಡ್ರು ಅದು ಇಷ್ಟ ಆತಿಲ್ಲ. ಅದೀಗ ಫೈನಲ್ ನಂದೇ ಇತ್ತು ಈಗ ವಾಯ್ಸ್.
1: ಹೌದಾ? ಓಕೆ. ನೀವು ನಮ್ಮ ಕುಂದಾಪುರದ ಯಾವ್ಯಾವ ಹೊಸ ಧ್ವನಿಗಳಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಟ್ಟಿದ್ದೀರಿ. ಯಾಕೆಂದ್ರೆ ರವಿ ಬಸ್ರೂರವ್ರು ಹಾಗೆ ನಮ್ಮಲ್ಲಿರೋ ಎಷ್ಟೋ ಧ್ವನಿಗಳನ್ನ ಇವತ್ತು ಹೊರ ತೆಗ್ದಿರ, ಎಷ್ಟೋ ಧ್ವನಿಗಳಿಗೆ ಇವತ್ತೊಂದು ವೇದಿಕೆ ಸಿಕ್ಕಿದೆ ರವಿ ಬಸ್ರೂರ್ ಅವರಿಂದ. ಸೊ ಸಚಿನ್ ಬಸ್ರೂರ್ ಅವ್ರ ಆತರ ಮಾವನ್ ತರನೇ ಯಾರ್ಯಾರ ಧ್ವನಿನೆಲ್ಲ ಆಯ್ದುಕೊಂಡಿದ್ದೀರಿ ನೀವು?
0: ನನ್ನ ಸಿನಿಮಾಗೆಲ್ಲ ನಮ್ಮ ಟೀಮಲ್ಲೇ ಹಾಡ್ತಾರೆ, ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಯಾರು ಬತ್ತರ ಅವ್ರ ಎಲ್ಲ ಹಾಡ್ಸಿದೆ. ನಮ್ಮ ವಿಜಯಲಕ್ಷ್ಮಿ ಮೆಟ್ಟಿನೊಳೆ, ಆಮೇಲೆ ಶ್ರೇಯಾ ನಳಿ ಇದೆ ಕಾಲೇಜ್ ಮೋಸ್ಟ್ಲಿ ಸಿಂಗರ್, ಆಮೇಲೆ ಇನ್ನೂ ಒಂದಿಬ್ರು ಮೂರು ಜನ ಇದ್ರು ಇಲ್ಲಿನಾರ, ಎಲ್ಲ ಇಲ್ಲಿನಾರ ಆರ್ಟಿಸ್ಟ್.
1: ಅದು ನಮ್ ಖುಷಿ, ಯಾಕಂದ್ರೆ ರವಿ ಬಸ್ರೂರ್ ಅವರು ನಮ್ಮ ಬದಿ ಒಬ್ಬ ಮ್ಯೂಸಿಷಿಯನ್ ಅಂತ ಗುರುತಿಸ್ಕೊಂಡ್ಮೇಲೆ ಕೊಂಡಾಗ್ಲೂ ಕೊಂಡಿಲ್ದೇ ಇದ್ದಾಗ್ಲೂ ಅವ್ರು ಇಲ್ಲೇ ಧ್ವನಿಗಳನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತವ್ರಿಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ತು, ಅದು ಬಿಕಾಸ್ ಆಫ್ ರವಿ ಬಸ್ರೂರು. ಅದ್ರ ಜೊತೆಗೆ ಅವ್ರದ್ದು ಊರ್ ಮೇಲಿರೋ ಪ್ರೀತಿ ಅಭಿಮಾನ, ಮತ್ತೆ ಇಲ್ಲೇ ಒಂದು ಸ್ಟುಡಿಯೋ ಹಾಕೊಂಡವ್ರು ಇಪ್ಪದು, ಸೊ ಇದೆಲ್ಲ ಕಾರಣ ಆಯ್ತು. ಸೊ ಹಾಗಾಗಿ ಅಂತ ಅಂಶಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿರಿ.
0: ನಂಗೆ ಅದೇ ನಾ ಹೇಳಲ್ಲ, ಹೊಸಬರ್ ವರ್ಕ್ ಹೊಸತನ ಬರ್ಕೆ ನಾವು ನಮ್ದು ಇಂಡಸ್ಟ್ರಿ ಹಂಗೆ ಆತಿತ್ತು ಅಂತ ಹೇಳ್ತಾರೆ. ಕೆರೆಲಿ ಇಪ್ಪು ನೀರ್ ಆತಿತ್ತು, ಕೆರೆಲಿ ಇಪ್ಪು ನೀರ್ ಹಾಪ್ಕಾಗ ನದಿ ಕಣಂಗ್ ಹರಿತಾ
1: ಇರ್ಬೇಕು
0: ಅಂದ್ರು ಒಬ್ರು ಅವ್ರದ್ ಲೆಗಸಿ ಮುಗ್ದ್ಮೇಲೆ ಇನ್ನೊಬ್ರು ಬರ್ಲೇಬೇಕು, ಇನ್ನೊಬ್ರು ಬಂದೇ ಬತ್ರ ಅದನ್ನ ಹುಡುಕಕ್ಕ ನಮ್ಗೊಂದು
1: ತಾಳ್ಮೆ ಹಾಕೊಂಡು ಬೇಕು.
0: ಹೌದು, ಆ ಪ್ಲಾಟ್ಫಾರ್ಮ್ ಬೇಕು, ಗುರುತಿಸುವವ್ರು ಬೇಕು ಫಸ್ಟ್.
1: ಈಗ AI ಮ್ಯೂಸಿಕ್ ಅಂತ ಒಂದ್ ಬಂತಲ್ಲ ಮಾರ್ರೆ, ಮ್ಯೂಸಿಷಿಯನ್ಸ್ ಬೇಡ, ಯಾರು ಬೇಡ, ನಾವೇ ಲಿರಿಸಿಸ್ಟ್ ಹಿಂಗ್ ತೆಗ್ದು ಹಾಕರ್ಸ ಎಂತ ಮ್ಯೂಸಿಕ್, ಒಂದ್ ಹಾಡಿ ನಾಲ್ಕು ಬಗೆ ಹತ್ತು ಬಗೆ ಅದು ಹಾಡಿ ಹಾಡಿ ಕೊಡುತ್ತ. ಸೊ ಇದು ನಿಮ್ಗೆ ಅನ್ಸುತ್ತ ಲೈಕ್ ಇನ್ನೊಂದಿನ ಫ್ಯೂಚರ್ ಅಲ್ಲಿ ನಮ್ಮಂತ ಮ್ಯೂಸಿಷಿಯನ್ ಗಳಿಗೆ ಜಾಗ ಇಲ್ದಂಗ ಆಗ್ಬಹುದೇ ಅಂತ? ಏನಾದ್ರು
0: ಚಾನ್ಸೇ ಇಲ್ಲ. ಮಾವ ಮೊನ್ನೆ ಒಂದ್ ಇಂಟರ್ವ್ಯೂ ಹೇಳ್ರಿ, ಭಗವಂತ ನಮ್ಗೆ ಆಲ್ರೆಡಿ ಎಕ್ಕಿಂತ ಡಬ್ ಎಷ್ಟೋ ಪಟ್ಟು ಇದನ್ನ ನಮ್ ಬಾಡಿಯಲ್ಲಿ ಕೊಟ್ಟಿದ, ನಮ್ ತಲೆಯಲ್ಲಿ ಕೊಟ್ಟಿದ, ಅದನ್ನ ನಾವು ಯೂಸ್ ಮಾಡ್ಕೊಂತ ಇಲ್ಲ ಅಷ್ಟೇ. ಈಗ ಅದ್ರಲ್ಲಿ ಎಂತಕ್ಕೆ ಅಂತ ಹೇಳಿ ಕ್ವಶನ್ ಕೇಂತಲ್ದ, ನಾವೇ ಕ್ವಶನ್ ಕೇಂದಲ್ದ, ನಮ್ ತಲೆಯೊಳಗೆ ಓಡಿ ಅದ್ ನಾವು ಬಾಯಲ್ ಕೇಂದ. ಸೊ ನಮ್ ಇದ್ರೊಳಗೆ ಇತ್ತ ಆಲ್ರೆಡಿ ಅದು AI. ಮ್ಯೂಸಿಕ್ ಅಂತ ಎಫೆಕ್ಟ್ ಆತಿಲ್ಲ, 100% ಆತಿಲ್ಲ. ಬಟ್ ಅದೇ ಎಂತ ಹೇಳ್ತಾರೆ, ನಿಮ್ಗೆ ಕೇಂದ್ ಕೂಡಲೇ ಗೊತ್ತ AI ಮ್ಯೂಸಿಕ್ AI ವೋಕಲ್ಲ ಕೇಳಕೊಳ್ಳ ಗೊತ್ತಾಗ್ತ. ನಾ ಮೊನ್ನೆ ಕುಂದಾಪುರ ಹಬ್ಬದ ದಿನ ಯಾವ್ದೊಂದು AI ಸಾಂಗ್ ಮಾಡಿ ಹಾಕಿದ್ರು ಕೇಳಕೊಳ್ಳ ಗೊತ್ತಾಯ್ತು. ಅಂದ್ರೆ ಲಿರಿಕ್ಕಿಗೆ, ಈಗ ಲಿರಿಕ್ಕಿಗೆ ಒಂದ್ ಮೀಟರ್ ನಾಳೆ ಇರುತ್ತೆ, ಆಯ್ ಪದಕ್ಕೆ ಮೀಟರ್ ನಾಳೆ ಇರುತ್ತೆ, ಆ ಮೀಟರ್ ಇಂದ ಹೊರಗೆ ಬಂದ್ರೆ ಕೂಡ ಅದು ಟ್ಯೂನ್ ಎಲ್ಲ ಚೇಂಜ್ ಮಾಡಿ ಕೊಡತ್ತೆ ಎಂತಲ್ಲ ಇವತ್ತು.
1: ಹೌದು,
0: ಇದಕ್ಕೆ ಎಫೆಕ್ಟ್ ಆತಿಲ್ಲ, ಮ್ಯೂಸಿಕ್ಗೆ ಎಫೆಕ್ಟ್ ಆತಿಲ್ಲ.
1: ಸೊ ಸಚಿನ್ ಬಸ್ರೂರ್ ಅವರಿಗೆ ಮುಂದೊಂದಿನ ಇನ್ನೊಂದು 5 ವರ್ಷದಲ್ಲಿ ಎಲ್ಲಿ ನಿಮ್ಮನ್ನ ನೀವು ಕಾಣ್ಕಂತ ಒಂದು ಕನ್ಸಿತ್ತು?
0: ಅಂದ್ರೆ
1: ಇವತ್ತು ಕರಾವಳಿಯಲ್ಲಿ ಇದ್ದೀರಿ ನೀವು, ನಾಳೆ ಎಲ್ಲಿ ಯಾವ ತೀರದಲ್ಲಿ ಇರ್ಬೇಕು, ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡ್ಬೇಕು?
0: ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ನನ್ ಗೋಲೆ, ಮ್ಯೂಸಿಕ್ ಡೈರೆಕ್ಷನ್ ಟಾಪ್ 1 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನಾನು ಒಬ್ಬ ಇರ್ಕೆ ನಾಳೆ ಆಸೆ. ಇಂಟರ್ನ್ಯಾಷನಲ್ ಸಾಂಗ್ ಮಾಡ್ಕೊಂಡಿ ದೊಡ್ಡ ಆಸೆ ಇತ್ತು ನಂಗೆ. ಇಂಟರ್ನ್ಯಾಷನಲ್ ಯಾರೆಲ್ಲ ಮ್ಯೂಸಿಕ್ ಆರ್ಟಿಸ್ಟ್ ಇದ್ರ, ಸೊ ಅವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡಿ ಒಂದ್ ಇದಿತ್ತು, ಮಾಡಿಯೇ ಮಾಡ್ತೇವೆ ಒಂದಿನ.
1: ಯಾವ್ದಾದ್ರು
0: ಟಾಪ್
1: ಮ್ಯೂಸಿಕ್ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಬೇಕಂತ ಆಸೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಓಕೆ, ಗುಡ್. ಈಗ ನೀವು ಹೊತ್ತ ಈಗ ಕರಾವಳಿ ನಂತರ ಇನ್ನೆಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಸಚಿನ್ ಅವರ?
0: 4 ಸಿನಿಮಾ ಇತ್ತು, ಇನ್ನು
1: 4 ಸಿನಿಮಾ.
0: ಸತ್ಯಸನ್ ಅಫರಿಶಂದ್ರ, ಆಮೇಲೆ ಟೈಗರ್ ಸಫಾರಿ, ಅತಿಕಾಯ, ಆಮೇಲೆ ಇನ್ನೊಂದ್ ಸಬ್ಜೆಕ್ಟ್ ಕಾಮಿಡಿ ವರಂಟ್ ಸಬ್ಜೆಕ್ಟ್, ಅದಿನ್ನು ಡಿಸ್ಕಷನ್ ಅಲ್ಲಿ ಇತ್ತು. ಸೊ ಅದು ಒಂದಿತ್ತು.
1: ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ, ಒಬ್ಬ ನಿರ್ದೇಶಕನಾಗಿ, ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ, ಅವರ ಬಾಳುವಿಕೆ ಇದೆಯಲ್ಲ, ಯು ಕಾಂಟ್ ಸೇ ಇಟ್ ಇಸ್ ಎ ಲಾಂಗ್ ಟರ್ಮ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ, ಈಗ ನಾವು ನಮ್ಮ ಕನ್ನಡ ಚಿತ್ರರಂಗನೇ ತಕೊಂಡ್ರೆ ಎಲ್ಲಿಂದ ಬಂತು ಅಲ್ಲ? ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ನಾವು ಆಕಾಶವಾಣಿಯಿಂದ ಹೆಸರು ಕೇಂತಿದ್ರಿಂದ ಇವತ್ತು ರವಿ ಬಸ್ರೂರು ಸಚಿನ್ ಬಸ್ರೂರು ಅವ್ರಿಗೆ ಬಂದ್ ನಿಂತಿದೆ. ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಇಟ್ ಈಸ್ ನಾಟ್ ದ ಲಾಂಗ್ ಟರ್ಮ್. ಒಂದು ಟೈಮ್ ಅಲ್ಲಿ ಅವ್ರು ರೈಸಿ ಹೋತಾರೆ, ನೀವ್ ಯಾರನ್ನೇ ತಕೊಂಡಿ ಆ ಟೈಮಿಗೆ ಅವ್ರು ಹಿಟ್. ಇದು ವಿ ಹರಿಕೃಷ್ಣ ಮ್ಯೂಸಿಕ್ ವಾವ್, ಅಥವಾ ಇನ್ನೊಬ್ರು ಮ್ಯೂಸಿಕ್ ಇಳೆಯರಾಜ ಆಲ್ ಟೈಮ್ ಅವರು ಇದ್ರು. ಸೊ ಇರ್ಲಿ ಹಂಗೆ. ಸೊ ಆತರ ಅಪ್ಪದ ಅಪರೂಪಕ್ಕೆ ಈ ನಿಮ್ಗೆ ಈ ತರದೊಂದು ಇನ್ಸೆಕ್ಯೂರಿಟಿ ಫೀಲ್ ಏನಾದ್ರೂ ಇದೆಯಾ? ನಾಯಕನೇ ಆಗ್ಲಿ, ನಟಿಯೇ, ನಾಯಕ ನಟಿಯೇ ಆಗ್ಲಿ, ಅದೊಂದು ಟೈಮಿಗೆ ಅವರು ಪೀರಿಯಡ್ ಇರ್ತಾರೆ, ಮತ್ತೆ ಅವ್ರು ಇಪ್ಪುದಿಲ್ಲ. ಸೊ ನಿಮ್ಗೆ ಆತರದೊಂದು ಇನ್ಸೆಕ್ಯೂರ್ ಫೀಲ್ ಏನಾದ್ರೂ ಇದೆಯಾ ಆತರ? ಅಥವಾ ಹೌ ಐ ಶುಡ್ ಬಿ ಪ್ರಿಪೇರ್ಡ್ ಆತರ ಆಗುವಾಗ ನಾನು ಏನಕ್ಕೆಲ್ಲ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ ಆತರ ಏನಾದ್ರು ಇದೆಯಾ?
0: ನಾನು ಇನ್ನೂ ಒಂದು 10 ವರ್ಷ ಕಾಪಷ್ಟು ನಾನು ನನ್ನ ಹತ್ರ ಲೈಬ್ರರಿ ಇತ್ತು. ನಾನು ಡೈಲಿ ರಿಸರ್ಚ್ ಮಾಡ್ತೆ, ನಂದು ಪ್ಲಸ್ ಪಾಯಿಂಟ್ ರಿಸರ್ಚ್. ಇವತ್ತಿನ ಎಂತ ಟ್ರೆಂಡ್ ಇತ್ತು, ನಾಳಿದ ಎಂತ ಟ್ರೆಂಡ್ ಆಯ್ತು, ಸೊ ಅದನ್ನ ರಿಸರ್ಚ್ ಮಾಡ್ಕೊ. ಅವಾಗಲೇ ನಾವು ಅದನ್ನ ಮುಂದೋಗ ಸಾಧ್ಯ. ಅದೇ ಕೊಡ್ತಾ ಇಕಂಡ್ರೆ, ಅದೇ ಬಡಿತಾ ಇಕಂಡ್ರೆ
1: 10 ವರ್ಷ
0: ಈಗ ಅಂದ್ರೆ ಕೆಲವೊಬ್ರಿಗೆ ಪ್ರೋಗ್ರಾಮರ್ ಅವಶ್ಯಕತೆ ತುಂಬಾ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಇಳೆರಾಜ ಆಗಲಿ, ಹಂಸಲೇಖ ಸರ್ ಆಗಲಿ, ಗುರುಕಿರಣ್ ಸರ್ ಆಗಲಿ, ಅರ್ಜುನ್ ಜನ್ಯ ಸರ್ ಆಗಲಿ, ಹರಿಕೃಷ್ಣ ಸರ್ ಆಗಲಿ, ಅವರೆಲ್ಲ ಪ್ರೋಗ್ರಾಮರ್ಸೇ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಮೇಲೆ ಪ್ರೋಗ್ರಾಮಿಂಗ್ ಮಾಡೋಕೆ ಆತಿಲ್ಲ, ಈಗ ಕಂಪೋಸಿಂಗ್ ಮಾಡಿ ಕೊಡ್ಲಕ್ಕಷ್ಟೇ. ಅದ್ರ ಬ್ಯಾಕಿಂಗ್ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋದೆಲ್ಲ ಇರೋದಲ್ಲ, ಅದೆಲ್ಲ ಮಾಡ್ತಕ್ಕೂ ಕಮ್ಮಿ ಆತಿಲ್ಲ, ಪುರ್ಸೋತಿ ಇದ್ದಿಲ್ಲ. ಅವ್ರನ್ನ ಓಕೆ ಮಾಡಿಸ್ಕ, ಇವ್ರನ್ನ ಓಕೆ ಮಾಡಿಸ್ಕ. ಸೊ ಅದು ಹೆಂಗತ್ತ ಹೇಳ್ರ, ಪ್ರೋಗ್ರಾಮರ್ಸ್ ಕೈ ಕೊಡು ಶುರು ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರದ್ದು ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಅದು ಬೇರೆ ಅಂತೂ ಫೈನಾನ್ಷಿಯಲಿ ಪ್ರಾಬ್ಲಮ್. ಪ್ರೋಗ್ರಾಮರ್ಸ್ ಯಾವಾಗ ಕೈ ಕೊಡೋ ಶುರು ಮಾಡ್ತಾರೆ ಆಗಳಿಗೆ ಸ್ವಲ್ಪ ಇವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರಲ್ಲ, ಅವ್ರದ್ದು ಸ್ವಲ್ಪ ಕಮ್ಮಿ ಆತ ಬಂತು, ಆ ಕ್ವಾಲಿಟಿ ಕೊಡುಕ್ ಆತ ಇಲ್ಲ. ನಮ್ದು ಹೆಂಗ್ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳ್ರೆ, ನಾನು ಪ್ರೋಗ್ರಾಮರೇ. ಸೊ ನಾನು ಎಂತ ಬೇಕಾದ್ರೆ ಮಾಡ್ಲಕ್ಕೆ, ನಾನು ಈಗ ಮ್ಯೂಸಿಕ್ ಡೈರೆಕ್ಷನ್ ಬಿಡ್ತೇನೆ, ನಾನು ಪ್ರೋಗ್ರಾಮಿಂಗ್ ಮಾಡ್ಕೊಂಡೆ ಇರ್ತೇನೆ ಹೇಳ್ರು. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಪ್ರೋಗ್ರಾಮಿಂಗ್ ನಾನೇ ಮಾಡ್ತೇನೆ ಈಗ.
1: ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ನೀವ್ ಎಂತೆಲ್ಲ ನುಡಿಸ್ತೀರಿ, ಯಾವ್ದೆಲ್ಲ ಬರುತ್ತೆ ನಿಮ್ಗೆ?
0: ನಾನು ಇದು ಪಿಯಾನೋ ಪ್ಲೇ ಮಾಡ್ತೆ, ಅದೇ ಪಿಯಾನೋ ಒಂದೇ ಕರೆಕ್ಟ್ ಆಗಿ
1: ಪ್ಲೇ ಮಾಡ್ತೀರಿ. ಸೊ ಇಷ್ಟೆಲ್ಲ ಇರೋ ನಿಮ್ಗೆ, ನಿಮ್ಮ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು?
0: ರವಿ ಬಸ್ರೂರ್
1: ಅವರೇ, ಅವರೇ ನಿಮ್ಮ ಫೇವರೇಟ್? ಆ ರವಿ ಬಸ್ರೂರ್ ಅವರನ್ನ ಒಬ್ಬರನ್ನ ಬಿಟ್ರೆ
0: ಮುಂಚೆ ಅವ್ರನ್ನ ತಕಂದ್ರೆ ಹಂಸಲೇಖ ಸರ್, ಅವ್ರದ್ ಸಾಂಗ್ಸ್ ಈಗಳು ಎವರ್ ಗ್ರೀನ್. ಮೊನ್ನೆ ಊರಿನ ಪತಿಗೂ ಸಾಂಗ್ ಕೇಳ್ಕಂತ ಬತ್ತ, ಇಲ್ಲಿಂದ ಪತಿಗೂ.
1: ಇದನ್ನ ನಿಮ್ಗೊಂದು ಕೇಮ್ಕಿತ್ತು, ನೀವು ನಿಮ್ದು ಉತ್ತರ ಹೇಳಿ, ನಾ ಇನ್ನೊಂದು ಪ್ರಶ್ನೆ ಕೇಮ್ಕಿತ್ತು ಹೇಳಿ.
0: ಅದೇ ಅವ್ರದ್ದೆಲ್ಲ ಲೆಗಸಿ, ಅದಿನ್ನು ಇಂಪ್ಯಾಕ್ಟ್ ಹಾಂಗೆ ಇತ್ತು, ಅದ್ ಮುಂದಿನ ಜನರೇಷನ್ ಗೊತ್ತಿಲ್ಲ, ಬಟ್ ನಮ್ಮೆಲ್ಲ ಇಂಪ್ರೆಷನ್ ಇತ್ತಲ್ಲ ಅದು ಹಾಂಗೆ ಇತ್ತು. ಮತ್ತೆ ಆಗಳಿಕೆ ಅಂತಂದ ಹೇಳ್ರೆ ಜಾಸ್ತಿ ಸಾಂಗ್ ರಿಲೀಸ್ ಆತಿಲ್ಲ ಇತ್ತು. ಈಗ ಸಾಂಗ್ ಈಗ ನೀವು ಕಾಣ್ತೀರಿ ಹಿಂಗ್ ಮೊಬೈಲಾಗಿ ಹಿಂದೋಡಿ ಬಿಡ್ತೀರಿ ಅಷ್ಟೇ. ಒಂದ್ ಸಾಂಗ್ ಬಂದ್ರೆ ಮುದ್ದುಗುಮ್ಮ ಸಾಂಗ್ ಬಂತಂದ ಅನ್ಕಣಿ, ಆಯ್ತಾ, ಹಿಂಗ್ ಕಣ್ರಿ, ಸ್ಕ್ರಾಲ್ ಮಾಡ್ರಿ,
1: ಮತ್ತೊಂದ್ ಬಂದ್ರಿ,
0: ಹಾ ಅಷ್ಟೇ ನೆನ್ಪಿಪ್ಪುದು. ಮುಂಚೆ ಯಾರ ಕ್ಯಾಸೆಟ್ ಹಾಕು, ಫಾರ್ವರ್ಡ್ ಮಾಡೋಕಾತಿಲ್ಲ ಇತ್ತು ಇದ್ರಲ್ಲ, ರೇಡಿಯೋದಲ್ಲ ಇಡೀ ಸಾಂಗ್ ಕೇಳಕ್ಕೆ ಇನ್ನೊಂದ್ ಸಾಂಗ್ ಬರ್ತಾರೆ. ಸೊ ಆಗಳಿಕೆ ಸಿನಿಮಾನು ಹಂಗೆ, ಜಾಸ್ತಿ ಸಿನಿಮಾ ಬತ್ತಿಲ್ಲ ಇತ್ತು, ಬಂದ್ರೆ ಒಂದ್ 100 ಡೇಸ್. ಈಗ ಒಂದ್ ವಾರ ಓಡ್ರೆ 100 ಡೇಸ್ ಓಡ್ದಂಗೆ, ಆ ಲೆವೆಲ್ ಬಂತು. ಸೊ ಅದೇ ಮ್ಯೂಸಿಕ್ ಅವಾಗೆಲ್ಲ ಅವರೆಲ್ಲ ಲಕ್ಕಿ.
1: ಈಗ ಎಷ್ಟು ಕಾಂಪಿಟೇಷನ್,
0: ಕಾಂಪಿಟೇಷನ್ ಕಿಂತ ಅದೇ ಸಸ್ಟೈನ್ ಆತಿಲ್ಲ.
1: ಕರೆಕ್ಟ್ ನೀವ್ ಹೇಳಿದ್ದು, ಈಗ ನಮ್ಗೆ ಅಂತಾಕ್ಷರಿ ಹಾಡು ಕೂಕೊಂಡಿರ್ತಲ್ಲ, ಈಗಿಂದ ಯಾವ್ದು ಹಾಡು ಬತ್ತಿಲ್ಲ. ಈ ಮಕ್ಕಳಿಗೂ, ನನ್ನ ಸ್ಟೂಡೆಂಟ್ಸ್ಗೂ ಈಗ 19-20 ವರ್ಷದ ಮಕ್ಕಳು ಹಾಡುದು ಹಳಿ ಹಾಡ್ನೆ, ಯಾಕೆಂದ್ರೆ ಅವ್ರ ಇದ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ಲಿರಿಕ್ಸ್ ಗಳು. ಒಂದು ಆ ಲಿರಿಕ್ಸ್ ಗಳು ಅಷ್ಟು ಲೈಕ್
0: ಇರ್ತಿತ್ತು,
1: ಇಂಪ್ಯಾಕ್ಟ್ ಇರ್ತಾ ಇತ್ತು ಅದ್ರಲ್ಲಿ, ಅಂದ್ರೆ ನಮ್ಗೆ ನೆನ್ಪು ಉಳಿತಾ ಇತ್ತು, ಅಂದ್ರೆ ನಮ್ ಮನ್ಸಿಗೆ ತಾಕ್ತಾ ಇತ್ತು ಅಂತ ಅರ್ಥ. ಈಗಿನ ಲಿರಿಕ್ಸ್ ಗಳು ಹಿಂಗ್ ಬತ್ತೆ ಹಿಂಗ್ ಬತ್ತೆ ಅದ್ರ ಮ್ಯೂಸಿಕ್ ಅಥವಾ ಅದ್ರ ಟ್ಯೂನೋ ಅದ್ರ ಇನ್ನೊಂದ್ ಯಾವ್ದೋ ನಮ್ಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಸಾಹಿತ್ಯ ಅಂತ ಬಂದಾಗ ಅದು ಹಳೆಯ ಹಾಡುಗಳ ಸಾಹಿತ್ಯಗಳೇ ನಮ್ ತಲೆಯಲ್ಲಿ ಉಳಿದು. ಈಗ ಸಚಿನ್ ಬಸ್ರೂರ್ ಕೇಳಲಿ, ಅವ್ರ ಪಕ್ಕದಲ್ಲಿ ಕೂತಿರೋ ಅಟಲ್ ಅವ್ರನ್ನ ಕೇಳಿ, ನೀವ್ ಯಾರನ್ನ ಕೇಳಿ, ಅದು ನನ್ನನ್ನ ಕೇಳಿ, ಆ ಲಿರಿಕ್ಸ್ ಹಿಂದಕ್ಕೆ ಹೋಗ್ಬಿಡುತ್ತೆ ನಾವು. ಸೊ ಅದೇ ನೀವ್ ಹೇಳುದು, ಒಂದು ನಮ್ಗೆ ತುಂಬಾ ಕೇಂಬಷ್ಟು ಟೈಮ್ ಇಲ್ಲ ಈಗ, ಮತ್ತೊಂದು ನಾವೆಂತ ಹೇಳ್ತೇವೆ, ತುಂಬಾ ಸಿಕ್ಕಾಪಟ್ಟೆ ಮ್ಯೂಸಿಕ್ ಒಳಗಿದ್ದೀವಿ ನಾವೀಗ.
0: ದಿನಕ್ಕೆ ಎಷ್ಟು ಸಾಂಗ್ ರಿಲೀಸ್ ಆಗ್ತದೆ, ಎಷ್ಟೋ ಲಕ್ಷ ಸಾಂಗ್ ರಿಲೀಸ್ ಆಗ್ತದೆ, ಅದರಲ್ಲಿ ಯಾವ್ದೋ ನಮ್ದು ಒಂದು. ಮುಂಚೆ ಹಾಂಗಲ್ಲ, ಒಂದಿಷ್ಟು ಲಿಮಿಟೆಡ್, ಒಂದ್ ಪಿಕ್ಚರ್ ಇದು ಒಂದ್ ಕ್ಯಾಸೆಟ್ ಬಂದಿರುತ್ತೆ ಅದರದ್ದ ಕೇಂತ ಇರತ್ತೆ, ನಾವು ಇನ್ನೊಂದ್ ಪಿಕ್ಚರ್ ಪಾಪುಲರಿಗೂ ಅದೇ ಕೇಂತ ಇರತ್ತೆ.
1: ಕರೆಕ್ಟ್.
0: ನಂಗೆ ಇನ್ನೂ ನೆನ್ಪಿತ್ತು, ನಾನು ಶ್ರೀಮಂಜನಾಥ ಪಿಕ್ಚರ್ ಇದ್ ಸಾಂಗ್ ಎಷ್ಟು ಸಲ ಕೇಳಿದೆ, 3 ಕ್ಯಾಸೆಟ್ ಹಾಳು ಮಾಡಿದೆ ಕೇಂದ್.
1: ಓಕೆ, ಸೊ ಸಚಿನ್ ಅವ್ರದ್ದು ಫೇವ್ರೇಟ್ ಹಾಡು ಯಾವ್ದು? ರವಿ ಬಸ್ರೂರ್ ಹಾಡುಗಳನ್ನ ಬಿಡಿ, ಅದ್ ಬಿಟ್ಟು ಬೇರೆ ಹಾಡುಗಳು.
0: ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ, ಹರಿಯುವ ಮುನ್ನವೇ ಆ ಸಾಂಗ್
1: ಪರಮಾತ್ಮ. ನೀವು ಕಂಪೋಸ್ ಮಾಡಿರೋ ಹಾಡು, ನಿಮ್ದೇ ಮಗು, ಮಕ್ಕಳಿದ್ದಾರೆ ಈಗ ನಿಮ್ಗೆ ತುಂಬಾ, ಅಷ್ಟೊಂದು ಹಾಡುಗಳನ್ನ ಕಂಪೋಸ್ ಮಾಡಿದ್ದೀರಿ ಈಗ. ಸೊ ಅದ್ರಲ್ಲಿ ನಿಮ್ದು ಇಷ್ಟದ ಹಾಡು ಯಾವ್ದು?
0: ಮುದ್ದುಗುಮ್ಮ ಸಾಂಗ್ ಫೇವರೇಟ್.
1: ಒಂಚೂರು ನಮ್ಗೆ ಹೇಳ್ತೀರ ನಾವು ಒಂಚೂರು ಕೇಂತೋ?

0: ನಿನ್ನೇ ಮುದ್ದು ಗುಮ್ಮ ಮುದ್ದು ಗುಮ್ಮ ನೀನೇನೆ ಸದ್ದು ಮಾಡದೇನೆ ಕದ್ದು ಹೋದೆ ನನ್ನೇ.
1: ವಾವ್ ಸೂಪರ್ ಕೇಳಿದ್ರೆ ಇದು ಕೇಳ ನಿಮ್ಗೂ ಮುದ್ದ ಗುಮ್ಮ ಹಾಡನ್ನು ಒಂದ್ಸಲ ಕೇಳ್ಕ ಕಾಣ್ಕೊಂಡು ಅನ್ಸುತ್ತೆ ಅನ್ಸುತ್ತೆ. ಕರಾವಳಿ ಚಿತ್ರದ ಹಾಡಲ್ಲ. ಓಕೆ, ನಮ್ಮ ಸಚಿನ್ ಬಸ್ರೂರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ ಹಾಡು. ಲಾಸ್ಟ್ ಪ್ರಶ್ನೆ ಒಂದು ಕೇಂಕಿತ್ತ. ಯೂಶ್ವಲಿ ನಾವು ಕೇಳುಗರಾಗಿ ಅಥವಾ ಹಾಡನ್ನ ಪ್ರೀತಿಸುವವರಾಗಿ ಹಾಡು ಕೇಂಬತ್ತಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರುತ್ತೆ. ಲೈಕ್ ನನಗೆ ರೊಮ್ಯಾಂಟಿಕ್ ಹಾಡುಗಳು ಇಷ್ಟ, ನನಗೆ ಪ್ಯಾಥೋಸ್ ಇಷ್ಟ, ನನಗೆ ಫುಲ್ ಜೋಶ್ ಫುಲ್ ಸಾಂಗ್ ಇಷ್ಟ, ನನಗೆ ಟಪ್ಪಾಂಗುಚ್ಚು ಇಷ್ಟ, ಹಾಂಗೆಲ್ಲ ಇರುತ್ತೆ. ನಿಮ್ಗೆ ಆಸ್ ಅ ಕಂಪೋಸರ್ ನೀವು ಕಂಪೋಸ್ ಮಾಡುವಾಗ ಇದೊಂದು ಸಾಂಗ್ ಅವ್ನು ಹೇಳ್ತಾರೆ, ಈಗ ಡೈರೆಕ್ಟರ್ ನಮ್ದೊಂದು ಸಿಚುವೇಶನ್ ಹೆಂಗಿತ್ತು, ಅವಳು ಮರ್ತಿರ್ತಾಳ ಅವ್ನು ಮರ್ತಿರ್ತಾ ಈ ತರ ಒಂದು ಸಿಚುವೇಶನ್ ಅಥವಾ ಅವರಿಬ್ರು ಪ್ರೀತಿ ಮಾಡೋ ಸಿಚುವೇಶನ್, ಇಂಥ ಸಿಚುವೇಶನ್ ಬಂದಾಗ ನೀವು ಯಾವ ಹಾಡನ್ನ ಫುಲ್ ಜೋಶಲ್ಲಿ ಕಂಪೋಸ್ ಮಾಡಕ್ ಇಷ್ಟಪಡ್ತೀರಿ? ರೊಮ್ಯಾಂಟಿಕ್ ಪ್ಯಾಥೋಸ್ ಆರ್ ಜಾಯ್ ಆರ್ ಯಾವ ತರದ್ದು?
2: ನಂಗೆ ಯೂಶಲಿ ಡಿಫ್ರೆಂಟ್ ಆಗಿ ಕೊಡ್ಕೊಂಡೇ ನಂಗೆ ಆಸೆ. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನ್ರ್ ಇರುತ್ತಲ್ಲ, ಸೊ ಎಲ್ಲ ಜಾನ್ರಲ್ಲೂ ಸಾಂಗ್ ಮಾಡ್ಕೊಂಡೇ ಆಸೆ. ಬಟ್ ನಿಮ್ಗೆ ಫೈನಲಿ ಅದು ಜಾಸ್ತಿ ತಲೆಯಲ್ಲಿ ಉಳಿದ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನೀವು ಈಗ ಯಾವ್ದಾರು ಹಳೆ ಸಾಂಗ್ ಯಾವ್ದಾರು ರೇಜ್ ಸಾಂಗ್ಗಳು ನೆನ್ಪು ಮಾಡ್ಕೊಂಡು ಯಾವ್ದು ನೆನ್ಪಿಗೆ ಬರ್ತಲ್ಲ, ಅಷ್ಟೇ ಮೆಲಡಿ ಸಾಂಗ್ಸೇ ನೆನ್ಪಿ ಹಬ್ಬೋದು. ಅದೆಲ್ಲ ಸಖತ್ ಸಾಂಗ್ಸ್. ಅದ್ ನನ್ ಫೇವ್ರೇಟ್ ಸಾಂಗ್
1: ಗೀತಾಂಜಲಿ.
2: ಹಾ ಗೀತಾಂಜಲಿ. ನಿಮ್ಗೆ ತಲೆಯಲ್ಲಿ ಸಸ್ಟೈನ್ ಆಗುದೇ ಮೆಲಡಿ ಸಾಂಗ್ಸ್. ನಂಗೂ ಮೆಲಡಿ ಸಾಂಗ್ಸ್ ಇಷ್ಟ. ಬೇಗ ಕಂಪೋಸಿಂಗ್ ಮಾಡೋದೇ ನಾನು
1: ಇಷ್ಟಪಡ್ತೀರಿ. ಅಂತದೆಲ್ಲ ಸಿಕ್ಕರೆ ತುಂಬಾ ಹಾರ್ಟ್ ಹ್ಯಾಂಡ್ಸ್, ಇಲ್ಲಾಂದ್ರೂ ಆಸ್ ಅ ಕಂಪೋಸರ್ ನೀವು ಮಾಡ್ತೀರಿ, ಬಟ್ ನಮ್ದೊಂದು ಲೈಕ್ ಅಂತ ಇರುತ್ತಲ್ಲ, ಇದನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೇಕು ಹಿಂಗೆ ಹಂಗೆ ಅಂತಲ್ಲ, ನೀವ್ ಅದ್ರೊಳಗೆ ಸೇರಿ ಮಾಡುವಂತದ್ದು ವೆರಿ ನೈಸ್. ಸಚಿನ್ ಅವರೇ ನಾವು ಕಾಲ್ ಮಾಡಿ ಸರ್ ಬನ್ನಿ ಅಂದ ಕೂಡ್ಲೆ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ.
2: ಥ್ಯಾಂಕ್ ಯು.
1: ಸೊ ಕರಾವಳಿಯ ಈ ಸಕ್ಸಸ್ ನಿಮ್ಗೆ ಇನ್ನಷ್ಟು ಸಕ್ಸಸ್ ಕೊಡ್ಲಿ. ಈಗಲೇ ನಾಲ್ಕು ಸಿನಿಮಾಗಳಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಸಿನಿಮಾಗಳು ಕೈ ತುಂಬಾ, ಕಾಲ್ ತುಂಬಾ, ಮಂಡಿ ತುಂಬಾ, ಹೃದಯ ತುಂಬಾ.
2: ಮಂಡಿ ತುಂಬಾ ಬೇಡ ಮಾರ್ರೆ, ಮಂಡಿ ಎಲ್ಲ ಹಾಳಾಗಿದೆ.
1: ಓಕೆ, ಮಂಡಿ ಹಾಳಾಪಷ್ಟು ಬೇಡ, ಬಟ್ ನಿಮ್ಗೆ ಕ್ವಾಲಿಟಿ ಸಿನಿಮಾದ ಕ್ವಾಲಿಟಿ ಹಾಡುಗಳನ್ನ ಕೊಡುವಂತಹ ಒಂದು ಎಂತ ಹೇಳ್ತಾರೆ ತಾಕತ್ತು ಸದಾ ಇರಲಿ. ಜನ ಹಾಡ್ ಅಂದ್ಕೊಳ್ಳೆ ಸಚಿನ್ ಬಸ್ರೂರು ಅವ್ರನ್ನ ನೆನಪು ಮಾಡ್ಕೋಬೇಕು. ಈಗ ನೀವು ನನ್ ಮುಂದೆ ಕೂತ್ಕೊಂಡು ಹಂಸಲೇಖ ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಅಥವಾ ರವಿ ಬಸ್ರೂರು ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಹಾಗೆ ನನ್ಗೆ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಐ ಲೈಕ್ ಸಚಿನ್ ಬಸ್ರೂರು ದ ಮೋಸ್ಟ್ ಅಂತ ಹೇಳೋ ತರ ಆ ತರದ್ದೊಂದು ರೀತಿಯಲ್ಲಿ ಅಷ್ಟು ಮಟ್ಟಿಗೆ ನಮ್ಮೂರ್ ಹುಡುಗ, ನಮ್ ಬಸ್ರೂರಿನ ಹುಡುಗ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ದೇವರು ಒಳ್ಳೇದು ಮಾಡ್ಲಿ ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ರೇಡಿಯೋ ಕುಂದಾಪುರಕ್ಕೆ ಎಂತಾರು ಹೇಳುಕಿದ್ರೆ ಹೇಳಿ ಮಾರ್ರೆ.
2: ರೇಡಿಯೋ ಕುಂದಾಪುರ ನಂಗೆ ಖುಷಿ ಆಯ್ತಿದೆ. ಫಸ್ಟ್ ಮುಂಚೆನೆ ಕೇಳಿದೆ ನಾನು, ನೀವು ಸ್ಟಾರ್ಟ್ ಮಾಡ್ದಗಳಿಕೆ ಕೇಳಿದೆ, ಮಾವನೇ ಬಂದದ ಅನ್ಸುತ್ತಲ್ಲ.
1: ಹೌದು, ಅವ್ರದ್ದೇ ಸಿಗ್ನೇಚರ್ ಟ್ಯೂನ್ ರೇಡಿಯೋ ಕುಂದಾಪುರ.
2: ಆ ಟೈಮಿಗೆ ನಂಗೆ ಬಪ್ಪು ಕಾಯ್ಲಿಲ್ಲ, ನಾನು ಬೆಂಗಳೂರಿಗೆ ಇದ್ದೆ ಮೋಸ್ಟ್ಲಿ. ತುಂಬಾ ಖುಷಿ ಆಯ್ತು ಅಂದ್ರೆ ನಂತರವೇ ತುಂಬಾ ಜನ ಇನ್ನು ಸಿಂಗರ್ಸ್ ಗಳಿದ್ರ, ಮ್ಯೂಸಿಷಿಯನ್ ಇದ್ರ, ಸೊ ಆರ್ಟಿಸ್ಟ್ ಗಳಿದ್ರ, ಅವ್ರನ್ನೆಲ್ಲ ಕರ್ಸ್ಕ ಬಂದು ಹಿಂಗೆ ಕೂರಿಸಿ ಇಂಟರ್ವ್ಯೂ ಮಾಡಿ ಒಂದಿಷ್ಟು ಪ್ಲಾಟ್ಫಾರ್ಮ್ ಅವರಿಗೂ ಸಿಕ್ಲಿ. ಈ ತರ ಇದು ಈ ಮಟ್ಟದ ರೇಡಿಯೋ ಇನ್ನು ದೊಡ್ಡದ ರೀತಿಯಲ್ಲ ಆಯ್ಲಿ ಕುಂದಾಪುರದಲ್ಲ, ಮಂಗಳೂರು ತನಕ ರೀಚ್ ಆಯ್ಲಿ, ಮಂಗಳೂರವರಿಗೂ ಕೇಳಲಿ ಕುಂದಾಪುರ ಭಾಷೆ ಸಾಂಗ್.
1: ಅಲ್ಲ, ನಮ್ದೀಗ ಪ್ರಪಂಚದಾದ್ಯಂತ ನಮ್ದು ಆಪ್ ಇದೆ ರೇಡಿಯೋ ಕುಂದಾಪುರ.
2: ಓಕೆ ಓಕೆ,
1: ನೀವು ಬೆಂಗಳೂರು ಹಂಗೇರಿ ಅದ್ರ ಆಚೆಗೆ ಇರಿ, ಎಲ್ಲರೂ ಕೇಂತ್ರ ಈಗ ನಮ್ ಕುಂದಾಪುರ ಕನ್ನಡನ ರೇಡಿಯೋ ಕುಂದಾಪುರದಲ್ಲಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ನಿಮ್ಮ ಇಂಟರ್ವ್ಯೂ ಕೂಡ ಎಲ್ಲ ಕೇಂತ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮ್ಮ ಸಚಿನ್ ಬಸ್ರೂರು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕುಂದಾಪುರ ಮಾತುಕತೆಯನ್ನ ಮುಗಿಸಿ ಪ್ರಿಯ ಕೇಳುಗ್ರೆ ನಾವೀಗ ಹೊರಡ್ತಾ ಇತ್ತ. ನಾ ಕೆಲವೊಂದು ಹಾಡು ಹೇಳ್ನಲ್ಲ, ಇವರು ಸಚಿನ್ ಬಸ್ರೂರು ಕೂಡ ಹಾಡಿದ್ರು, ಎಲ್ಲದನ್ನು ನೀವು ಕಾಣ್ಲಾ ಕೇಳ್ಲಾ ಅಂತಂದ್ರೆ ಈಗಳಿಗೆ ಇವತ್ತೇ ಹುಡುಕಿ ಕಾಣಿ, ಮತ್ತೆ ಕೇಳಿ, ಮತ್ತೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ
3: ಮಾತಾಡುದ

0: ಅಣ್ಣ ಏನಣ್ಣ ನಿಂತ್ಕೊಂಡ್ ಮರ, ನಿಂಗ್ ಒಂದ್ ಸಾಲು ಕೊಟ್ಕೊಂಡ ಮುಗಿಸಿ ಬಿಟ್ಟು ಬೆಕ್ಕಿನ ಕಂಡಾಗ ಎಳಕ ತಿರುವುದಾಯ್ತಲ್ಲ ಮರ, ತೆಗಿ ತೆಗಿ.
1: ಅಲ್ಲ ಮರ, ನೀವ್ ಈಗ ಕೇಂದ ಸಾಯಂಕಾಲದವರೆಗೆ ಇದ್ದಿತ್ತು, ನಾವಿನ್ ಓಡಿ ಹೋಗ್ತಾ ಮರ.
0: ಎಲ್ಲೆಲ್ಲ ಸಾಲ ಮಾಡಿದ್ದೆ ಹೇಳ್ಕೊಂಬೋ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ. ಭಂಡಾರ್ಕಾ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಳ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತೀವಿ ಕುಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ. ನಮಸ್ಕಾರ,
1: ಹೇಗಿದ್ರಿ ಸರ್?
2: ಹುಷಾರಿದ್ರಿಯಾ?
1: ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿ?
2: ನಾನು ಒಂದು 26 ವರ್ಷದಿಂದ.
1: 26 ವರ್ಷದಿಂದ?
2: 26.
1: ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
2: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
1: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
2: ಹಾ, ಅಡ್ಡಿಲ್ಲ, ಪರವಾಗಿಲ್ಲ.
1: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳತ್ತ?
2: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
1: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
2: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
1: ತುಂಬಾ
2: ಪ್ರೀತಿಸ್ತೀವಿ.
1: ನಿಮ್ಗೆ ತುಂಬಾ ಇಷ್ಟ?
2: ಹೌದು, ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರೂ ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
1: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
2: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
1: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
2: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರಿದೆ.
1: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಅಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
2: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ, ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕ, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
1: ಒಂದ್ ಕಾಲದಲ್ಲಿ. ಸರ್, ನಾವು ಅಲ್ಲ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳು ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗ್ ಒಂದು ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ, ಅಲ್ಲಿ ಹೋಯ್ದು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
2: ಅಂತ ಪರಿಸ್ಥಿತಿ ಬಂದಿದೆ.
1: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿಗ. ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣಲ್ಲ ಟೀಚರ್ ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡ್ ಸುಮಾರು ಟೈಮ್. ಯಾಕೆ ಗೊತ್ತಾ? ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳ ಅಬ್ಬಿದಿಕ್ಕಳಿಗೆ ದಮ್ಮಯ್ಯ ಅಪ್ಪ ಅಬ್ಬಿದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡ್ ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
2: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು, ಇಂಗ್ಲಿಷ್
1: ಶಾಲೆಗಳು.
2: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ, ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
1: STD ಬೂತ್ಗಳು
2: ಬೂತ್ ಇದ್ದಿತ್. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
1: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪುಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರ್ಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
2: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
1: ನಮ್ಗೆ ಕಾಳವಾರ ಅಂದ್ಕೂಳೆ ನೆನ್ಪಪ್ಪದ್ ಕಾಳವಾರ ಷಷ್ಠಿ.
2: ಹೌದು,
1: ಷಷ್ಠಿ ಬಂದ್ರೆ ಅದ್ರ ಕಾಳವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳವಾರಕ್ಕೆ ಹೋಗ್ದಂದ ಅರ್ಥ.
2: ಹೌದು.
1: ಸೊ ಈಗ ನೀವು ಕಾಳವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
2: ಬರ್ದದಲ್ಲ, ಹಿಂದೆ ಜನಪದ
1: ಮೊದ್ಲಿಂದಾನೆ ಇದ್ದದ್ದ
2: ಜನಪದ್ರೆ ಅದನ್ನ ಇದ್ ಮಾಡಿದ್ದಾರೆ.
1: ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್.

0: ಸೂಪರ್. ಇಷ್ಟಯಾ ಎರಡಲ್ಲೇನಾ?
1: ಹಾ, ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ, ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ, ಅದ್ರ ಹೂವೆಲ್ಲೇ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗೆ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗೋದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ಅದು
1: ಮೈಲ್ಡ್ ಸ್ಮೆಲ್
0: ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತೆ ಅಂತ, ಆ ಚಿತ್ರಣ ನಾವು ಶಾಣಕಿ ಪದ್ಧತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೆ ನಾವು ಮುಡ್ಕಂದು ಆತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಂದ್ ಕಟ್ಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ. ತುಂಬಾ ಪರಿಮಳ ಅಲ್ಲ, ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರೆ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದ್ ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲಲ್ಲ ಆತರ ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲೂರು.

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು ಚಕ್ರ ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ
1: ಆಯ್ತಂತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ ಎಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರ ಸರನೇ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ. ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ ಕಂಬಾಗ
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಆ ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: வா வா வா வா வா வா வா ஹோடிரி சப்பாளே ಲೈಕ್ ಐ ಸರ್ ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲೈಕ್ ಅಲ್ಲ ಹೆತ್ತಬ್ಬಿಗೆ ಹೆಗ್ನ ಮುದ್ದಂಬ್ರ
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ ತನ್ ಮಗುವೆ ಮುದ್ದು
0: ಅಲ್ದ ಅದಷ್ಟು ಚಂದ ಬೇರೆ ಯಾವುದು ಇಲ್ಲ ಅಂತ ಸೋ ನೈಸ್ ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ
1: ಹಾ ನಾನಂದ್ರೆ ನನ್ನ ಕನ್ನಡ ಈಗ ನಾನು ಪಾಠ ಮಾಡ್ತಾ ಇದ್ದೇನೆ ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ ಭಾವಗೀತೆ ಬರ್ತದೆ ಜನಪದ ಬರ್ತದೆ ಲಾವಣಿ ಬರ್ತದೆ ಅದನ್ನೆಲ್ಲ ನಾನು ರಾಗ ಈಗ ಹೊಸಪಟ್ಟೆ ಬಂದಾಗಲೇ ರಾಗ ಹಾಕಿದ್ದೇನೆ ಈಗ ನಮ್ ಕನ್ನಡ ಶಿಕ್ಷಕರ ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಮತ್ತೆ ನಮ್ಮ ಸರ್ ಅಲ್ಲ ನಮ್ಮ ಬಿಒ ಆಫೀಸರು ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕಾರ್ ಅಂತ ಅವರು ನನಗೆ ಗುರುಗಳು ಅವ್ರು ನನಗೆ ಗುರುಗಳು ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು ನಾ ಸಾಧಾರಣ ನಾಲ್ಕನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ ನಾಲ್ಕನೇ ಕ್ಲಾಸಿನಿಂದ ನಾನು ಶಾಲೆಯಲ್ಲಿ ಕಟ್ಟಿಗೆರೆ ಶಾಲೆಗೆ ಹೋಗ್ತಾ ಇದ್ದೇನೆ ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ ಅವರು ಒಂದು ಸ್ಪರ್ಧೆ ಇಟ್ಟಿದ್ರು ಸಂಗೀತ ಸ್ಪರ್ಧೆ ನಾವು ಮೂರ್ ಜನ ಹೋಗಿತ್ತು ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ ಮತ್ತೊಬ್ರು ಸದಾನಂದ ಐತಾಳ್ರ ಅಂತ ನಾವು ಮೂರ್ ಜನ ನಂಗೆ ಸಂಗೀತದಲ್ಲಿ ಪ್ರಥಮ ಇನ್ನೊಬ್ರು ಚಿತ್ರದಲ್ಲಿ ಸುಬ್ಬಣ್ಣನಿಗೆ ಪ್ರಥಮ ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ ಅಲ್ಲಿಂದ ನಾವು ಸ್ಟಾರ್ಟ್
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ
1: ಆಗಳಿಗೆ ಹಾಡ್ತಿದ್ದೆ
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್ ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ ತುಂಬಾ ತುಂಬಾ ಒಳ್ಳೇದೇ ಅದು ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ ಸೊ ತುಂಬಾ ಲಾಯ್ಕ ಆಯ್ತು ಸರ್ ನೀವು ಹಾಡಿದ್ದು ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ ನಂಗೆ ಈಗಲೂ ನೆನಪಿದೆ ನನ್ನ ಎಂಟನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯೋ ವಿವೇಕದಲ್ಲಿ ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರ ರಾಗ ಹಾಕುದು ಹಾಡುದು ಮತ್ತೆ ನಮ್ಮ ಹತ್ರ ಹಾಡ್ಸುದು ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗೋತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿ ಕೊಟ್ಟಿರ ಆ ರಾಗದಲ್ಲಿ ಹಾಡ್ತಾ ಇದ್ದೆ ಓ ನನ್ನ ಚೇತನ ಅವ್ರಾವತ್ ಎಂತ ಹಾಡಿರ್ಸಿರ ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿ ಕೊಟ್ಟಿರ ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತೀನಿ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು ಮತ್ತೆ ಈಸಿ ಅಂತ ಕೇಳಿದ್ರೆ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ ಲಾಸ್ಟ್ ಲೈನ್ ಇರುತ್ತೆ ಮಧ್ಯದಲ್ಲೆಲ್ಲ ಬಿಟ್ಟದನ್ನು ತುಂಬಿಸಕಲ್ಲ ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವು ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್ ನೆನಪಿಟ್ಕೊಳ್ಳಿಕ್ಕೆ ಇದೊಂದು
1: ಒಳ್ಳೆ ಆಸಕ್ತಿ ಬರ್ತದೆ ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ ತುಂಬಾ ಇಷ್ಟ ಯಾರು ಅಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಯಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ ಸಂಕಲ್ಪ ಗೀತೆ ಅಂತ ಆ ಸಂಕಲ್ಪ ಗೀತೆ
0: ಯಾವ್ದು ಹೆಂಗಿತ್ತು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು

0: ರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದ್ದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ?
1: ಮುಂದಿನ ಹಾಡು ಬೆಳಗ್ಗೆ

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಜನಪದ ಸಂಜೆ ಅವ್ರು ಊಟ ಮಾಡುವ ತನಕ ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ ಉದಾಹರಣೆಗೆ ಬಳುಕೂರು ಹಾಗೆ ಕಂದಾವರ ಕಾಳವಾರ ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು.
0: ಹೌದು,
1: ತುಂಬಾ ಚೆನ್ನಾಗಿ ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಬಂದಿದೆ.
1: ಹಾಡ್ಕೊಂಡಿದ್ರು ಅವ್ರು, ಹಾಡ್ತಿದ್ರು. ಇಲ್ಲ ಅವ್ರು ತೀರ್ಕೊಂಡ್ರು 2-3 ವರ್ಷದ ಹಿಂದೆ.
0: ಹೌದು
1: ಹೌದು,
0: ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು. ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು ಅಳು ಖುಷಿ ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ ಮುಂದೆ ಓದ್ಲಿ ನನ್ ಮಗ ಒಳ್ಳೆ ಇದಾಗ್ಲಿ ವಿದ್ಯಾವಂತನಾಗ್ಲಿ ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು ಅಂದ್ರೆ ಅವರ ಆಸರಿಕೆ ಬೇಸರಿಕೆ ಅವರ ಒಂದು ನೋವು ನಲಿವು ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ ನಟ್ಟಿ ನೋಡುವಾಗಲೇ ಇರ್ಬೋದು KGF ಹೋಗಿರ್ಬೋದು ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು ಆ ಶೋಭನೆ ಹಾಡೇನಿತ್ತು ಮತ್ತೆ ಈ ರಾಜ ರಾಣಿಯರ ಕತೆ ಜನಪದ ಕತೆ ಬರ್ತದಲ್ಲ ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ ಆವಾಗಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ. ಆಗ ಕ್ಯಾಶೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸುದು, ಆ ರೀಲ್ ವೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡಾಪದು, ಅದನ್ನ ಮತ್ತೆ ಗೊಮ್ಮಾಕಿ ಉಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ 4 ಪದಗಳಲ್ಲೇ ಕೊಟ್ಟಾಯ್ತು, ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೈತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು. ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನ್ ಕಡೆಗೆ ಅಲ್ಲಿ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು ಇದಕ್ಕೆ
0: ಸರ್. ನೀವು
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ

0: ಐತೆ. ಅದು ಎ ವಿ ನೌಡ್ರ ನನ್ಗ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಹೋದ್ ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳ್ಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳ್ಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿಯವ್ರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಅವರು ಅಮೃತ ಸೋಮೇಶ್ ಅವರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ, ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
1: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿತ್ತು ಸರ್ ಹೇಳುಕೆ?
0: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
1: ಹೇಳಿ ಹೇಳಿ ತಮ್ಮ.
0: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡು ಹಾಡುವಾಗ ಟೊಮಕೆ ಅಂತಾರೆ ಹಿಡ್ಕೊಂಡ್ಕೆಯಾ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯೋಜನೆ ಮೇಳಕ್ಕೆಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್, ಮೋಹನ್ ಚಂದ್ರ
0: ಕಾಳ್ವಾರ್
1: ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನ ಮೇಳ ತುಂಬಾ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ, ಕಾಳ್ವರ್ಕಾರದ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ
0: ಕಾಲ
1: ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಹಿಂದಿಗೆ ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎ ವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾರ್ಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯು ಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿ ಎಲ್ಲ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟು ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ

0: ರಾಜ್ಯ ರಾಜ್ಯ ಸುಖ ಹಾಕಿದ್ರು ಸಿಗ್ಲಿಲ್ಲ, ಆದ್ರೆ ಒಳ್ಳೆ ಕಲಾವಿದರು.
1: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು ಓಕೆ. ಈಗ ಸಾಕ್ರೆಟಿಸ್ಗೆ ಕೂಡ, ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
0: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
1: ಭಜನೆ ಕೂಡ?
0: ಭಜನೆ ಹಾಡ್ತೇನೆ. ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
1: ಸುಗ್ಗಿ ಹಾಡು ಒಂಚೂರು ಒಂದ್ ಸುರ್ಲು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಇತ್ತು ಕಾಂತ ಲೈಕ್ ಇತ್ತ. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೇಟ್ ಒಂದ್ ಹಾಡು ಯಾವ್ದಾದ್ರು ಸರ್? ಚೂರ್
1: ನಾ

0: ವೋ ವೋ ವೋ ವೋ ಗಾಯಕನಲ್ಲ ಅಂದ್ರೆ ಇಷ್ಟು ಲೈಕ್ ಹಾಡ್ರು, ತುಂಬಾ ಲೈಕ್ ಆಯ್ತು ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಗ್ತಾ ಇರ್ತೇನೆ, ಗುಣಗ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ ನಿಮ್ದು ಎಂತ ಹಾಳು ರಗಳಿ ಪಾಪ ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನೆಗೆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗ್ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
0: ಹೆಂಡತಿ ಎದುರು ಹಾಡ್ತೀರಿ ಸರ್? ಹೆಂಡತಿ ಎದುರು
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ ಹೆಂಡತಿಗೆ ಎದ್ರಿ? ಹೆಂಡತಿಗೋಸ್ಕರ ಹೆಂಡತಿ ಸುಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡ ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ಮನೆ ಒಂದು
1: ಸಿಟ್ಟು
0: ಇಲ್ಲ ಅಮ್ರು. ಒಳ್ಳೆ ಹೆಂಡತಿ,
1: ಒಳ್ಳೆ ಪ್ರೋತ್ಸಾಹ ಕೊಡ್ತ
0: ಮಾಲತಿ ಅಂತ.
1: ಮಾಲತಿ
0: ಮಾಲತಿ ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿ
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದ ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್ ಈಗ ಹೆಂಡತಿಗೆ ಒಂದು ಹಾಡು ಹಾಡುದಾರೆ ನೀವು ಮನೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು, ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯು ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿಯವರು, ನಿವೇದಿತ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮ ಒಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ, ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತ್ರುಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ಸಿಕ್ವ ಕೇಂತ ಐರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಮತ್ಸಿಕ್ವಕ, ಬಾಯ್ ಬಾಯ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ ಕಾಣಿ, ಅಲ್ಲಲ್ಲ ಕೇಣಿ.

0: ಮಣಿ ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದು ನಮೂನಿ ಆಗ್ತಾ ಇತ್ತ.

0: ಕೊಸ್ಕೊಂಡು ತೊಂಡಿಗೆ ಮತ್ತಿತ್ತ ಎಂತ ಹೇಳುದು.
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

Ya candido tú.

Bala bala bala bala bala.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

खुशी सब कुछ तुम्हारे हाथ है। जो खड़ी है ये जवानी का नशा,

हो तो देख लो दुनिया जरा।

खुशी सब कुछ तुम्हारे हाथ है। जो खड़ी है ये जवानी का नशा जी।

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ದಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಕೂಲ್ ಬಿಯಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ. ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ, ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ. ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
3: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
2: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡು ಕೆಡಿ ಅವನಿಗೆ. ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡೋದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
3: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ. ಪಾಪ ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಂಗೆ? ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
3: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ಬೇಕು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
2: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
3: ಆ ಗಂಡಿನ ಹತ್ರ ಸುಳ್ಳ ಯಾಕೆ ಹೇಳ್ತೀರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ

0: ಬಡಿ ಇತ್ತಂದಲ್ಲಿ ಊರ ಮೇಲೆ ಬಳಕತಿರ್ಗದಲ್ದ ನೀವು ಆ ಸುಶೀಲಕ್ಕನ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ
1: ಸುಮ್ನೆ ಸುಮ್ನೆ ಮಾರ ಮಕ್ಕಳ ಮರಿ ಎದಿರಲ್ಲ
0: ಅದಿರ್ಲಿ ಆಗಳೆಂತದ್ದು ಆಚೆ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ ಅದು ದೊಡ್ಡ ತಪ್ಪು ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ
1: ಆಯ್ತು ಮಾರ್ರೆ ಅದಿರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ
0: ಹೌದಾ ನಿಮ್ಮನೆ ಗಂಡರು ರಿಕ್ಷೆ ಬೇಕಂತ ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲೆಗೆ ಒಬ್ಬಗೆ ದ್ವಾಸಿ ಸೇಟ್ ಕತ್ತಕ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ
2: ಏ ಬೊಬ್ಬರ್ಯಾ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆಯಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮಾರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಹೊಡೆದ ಮೇಲೂ ಬಂದಿತ್ತು. ನಿಮ್ಮನಿ ಆ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂದ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇ ನೆಟ್ಕೊ ಅಕ್ಕ.
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 90 ಮೊದ್ಲೇ ಒಲಿತೆ ತೋಡಿಗೆ ಇನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
0: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಮೇಡಮ್ ಮೇಡಮ್, ನಂಗೆ ಕಂಪ್ಯೂಟರ್ ಕಲಿಕ್ ಕುಂದಾಪುರದಲ್ಲಿ ಒಂದ್ ಒಳ್ಳೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಎಲ್ಲಿತ್ತು?
3: ಚಿನ್ಮಯ ಆಸ್ಪತ್ರೆ ಎದುರು ಚರ್ಚ್ ರೋಡ್ಗೆ ಇತ್ತಲ್ಲ ಮಾರೆ. ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, 3 ತಿಂಗಳ ಕೋರ್ಸು, 6 ತಿಂಗಳ ಕೋರ್ಸು, ವೆಬ್ ಡಿಸೈನ್, ಜಾವಾ, ಸಿ ಮತ್ತು C++, AI ವಿತ್ ಪೈಥಾನ್, ಟ್ಯಾಲಿ ವಿತ್ GST, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ಆಂಡ್ರಾಯ್ಡ್ ಡೆವಲಪ್ಮೆಂಟ್, ಡೇಟಾ ಸೈನ್ಸ್, ಎಲ್ಲ ಕಲಿಲ ಕಾಣಿಲ್ಲ. ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್.
2: ಹೌದಾ, ನಾ ಹೊರಟೆ. ಅಡ್ರೆಸ್?
3: ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಶಿವಪ್ರಸಾದ್ ಬಿಲ್ಡಿಂಗ್, ನಿಯರ್ ಚಿನ್ಮಯಿ ಹಾಸ್ಪಿಟಲ್, ಚರ್ಚ್ ರೋಡ್, ಕುಂದಾಪುರ. ನಿಮ್ಮ ಉತ್ತಮ ಕಂಪ್ಯೂಟರ್ ಕಲಿಕೆಗೆ ಬೆಸ್ಟ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್, ಚಿನ್ಮಯಿ ಆಸ್ಪತ್ರೆ ಎದುರಿರುವ ಕಿಯೋನಿಕ್ಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್. ಕಾಂಟ್ಯಾಕ್ಟ್ 9845419118. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರಕರ್ ಸಾರ್ಟನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಹೌದ್ ಮಾರ್ರೆ, ನಮಗೂ ಆಸೆ ಆಗ್ತ ಯಾರಿಗಾರು ಹೆಲ್ಪ್ ಮಾಡ್ಕೊಂಡೆ. ಆದ್ರೆ ಎಷ್ಟೊಂದ್ ಸಲ ದುಡ್ಡಿಲ್ಲ, ಅಯ್ಯೋ ಈ ಸಲ ಹಬ್ದಲ್ಲ ಇನ್ನೊಂದ್ಸಲ ಕಾಂಬ, ನಮ್ಗೆಲ್ಲ ಆಗ್ತೆ ಮಾಡ್ಕೊಂತೇನೋ ದೊಡ್ಡ ಮನ್ಸಿತ್ತ, ಆದ್ರೆ ನಮ್ ಕೈಯಂಗಲ್ಲ ಹಬ್ದಲ್ಲಪ್ಪ ಇದಲ್ಲ ಅಂತ ಒಂದ್ ಸಣ್ಣ ಸಹಾಯ ಮಾಡೋದಕ್ಕೂ ನಾವು 10 ಸಲ ಯೋಚನೆ ಮಾಡ್ತೋ. ಆದ್ರೆ ಕೆಲವ್ರು ಇರ್ತಾರೆ ಕಾಣಿ, ಅವರು ಸಹಾಯ ಮಾಡ್ಕ, ಇದೇ ನನ್ನ ಜೀವನದ ಉದ್ದೇಶ, ನಾನು 10 ರೂಪಾಯಿ ಗಳಿಸ್ರೆ ಅದ್ರಂಗೊಂದ್ 2 ರೂಪಾಯಿ ಸಮಾಜಕ್ಕೆ ಕೊಡ್ಕ ಅನ್ನೋ ಅಂತ ಮನೋಭಾವ 10 ರೂಪಾಯಿ ದುಡುವತ್ತಿಗೆ ಇಟ್ಕೊಂಡಿರ್ತಾರ. ನಾನು ಒಬ್ಬನಿಂದ ಯಾವ್ದೋ ಒಂದ್ ಕೆಲಸ ಆಯ್ದೆ ಸಾಕ, ಆಯ್ಲಿ ನಾನೊಂದ್ ನನ್ ಕಣಗಿದ್ದ ಸಮಾನ ಮನಸ್ಕರ ಒಂದು ಗ್ರೂಪ್ ಕಟ್ಕಂತೆ, ಅವ್ರ ಮೂಲಕ ನಾವೆಲ್ಲ ಒಟ್ಟಾಗಿ ಎಂತಾರು ಒಂದ್ ಕೆಲ್ಸಕ್ಕೊಂದು ಮುನ್ನಡಿ ಇಡುವ ಅಂತ ಹೇಳ್ಕೊಂಡ ಒಂದು ತಂಡ ನಮ್ಮ ಕುಂದಾಪುರದಲ್ಲಿ ಒಟ್ಟಾಯ್ತು. ಆ ತಂಡದ ಹೆಸರೇ ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕುಂದಾಪುರ. ಇವ್ರದ ಟ್ಯಾಗ್ ಲೈನ್ ಅಂತ ಕೇಂದ್ರೆ, ನೊಂದ ಹೃದಯಗಳಿಗೆ ನೆರವಿನ ಹಸ್ತ. ಈ ನೊಂದವ್ರು ಯಾರು ಇಪ್ಪು ಸಾಕ, ಬಡತನದಿಂದ ನೊಂದವ್ರು ಇದ್ರು ಸಾಕ, ಯಾರೋ ಮನೆಯಲ್ಲಿ ಸತ್ತು ನೊಂದವ್ರು ಇಪ್ಪು ಸಾಕ, ಅಥವಾ ಬೇರೆ ಯಾವ್ದೋ ರೀತಿಯಿಂದ ನೊಂದವ್ರು ಇಪ್ಪು ಸಾಕ, ಇವರಿಗೆ ನೆರವಿನ ಹಸ್ತ ನೀಡಕ್ಕೆ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಒಟ್ಟಾಯ್ತು. ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದಾನ್ ಪ್ರೇಯಿಂಗ್ ಲಿಪ್ಸ್ ಅಂತ. ಅಂದ್ರೆ ಸಹಾಯ ಮಾಡುವ ಹಸ್ತ ಪ್ರಾರ್ಥನೆ ಮಾಡುವ ತುಟಿಗಿಂತ ತುಂಬಾ ತುಂಬಾ ದೊಡ್ಡದು ಅಂತ ಹೇಳ್ಕೊಂಡ. ಸೊ ಈ ಎಲ್ಲ ಯುವಕರು, ನಮ್ಮ ಕುಂದಾಪುರದ ಯುವಕರು ಒಟ್ಟಾಗಿ ಇದರಲ್ಲಿ ಒಂದಾಗಿದ್ದಕ್ಕೆ ಇವತ್ತು ಅದೆಷ್ಟೋ ಸಮಾಜಮುಖಿ ಸಮಾಜ ಸೇವಾ ಕಾರ್ಯಗಳನ್ನ ಇವರಿಂದ ಮಾಡುಕಾಯ್ತು. ಈ ಹೆಲ್ಪಿಂಗ್ ಹ್ಯಾಂಡ್ಸ್ ನ ಎಲ್ಲಾ ಟೀಮ್ ಮೆಂಬರ್ಸ್ ಒಪ್ಪಕಾಯಿಲ್ಲ ಇವತ್ತು ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ, ಆದ್ರೆ ಕೆಲವರು ಪ್ರತಿನಿಧಿಗಳಂತೆ ಬಂದು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಇದ್ರೀಗ ಅವ್ರನ್ನೆಲ್ಲ ಮಾತಾಡಿಸೋ ಹೊತ್ತು ನಮ್ಮೊಟ್ಟಿಗೆ ಪ್ರದೀಪ್ ಮೊಗವೀರ ಕೋಟೇಶ್ವರ ಅವರಿದ್ದಾರೆ, ಅವರಿಗೆ ನಮಸ್ಕಾರ. ಮತ್ತೆ ಸುನಿಲ್ ಖಾರ್ವಿ ತಲ್ಲೂರು ಇದ್ದಾರೆ, ಅವ್ರಿಗೂ ನಮಸ್ಕಾರ. ನಾಗರಾಜ ಮೊಗವೀರ ಅವರು ಕೋಟೇಶ್ವರ, ಅವ್ರಿಗೂ ಕೂಡ ನಮಸ್ಕಾರ. ಆಕಾಶ್ ಖಾರ್ವಿ ಕುಂದಾಪುರ, ಇವ್ರಿಗೂ ನಮಸ್ಕಾರ. ಹಂಗೆ ರತನ್ ಹೇರಿ ಕುದ್ರು ಅವರಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಇವರೆಲ್ಲನ್ನ ಪಂಚ ಪಾಂಡವರ ತರ 5 ಜನ ಇದ್ದಾರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಇಂದ. ಎಲ್ರಿಗೂ ನಮಸ್ಕಾರ.
4: ನಮಸ್ಕಾರ ಮೇಡಮ್. ನಮಸ್ಕಾರ.
2: ಹೇಗಿದ್ರಿ, ಎಲ್ಲ ಹುಷಾರಿದ್ರಿಯಾ?
4: ಎಲ್ಲ ಹುಷಾರಿದ್ದೀವಿ ಮೇಡಮ್.
2: ಫಸ್ಟ್ ಆಫ್ ಆಲ್, ಯಾರಿಗಪ್ಪ ಇದು ಹೆಲ್ಪಿಂಗ್ ಹ್ಯಾಂಡ್ಸ್ ನಾವ್ ಆಯ್ಕಂತ ಒಂದು ಐಡಿಯಾ ಬಂದದ್ದು ಯಾರಿಗೆ? ಪ್ರದೀಪ್ರೇ, ನೀವೇ.
4: ನಮಸ್ತೆ ಮೇಡಮ್. 2019 ಆಕ್ಚುಲಿ ಇವೊಂದು ಗ್ರೂಪ್ ಸ್ಟಾರ್ಟ್ ಆಗಿದೆ, ಅಂದ್ರೆ ವಾಟ್ಸ್ಆಪ್, ಆ ಟೈಮ್ ಅಲ್ಲಿ ವಾಟ್ಸ್ಆಪ್ ಎಲ್ಲ ಸ್ವಲ್ಪ ಜಾಸ್ತಿ ಪ್ರಚಲಿತ ಬಂದ ಟೈಮ್. 2019 ಡಿಸೆಂಬರ್ ಮಂತ್ ಅಲ್ಲಿ ನಾನು ಇದೊಂದು ಜಸ್ಟ್ ಒಂದು ಗ್ರೂಪ್ ಮಾಡಿದ್ದು ಫ್ರೆಂಡ್ ಸರ್ಕಲ್ ಗೆ.
2: ಆವಾಗ
4: ನಾನೇ ಮಾಡಿದ್ದು ಗ್ರೂಪ್ ಮಾಡಿ, ಅಂದ್ರೆ ಈ ಮೆಂಟಲಿ ಅದೇ ಪ್ರಿಪೇರ್ ಆಗಿತ್ತು. ಏನಾದ್ರೂ ಒಂದು ಅಂದ್ರೆ ಬೇರೆ ಕಡೆ ನೋಡ್ತಾ ಇದ್ವಿ ನಾವೆಲ್ಲ ಸರ್ಕಲ್ ಅಲ್ಲಿ ಬೇರೆ ಬೇರೆ ಕಡೆ ದುಡ್ಡು ಒಟ್ಟು ಮಾಡಿ ಅವ್ರಿಗೆ ಆಗದಿರೋರಿಗೆ ಕೊಡ್ತಾ ಇರುವಂತದ್ದು, ನಾವು ಒಂದು ಟ್ರೈ ಮಾಡುವ ಅಂತ ಹೇಳಿ ಆ ಟೈಮಲ್ಲಿ ಒಟ್ಟು ಮಾಡಿದೆ. ಅಂದ್ರೆ ಅಲ್ಲಿ ಅದಕ್ಕಿಂತ ಮುಂಚೆ ನಾನು ಆಕ್ಚುಲಿ ಬೆಂಗಳೂರಲ್ಲಿ ಇದ್ದೆ. 2007 ಇಂದ ನಾನು 19 ತನಕ ನಾನು ಬೆಂಗಳೂರಲ್ಲಿ ಇದ್ದೆ. ಬೆಂಗಳೂರು ಬಿಟ್ಟು ಯಾವಾಗ ನಾನು ಊರ್ ಕಡೆ ಶಿಫ್ಟ್ ಆದೆ, ಏನಾದ್ರೂ ಒಂದು ಊರ್ ಕಡೆ ಈ ತರ ಟ್ರೈ ಮಾಡುವ ಆಗತ್ತಾ ನೋಡುವ ಅಂತ ಡಿಸೆಂಬರ್ ಅಲ್ಲಿ ಅದೊಂದು ಗ್ರೂಪ್ ಮಾಡಿದೆ. ಆಮೇಲೆ ನಮಗೆ ಗುರ್ತಾ ಇರೋ ಅವರು ಪರಿಚಯದವ್ರನ್ನೆಲ್ಲ ಆ ಒಂದು ಗ್ರೂಪಿಗೆ ಆ್ಯಡ್ ಮಾಡ್ಕೊಂಡ್ವಿ. ಆ್ಯಡ್ ಮಾಡ್ಕೊಂಡು ಅದೊಂದು 2019 ನೆಕ್ಸ್ಟ್ 2020 ಜುಲೈ ತನಕ ಅದರಲ್ಲಿ ಯಾವುದೇ ಒಂದು ಯೋಜನೆಗಳಾಗಿಲ್ಲ. ಯಾಕಂದ್ರೆ ಅದು ಜಸ್ಟ್ ಇವಾಗ ಈ ನಾರ್ಮಲ್ ಗ್ರೂಪ್ ತರನೇ ಯಾವ್ದಾದ್ರು ಎಡಿಟಿಂಗ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಫಾರ್ವರ್ಡ್ ಮೆಸೇಜಸ್ ಬಂತು. ಆಮೇಲೆ ನಾವು ಫಸ್ಟ್ ಒಂದು ಸ್ಟೆಪ್ ತಗೊಳ್ಳುವಾಗ ವಿರಾಟ್ ಫ್ರೆಂಡ್ಸ್ ಅಂತ ನಮ್ದು ಹುದ್ರೋಳಿಯಲ್ಲಿ ಒಂದು ಟೀಮ್ ಇದೆ, ನಾನು ಅದು ಟೀಮ್ದು ಒಂದು ಮೆಂಬರ್ ಆಗಿರೋದ್ರಿಂದ ಫಸ್ಟ್ ನಾನು ಅವ್ರದ್ದು ಸಪೋರ್ಟ್ ಕೇಳಿದೆ, ಏನಾದ್ರೂ ಒಂದು ಹೆಲ್ಪ್ ಮಾಡುವಂತ ಯೋಜನೆ ಮಾಡುವಂದಾಗ ನಮಗೆ ಫಸ್ಟ್ ಬೀಜಾಡಿದ ಒಂದು ಮಗುದೊಂದು ಯೋಜನೆ ಸಿಕ್ತು. 9 ತಿಂಗಳ ಮಗು, ಅದು ಮಗುಗೆ ಒಂದು ಹೆಲ್ಪ್ ಮಾಡೋದೊಂದು ನಮ್ಗೆ ಅವಕಾಶ ಸಿಕ್ತು. ಫಸ್ಟ್ ನಾವು ಏನು ಅದ್ರ ಬಗ್ಗೆ ನಮ್ಗೆ ದೊಡ್ಡ ಇದಿರಲಿಲ್ಲ, ಅದ್ ಏನ್ ಆಗ್ತದಂತ ಗೊತ್ತಿರಲಿಲ್ಲ. ಫಸ್ಟ್ ಆಕ್ಚುಲಿ 4-5 ದಿನ ಯಾವುದೇ 1 ರೂಪಾಯಿ ದುಡ್ಡು ಯಾರ್ದು ಬರ್ಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ಇದು ಆಗುವಂತ ಕೆಲಸ ಅಲ್ಲ, ಮುಂದೆ ಹೋಗುದಲ್ಲ ಅಂತ ಅನ್ಕೊಂಡು ಎಂತ ಮಾಡಿದ್ವಿ, ಮಾಡಿದ್ದಕ್ಕೆ ಮತ್ತೆ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ನಮ್ಮ ಹತ್ರ ಆದದ್ದು 500-1,000 ಹಾಕು ಅಂತೇಳಿ ನಾವು 4 ಜನ ಆ ಟೈಮಲ್ಲಿ ಇರೋರು 4 ಜನ ಒಂದೊಂದು ಸಾವಿರ ಹಾಕಿ ಕ್ಲೋಸ್ ಮಾಡು ಅಂದ್ಕೊಂಡಿದ್ವಿ. ನಾಳೆ ಹೋಗಿ 1,000 ಕೊಟ್ಟು ಬರುದು ಅವ್ರ ಅಮ್ಮನ ಕೈಗೆ, ಮತ್ತಿನ್ನದ ಆಗುದಿಲ್ಲ ಅಂತ ತಿಳ್ಕೊಂಡಿದ್ವಿ. ಆ ಟೈಮಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ನಮ್ಗೆ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಮ್ಗೆ ಒಂದು ಆಸೆ ಹುಟ್ಟು, ಏನಾದ್ರು ಇದರಲ್ಲಿ ಪ್ಲಸ್ ಆಗ್ಬೋದು ಅಂತ. ಆಮೇಲೆ 3-4 ಡೇಸ್ ಅಲ್ಲಿ ಒಂದು 12,000 ಕಲೆಕ್ಟ್ ಮಾಡಿ ಆ ಮಗು ಕೈ ಕೊಟ್ಟು ಬಂದ್ವಿ. ಯಾವಾಗ ನಾವು ಆ ದುಡ್ಡನ್ನ ಮಗು ಕೈ ಕೊಡ್ಲಿಕ್ಕೆ ಹೋದ್ವಿ, ನಾವು ತಗೊಂಡೋಗಿರೋ ದುಡ್ಡು ಯಾವುದು ಅಂತ ಒಂದು ಎಲ್ಲಿಗೂ ಸಾಕಾಗುದಿಲ್ಲ ಅಂತ ಅನ್ಸಿಬಿಡುತ್ತೆ. ನಮ್ಮೊಟ್ಟಿಗೆ ಒಂದು 10 ಜನ ಆ ಫೋಟೋ ಇದೆ, ನಾನು ನಿಮ್ಗೆ ತೋರಿಸ್ತೇನೆ. ಫಸ್ಟ್ ಯೋಜನೆ ಇದು ನಮ್ಗೆ ಅದು ಇದು ಎಲ್ಲಿಗೂ ಸಾಕಾಗುದಿಲ್ಲ ಆ ಮಗುಗಂತ ಅನ್ಸಿ ಮತ್ತೆ ಅದನ್ನ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಅಂದ್ರೆ ಕಾಲ್ ಮಾಡಿ ಅಲ್ಲಿ ಹೇಳ್ತಾ ಇರಲಿಲ್ಲ, ನಮ್ದು ವಾಟ್ಸ್ಆಪ್ ನೋಡಿದವ್ರು ಮಾತ್ರ ಹೇಳ್ತಾ ಇದ್ರು. ಪ್ರತಿಯೊಬ್ಬರಿಗೂ ಗೊತ್ತಿರೋರಿಗೆಲ್ಲ ಒಂದ್ರೊಂದು ಕಾಲ್ ಮಾಡಿದ್ವಿ, ನೋಡಿ ಈ ತರ ಒಂದು ಸಮಸ್ಯೆ ಇದೆ. ಆವಾಗ ಏನಾಯ್ತು, ನಾನು ಬ್ಯಾಂಗ್ಳೂರಲ್ಲಿ ನನ್ನ ಜೊತೆ ಒಬ್ಬ ಫ್ರೆಂಡ್ ಇದ್ದ, ಪ್ರವೀಣ್ ಅಂತ. ಕೆಲವ್ರನ್ನ ನಾವು ನೆನ್ಸ್ಕೋಬೇಕಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಕೈ ಜೋಡಿಸಿದವ್ರು ಅವರೆಲ್ಲ. ಅವನು ನಮ್ ಕ್ರಿಕೆಟ್ ಟೀಮ್ ಫ್ರೆಂಡ್, ಅದು ನಾನು ಆ ಗ್ರೂಪ್ ಅಲ್ಲಿ ಹಾಕಿದ್ದೆ. ಅವನು 10,000 ಅಮೌಂಟ್ ಒಬ್ಬನೇ ಹಾಕಿಬಿಟ್ಟ ಆ ಮಗುಗೆ ನನ್ಗೆ ನನ್ನ ಕಡೆಯಿಂದ ಅಂತೇಳಿ. ಆವಾಗ ಏನಾಯ್ತು, ಅದು ಬಿಲ್ಡ್ ಆಗಿ ಬಿಲ್ಡ್ ಆಗಿ 1 ವೀಕ್ ಅಲ್ಲಿ 89,000 ರುಪೀಸ್ ನಾವು ಒಟ್ಟು ಮಾಡಿ ಕೊಟ್ವಿ. ಇದು ನಮ್ದು ಫಸ್ಟ್ ಸ್ಟೆಪ್ ಅದ್ರಲ್ಲಿ. ಹಾಗಾಗಿ ಆ ಸ್ಟೆಪ್ ಅನ್ನೋದು ನೆಕ್ಸ್ಟ್ ಈ ತರ ಬಿಲ್ಡ್ ಆಗಿ ಬಿಲ್ಡ್ ಆಗಿ ಇವಾಗ ಈ ಮೂಮೆಂಟ್ ತನಕ ಬಂದಿದೆ ಮೇಡಮ್.
5: ವೆರಿ ನೈಸ್, ಬ್ಯೂಟಿಫುಲ್. ಇದು ಕೋವಿಡ್ ಟೈಮ್ ಅಲ್ಲಿ ನೀವು ಮಾಡಿದ್ದ?
4: ಕೋವಿಡ್ ಟೈಮ್ ಅಲ್ಲಿ ಆಗಿದ್ದು. ಕೋವಿಡ್ ಟೈಮ್ ಅಲ್ಲಿ ಸ್ಟ್ರಾಂಗ್ ಟೀಮ್ ಬಿಲ್ಡ್ ಆಗಿದ್ದು ಕೋವಿಡ್ ಅಲ್ಲಿ. ಇವರೆಲ್ಲ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದು ಅಂದ್ರೆ ಇದು ನಮ್ಮ ಹುಡುಗರೆಲ್ಲ ಸೇರ್ಕೊಳ್ಳಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ನಾನು ಬೆಂಗಳೂರಲ್ಲೇ ಜಾಸ್ತಿ ಇರೋದ್ರಿಂದ ನನಗೆ ಅಷ್ಟು ಇಲ್ಲಿ ನಮ್ಮ ಊರಲ್ಲಿ ಅಷ್ಟು ಒಡಾಟ ಇತ್ತು, ಮತ್ತು ಕೆಲವು ಕಡೆ ಇದ್ರು, ಮತ್ತು ಅಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಇರಲಿಲ್ಲ. ಒಂದ್ ಟೈಮಲ್ಲಿ ನಾವು ಇಲ್ಲಿ ರೆಡ್ ಕ್ರಾಸ್ ಅಲ್ಲಿ ಬ್ಲಡ್ ಕೊಡ್ಲಿಕ್ಕೆ ಹೋಗಿದ್ದೆ. ಆವಾಗ ನಮ್ಗೆ ಗುರು ಅಂತ ಪರಿಚಯ ಆದ್ರು, ಗುರು ಕಾವ್ಯ ಅಂತ ಹೇಳಿ. ಅವರು ಅಲ್ಲಿ ಪರಿಚಯ ಆಗಿ ನಮ್ಗೆ ಜಸ್ಟ್ ಈಗ ಫ್ರೆಂಡ್ಶಿಪ್ ಆಗಿ, ಅವರು ಅದೇ ವೇ ಅಲ್ಲಿ ಇದ್ರು, ನಾವು ಅದೇ ವೇ ಅಲ್ಲಿದ್ವಿ, ನಮ್ದು ಮತ್ತೊಂದು ಬಾಂಡ್ ಆಯ್ತು. ಅವನು ಫ್ರೆಂಡ್ ಸರ್ಕಲ್, ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಆಡ್ ಆಯ್ತು. ಅದು ಬಳಗ ಅನ್ನೋದು ದೊಡ್ಡದಾಯ್ತು. ಮತ್ತೆ ನೆಕ್ಸ್ಟ್ ಏನ್ ಸ್ಟೆಪ್ ಅಂದ್ರೆ ಈ ತರ ಈ ಬೀದಿ ಬದಿಯವರಿಗೆ ರಾತ್ರಿ ಮಲ್ಗೋರಿಗೆ ಗೊತ್ತಿಲ್ಲದೆ ಒಂದು ಬೆಡ್ಶೀಟ್ ಅದೆಲ್ಲ ನಾವು ಆಕ್ಚುಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಬೆಂಗಳೂರಲ್ಲಿ ಅಲ್ಲೆಲ್ಲ ಮಾಡ್ತಾ ಇರೋದನ್ನ ನೋಡಿ ನಮ್ಮೂರಲ್ಲೂ ನಾವು ಟ್ರೈ ಮಾಡಬಹುದು. ಆವಾಗ ಏನಾಯ್ತು, ತಂಡ ದೊಡ್ಡದಾಯ್ತು. ಅದಾದ್ಮೇಲೆ ಕೋವಿಡ್ ಬಂತು. ಕೋವಿಡ್ ಆದಾಗ ಎಲ್ಲ ಲಾಕ್, ಯಾರು ಹೋಗ್ಲಿಕ್ಕಿಲ್ಲ. ಆವಾಗ ಇದೇ ತರ ಎಲ್ಲ ಕೂತ್ಕೊಂಡು ಏನಾದ್ರು ಮಾಡ್ಲಿಕ್ಕಾಗುತ್ತಾ ನೋಡು ಅಂತೇಳಿ ನಮ್ದು ಮಹಾಕಾಳಿ ದೇವಸ್ಥಾನದಲ್ಲಿ ನಾವು ದೊಡ್ಡ ಸ್ಟ್ಯಾಂಕ್ಸ್ ಹೇಳ್ಬೇಕು. ಮಹಾಕಾಳಿ ದೇವಸ್ಥಾನ ಕಾರ್ವಿಕೆರೆಯಲ್ಲಿ ನಮ್ಗೆ ಅವಕಾಶ ಕೊಟ್ರು. ಅಂದ್ರೆ ಆ ಟೈಮಲ್ಲಿ ನಮ್ಗೆ ಒಳಗಡೆ ಹೋಗಿ ಅವಕಾಶ ಕೊಡದೆ ದೊಡ್ಡದು. ಅಲ್ಲಿ ನಮ್ಗೆ ಅವಕಾಶ ಕೊಟ್ರು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಿ ಅಂತೇಳಿ. ಆ ಟೈಮಲ್ಲಿ ನಮ್ಮ SI ಸದಾಶಿವ ಗೌರವಜಿ ಸರ್, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ನಿಮ್ಗೆ ಎಲ್ಲೋ ಹೋಗುವಾಗ ಇಶ್ಯೂ ಆಗದಿರೋ ತರ ನಾವು ನಿಮ್ ಜೊತೆಗೆ ಇದ್ದೀವಿ, ನೀವು ಮಾಡಿ. ಆಮೇಲೆ ನಮ್ಮ ಆದರ್ಶ ಡಾಕ್ಟರ್, ಫಸ್ಟ್ ನೀವು ಹೊರಗಡೆ ಹೋಗ್ಬೇಕಾದ್ರೆ ಫಸ್ಟ್ ನೀವು ಕೋವಿಡ್ ಇದಾಗಿರ್ಬೇಕು, ನಿಮ್ದು ಟೆಸ್ಟ್ ಆಗಿರ್ಬೇಕು. ನೀವು ಫಸ್ಟ್ ಸ್ಟೆಪ್ ಒಂದು ಲೆಟರ್ ಕೊಟ್ಟು ನಿಮ್ಗೆ ಫಸ್ಟ್ ನಿಮ್ ಟೀಮಿಗೆ ನಾನು ಫಸ್ಟ್ ಟೆಸ್ಟ್ ಮಾಡ್ತೇನೆ ಅಂತೇಳಿ ಅವರೆಲ್ಲ ಸಪೋರ್ಟ್ ಮಾಡೋಕ್ಕೋಸ್ಕರ ನಾವು ಆ ಟೈಮಲ್ಲಿ ಇಡೀ ಕುಂದಾಪುರ ಈ ಕಡೆ ಎಲ್ಲ ಇದನ್ನ
6: ಹಾಲಾಡಿ ಸಿದ್ದಾಪುರ ಎಲ್ಲ ಸರೌಂಡ್ ಒಂದು ಇದು ಟೀಮ್ ಒಂದ್ ತಿರುಗಾಡ್ತಿತ್ತು ಅಂದ್ರೆ ಆಕ್ಚುಲಿ ಹೆಲ್ಪಿಂಗ್ ಹ್ಯಾಂಡ್ ತಿರುಗಾಡ್ತಿತ್ತು ಎಲ್ಲ ಕಡೆಗೆ. ಅಂದ್ರೆ ಕಿಟ್ ತಗೊಂಡ್ ಅಂದ್ರೆ ಯಾರಿಗೆ ಆತಿಲ್ಲ ಅವರಿಗೆ ಒಂದು ಟೀಮ್ ಒಂದು ವರ್ಕ್ ಮಾಡ್ತಾ ಇದ್ರೆ ಹೆಲ್ಪಿಂಗ್ ಹ್ಯಾಂಡ್ ಎಲ್ಲ ಸುತ್ತ ತಿರುಗಾಡ್ತಿದ್ರು. ಎಲ್ಲ ಹುಡುಗರು ಅಂದ್ರೆ ಒಟ್ಟ ಎಲ್ಲ ಹೋಗ್ತಾ ಇದ್ರು.
5: ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ನಿಮ್ಮ ಈ ಚಟುವಟಿಕೆ ಇನ್ನಷ್ಟು ಫಾಸ್ಟ್ ಆಯ್ತು.
4: ನೆಕ್ಸ್ಟ್ ಸ್ಟೆಪ್ ಈಗ ನೆಕ್ಸ್ಟ್ ಗೇರ್ ಹೋಗಿದ್ ಆವಾಗ
6: ಆಕ್ಚುಲಿ ಆ ಕೋವಿಡ್ ಕಿಟ್ ಕೊಡಕ್ ಹೋದಲ್ಲಿ ನಮ್ದಲ್ಲಿ ಅಂಪರಾಗ ಒಂದು ಅಜ್ಜಿ ಮನೆ ಒಂದ್ ಮಾಡಿ ಕೊಡ್ತಲ್ಲ ನಾವು. ಆಕ್ಚುಲಿ ಆ ಮನೆ ಅಲ್ಲ ಕಷ್ಟ ಕಂಡು ಹೇಳದ್ದೆ ಅವ್ರು ಅಲ್ಲಿ ಕಣ್ಕ ಬಂದದ್ದು ಅದನ್ನ ನೆಕ್ಸ್ಟ್ ಪಾಪ ಅವ್ರಿಗೆ ಕಂಡು ಇದಾಯ್ತಿದೆ ನಮ್ದು ಎಲ್ಲ ಒಟ್ಟಾಗಿ ಕಂಡು
5: ಮನೆ ಆ ತರ ಇತ್ತು ದುಸ್ಥಿತಿಯಲ್ಲಿ.
6: ದುಸ್ಥಿತಿಯಲ್ಲಿ ಅಂದ್ರೆ
4: ಕಿಟ್ ಕೊಡ್ಲಿಕ್ಕೆ ಹೋಗಿದ್ದು ಅಲ್ಲಿ ಒಬ್ರು ನೆಲ್ಲಿಕಟ್ಟೆಯಿಂದ ಒಂದು ನಮ್ ಫ್ರೆಂಡ್ ಸರ್ಕಲ್ ಒಬ್ರು ಕಾಲ್ ಮಾಡಿದ್ರು ನೀವೆಲ್ಲ ಕಡೆ ಕಿಟ್ ಕೊಡ್ತಿದ್ರು ಅಂದ್ರೆ. ಆ ಟೈಮಲ್ಲಿ ತುಂಬಾ ಸಪೋರ್ಟ್ ಬಂದ್ ನಮ್ಗೆ. ಬೆಂಗಳೂರಲ್ಲಿರೋ ಫ್ರೆಂಡ್ಸ್ ಎಲ್ಲ ಊರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅವರಿಗೆಲ್ಲ ಮನೆಯವ್ರದ್ದು ಫೀಲಿಂಗ್ ಇತ್ತು, ಅವರು ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ನಾವು ದುಡ್ಡು ಹಾಕ್ತಿವಿ ಅಂದ್ರೆ ತುಂಬಾ ನಮ್ಗೆ ಹಣದ ಸಪೋರ್ಟ್ ಸಿಕ್ತು. ಆವಾಗ ನಮ್ಗೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ಲಿಕ್ಕೆ ಶುರು ಆಯ್ತು, ನಮ್ಮ ಏರಿಯಾದಲ್ಲೂ ಒಂದು ಕೆಲವರಿಗೆ ಕೊಡಿ ಅಂತ. ನಾವೆಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಕಡೆ ಕೊಡ್ತಿದ್ವಿ, ಹೋಗ್ತಿದ್ವಿ ಗಂಗೊಳ್ಳಿ ಅಲ್ಲಿ ಇಲ್ಲಿ ಎಲ್ಲ, ಹತ್ರ ಹೋಗ್ಲಿಕ್ಕಿಲ್ಲ, ಕಿಟ್ ಹೀಗೆ ಇಡುದು, ಚೀಲ ಇಡುದು, ಬರುದು ಸೀದಾ ಅವ್ರು ತಗೊಂಡು ಹೋಗ್ತಾ ಇದ್ರು. ಅಂದ್ರೆ ಟಚ್ ಮಾಡ್ಲಿಕ್ಕಿಲ್ಲ ಅಲ್ಲ, ಅಷ್ಟು ಸೇಫ್ಟಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ತರ ನಾವು ಕೊಡ್ಲಿಕ್ಕೆ ಹೋದಾಗ ನೆಲ್ಲಿಕಟ್ಟೆಗೆ ಹೋದಾಗ ಅಲ್ಲಿ ಒಂದು ಅಜ್ಜಿ ಮನೆ, ಅಂದ್ರೆ ಅಜ್ಜಿ ಮನೆ ಏನೇನು ಇಲ್ಲ, ಅವರಿಗೆ ಮಲ್ಗ್ಲಿಕ್ ಜಾಗ ಇಲ್ಲ, ಕೂತ್ಕೊಂಡೆ ಲೈಫ್ ನಡೆಸ್ತಾ ಇದ್ರು ಅವರು. ಶೃಂಗೇರಿ ಅಂತ ಅವ್ರ ಹೆಸರು, ಶೃಂಗೇರಿ ಶೆಟ್ಟಿ ಅಂತ ಅವ್ರ ಹೆಸರು. ಅಲ್ಲಿ ಅವರು ಹೋದ ತಕ್ಷಣ ಫಸ್ಟ್ ನೋಡಿ, ಒಂದೊಂದು ಯಾವ್ದೇ ಆಗ್ಬೇಕಾದ್ರೂ ಒಂದೊಂದು ಸಮಯ ಬರ್ಬೇಕಂದ್ರೆ, ಅವ್ರು ಮನೆ ನೋಡಿದ ತಕ್ಷಣ ಈ ಆಸರ ಅನ್ನೋ ಒಂದು ಪ್ರಾಜೆಕ್ಟ್ ಹುಟ್ಕೊಂತ ಅವ್ರಿಗೆ ಮನೆ ಕಟ್ಟಿ ಕೊಡ್ಬೇಕಂತ ಹೇಳಿ.
5: ಆಗ ನಿಮ್ದು ಈ ಒಂದು ಹೊಸ ರೆಕ್ಕೆ
4: ಹುಟ್ಟಿ ಹುಟ್ಟಿಕೊಂಡು
5: ಆಸರೆ ಅನ್ನೋ ಹೆಸರಲ್ಲಿ.
4: ಅಂದ್ರೆ ಆ ಟೈಮಲ್ಲಿ ನಮ್ಮ ಟೀಮ್ ಅಲ್ಲಿ ಇರೋರು ಇಬ್ರು ಆ ಮನೆ ಕಟ್ಟಬೇಕಂತ ಆಲೋಚನೆ ನನಗೂ ಸಹ ಬಂದಿರಲಿಲ್ಲ. ನಮ್ ಟೀಮ್ ಅಲ್ಲಿ ಇರೋ ನಾಗಂದ್ರೆ ದೀಪಕ್ ಆಗಿರ್ಬೋದು, ಆ ಟೈಮಲ್ಲಿ ತುಂಬಾ ಹುಡುಗರಿದ್ದೆ, ಇವಾಗೆಲ್ಲ ಬೇರೆ ಬೇರೆ ಕಾರಣದಿಂದ ಬೇರೆ ಬೇರೆ ಕಡೆ ಇದ್ರಲ್ಲಿ ಇದಾರೆ. ಬಟ್ ಆ ಟೈಮಲ್ಲಿ ಅವರೆಲ್ಲ ತುಂಬಾ ಚರಣ್ ಇರ್ಬೋದು, ಗುರು ಪ್ರಸಾದ್ ಇರ್ಬೋದು, ಚೇತನ್ ಕಾರ್ ಇರ್ಬೋದು, ತುಂಬಾ ಜನ ಹುಡುಗರು ಆ ಟೈಮಲ್ಲಿ ರಾಘವೇಂದ್ರ ಅಂತ ಕುಂದರ್ ಅಂತ ಇರ್ಬೋದು ಇಲ್ಲಿ ಅವರು, ಅವರೆಲ್ಲ ಇದ್ರು ನಮ್ ಜೊತೆಗೆ. ಅವರೆಲ್ಲ ಏನ್ ಮಾಡಿದ್ರು, ಓಕೆ ಏನಾದ್ರು ನೋಡುವ, ಮನೆ ಕಟ್ಲಿಕ್ಕೆ ಕೊಡ್ಲಿಕ್ಕೆ ಆಗತ್ತ ಅಂತ. ಅಂದ್ರೆ ದೊಡ್ಡ ನಮ್ಗೆ ದೊಡ್ಡ ಕಷ್ಟ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುದು ದೊಡ್ಡ ಕಷ್ಟ ಆಗಿತ್ತು. ಇಲ್ಲಿಂದ ನೆಲ್ಲಿಕಟ್ಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡುವಂತದ್ದು ತುಂಬಾ ಕಷ್ಟ ಆಗಿತ್ತು. ಆವಾಗ ಏನ್ ಮಾಡಿದ್ವಿ, ನಮ್ಗೆ ಕೆಲಸದಲ್ಲಿ ಅದನ್ನ ಆಲ್ಮೋಸ್ಟ್ 70-80% ಕೆಲಸ ನಾವೇ ಮಾಡಿದ್ವಿ. ಮನೆ ಕಟ್ಟುವಂತ ಕೆಲಸ, ಅಲ್ಲಿ ಗಾರಿಗೆ ಮಾಡುವಂತವ್ರನ್ನ ಕರ್ಕೊಂಡು ಬಂದ್ವಿ, ಅವ್ರನ್ನ ಆ ಕೆಲಸ ಕೊಟ್ವಿ. ಅಂದ್ರೆ ಹೊಯ್ಗೆ ಕಲ್ಲು ಹೊರುವುದು ಅದೆಲ್ಲ, ಒಂದ್ ದಿವಸ ಹೋಗುದು ಎಲ್ಲ ಕೆಲಸ.
5: ಯಾವ ದಿವಸ ಹೋಗ್ತಿದ್ರಿ ಎಲ್ಲ?
4: ಅದು ಟೈಮಿಂಗ್ ಇಲ್ಲ, ಆ ಟೈಮ್ ಅಲ್ಲಿ ಫ್ರೀ ಅಲ್ಲ ಮೇಡಮ್, ಆಲ್ಮೋಸ್ಟ್ ಇರಲ್ಲ. ಅವ್ರಿಗೆ ಒಂದು ಮನೆ ಕಟ್ಟಿವಿ, ಅದೊಂದು ದೊಡ್ಡ ಸಕ್ಸಸ್ ಅಂತ.
6: ಗೃಹ ಪ್ರವೇಶ ಹೆಂಗ್ ಮಾಡ್ತದ ನಿಮ್ಗೆ ನಾರ್ಮಲ್? ಈಗ ನಾವೆಲ್ಲ ಮನೆ ಒಕ್ಕಲು ಮಾಡತ್ತಲ್ಲ ಈಗ
4: ಅವ್ರಿಗೆ,
6: ಈಗ
7: ಭಯಂಕರ ಆಸೆ ಅವ್ರಿಗೆ
6: ಅಂದ್ರೆ ಎಲ್ಲದೂ ಐಕ ಹೇಳಿ. ನಿಮ್ದೆಲ್ಲ ಕೋಳಿ ಸುತ್ತರಿಸಿ ಅದೆಲ್ಲ ಮಾಡ್ತಾರೆ, ನಮ್ಮ ನಾರ್ಮಲ್ ಮನೆಗೆಲ್ಲ ಮಾಡ್ತಾರಲ್ಲ ಹಂಗೆ. ನಿಮ್ಗೆಲ್ಲ ನಿಮ್ಗೆ ಏನ್ ಕಮ್ಮಿ ಇಲ್ಲ, ಅಕ್ಕಿ ಮುಡಿಯೋ ಇದು ಅದು, ಅವ್ರಿಗೆ ಲಾಸ್ಟ್ ಲೈಟಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಟೋಟಲ್ ಅವ್ರಿಗೆ ಒಂದು ಒಳ್ಳೆ ಪಾಯಸದ ಊಟ ಹಾಕಿ ಎಲ್ಲರಿಗೆ ಕರೆಸಿ, ಊರಿನವರಿಗೆಲ್ಲ ಕರೆಸಿ ಒಂದು ಊಟ ಹಾಕಿಸಿ, ಅಷ್ಟು ಒಳ್ಳೆ ಗೃಹ ಪ್ರವೇಶ ಅಂದ್ರೆ ನಿಮ್ಗೆ ಈಗ ನಮ್ಮ ಮನೆ ಗೃಹ ಪ್ರವೇಶ ಟೈಪ್ ನಾವು ಮಾಡಿ ಎಲ್ಲ ಅಂತೂ ಬಿಟ್ಕೊಟ್ಟು ಬಂದ.
5: ಎಷ್ಟು ಖರ್ಚಾಯ್ತು ಆ ಮನೆ ಹಾಸರಿ ಫಸ್ಟ್ ಮನೆಗೆ?
6: ಟೋಟಲ್ ಖರ್ಚು ಬಂದು
4: ಒಂದು 2-2.5 lakh ತನಕ ಹೋಗಿರ್ ಅಂದ್ರೆ ನಮ್ಗೆ. ಆವಾಗ ಎರಡು ಮನೆ, ಆ ಮನೆ ಕ್ಲೋಸ್ ಆಗುದ್ರೊಳಗಡೆ ಇನ್ನೊಂದು ಮನೆದು ಬಂತು ಇಲ್ಲಿ ಪ್ರಾಜೆಕ್ಟ್. ಇವರ ಮನೆ ಹತ್ರ ಅವರು, ಅವ್ರಂದ್ರೆ ತಾಯಿ ಮಗಗೆ ಒಂದ್ ಸ್ವಲ್ಪ ಫುಲ್ ಸೈಟ್ಸ್ ಹೋಗಿತ್ತು, ಮಗಳು ಎಲ್ಲೋ ಬಾಡಿಗೆ ಮನೇಲಿದ್ರು, ಅವ್ರದೊಂದು ಮನೆ ಪ್ರಾಜೆಕ್ಟ್ ಕೈ ಹಾಕಿದ್ವಿ ಅದು. ಬಟ್ ಅದೊಂದು ಸ್ವಲ್ಪ ಡಿಲೇ ಆಯ್ತು, ಅಲ್ಲಿ ಸ್ವಲ್ಪ ಅವ್ರದ್ದು ಸ್ವಲ್ಪ ಸಮಸ್ಯೆ ಇರೋಕ್ಕೋಸ್ಕರ ಡಿಲೇ ಆಗಿ, ಬಟ್ ಎರಡು ಮನೆ ಕಂಪ್ಲೀಟ್ ಮಾಡಿ ಕೊಡ್ತು.
5: ಅಂತೂ ಎರಡು ಮನೆ ನೀವು ಕೋವಿಡ್ ಟೈಮ್ಗೆ ನೀವೇ ಎಲ್ಲರೂ ಒಟ್ಟಾಯ್ಕೊಂಡು ಅಲ್ಲ ತುಂಬಾ ಖುಷಿಯಿಂದ ಮಾಡಿ ಅದ ಗೃಹ ಪ್ರವೇಶನು ಮಾಡಿ ಕೊಟ್. ಆಕಾಶ್ ಅವ್ರೆ ನೀವ್ ಹೇಳಿ, ಆಕಾಶ್ ಅವರು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಇದು ಒಂದು ಆಕರ್ಷಣೆ ಇದ್ದಂಗ. ಅಂದ್ರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಂತ ಮಾಡ್ತಿದೆ ಎಂಬುದು ಜನಗೆ ತಿಳಿಸೋಕೆ ಇವ ಸೋಷಿಯಲ್ ಮೀಡಿಯಾದಲ್ಲಿ ಇಪ್ಪುದು ತುಂಬಾ ತುಂಬಾ ಇಂಪಾರ್ಟೆಂಟ್. ಪೋಸ್ಟರ್ಸ್ ಇರ್ಬೋದು, ವಿಡಿಯೋಸ್ ಗಳಿರ್ಬೋದು, ರೀಲ್ಸ್ ಗಳಿರ್ಬೋದು, ಇನ್ಸ್ಟಾದಲ್ಲಿ ಪ್ರೆಸೆನ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್. ಅಂಡ್ ದಟ್ ಟು AI ಅಲ್ಲಿ ಅದನ್ನ ಬಳಸ್ಕೊಂಡು ಈಗ ವಿಡಿಯೋ ಮಾಡೋದ್ರಲ್ಲಿ ನಮ್ಮ ಆಕರ್ಷ ಎಲ್ಲ ಮುಂದ. ನಿಮ್ಗೆ ಎಷ್ಟು ಯಾವಾಗ ಫ್ಲಾಶ್ ಆಯ್ತು, ಈಗ ನಾವು ಕೆಲಸ ಮಾಡ್ತಿತ್ತು ಹೌದಪ್ಪ, ಇನ್ನಷ್ಟು ಜನ ಇದಕ್ಕೆ ಸಹಾಯ ಹಸ್ತ ಕೊಡ್ಕ, ಹೆಲ್ಪಿಂಗ್ ಹ್ಯಾಂಡ್ಗೂ ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ಬೇಕಲ್ಲ. ಬೇಕು ಅಂತಂದ್ರೆ ನಾವ್ ಹ್ಯಾಂಗ್ ಅವ್ರ ತನಕ ರೀಚ್ ಆಗಿಲಕ್ಕ, ಅದಕ್ಕೆ ಸೋಶಿಯಲ್ ಮೀಡಿಯಾ ಹ್ಯಾಂಗ್ ಯೂಸ್ ಮಾಡ್ಕೊಳಕ್ ಬಂದ್ ನಿಮ್ಗೆ ಹ್ಯಾಂಗ್ ಮಂಡಿಗೆ ಹೋಯ್ತದ?
8: ಅಂದ್ರೆ ನಾನ್ ಮೊದ್ಲು ಹೆಲ್ಪಿಂಗ್ ಆಡ್ಸ್ ಇರೋದ್ಕಿಂತ ಮೊದ್ಲು ಯುವ ಬ್ರಿಗೇಡಲ್ಲಿ ಇದ್ದೆ, ಚಕ್ರವರ್ತಿ ಸುಲಿಬೆಲೆ ಅವರದ್ದು. ಅದಾದ ಅದ್ರಲ್ಲಿ ಸುಮಾರು ವರ್ಕ್ ಎಲ್ಲ ಮಾಡ್ತಾ ಇದ್ವಿ ನಾವು, ನದಿ ಸ್ವಚ್ಛತೆ ಮತ್ತೆ ನಿಮ್ಗೆ ಗೊತ್ತಿರ್ಬೋದು. ಅದಾದ್ಮೇಲೆ ನಮ್ ಗುರು ಅಣ್ಣ ಅಂತ ಇದ್ದಾರೆ, ಅವ್ರು ಒಂದಿನ ಕರೆದ್ರಿ ಈಗ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಇದೆ, ಒಂದ್ಸಲ ಅವರೊಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿ ಕರೆದು. ಆ ಟೈಮಿಗೆ ಅವರು ಈ ಬೆಡ್ ಶೀಟ್ ರೋಡ್ ಸೈಡ್ ಮಲ್ಕೊಂಡವರಿಗೆಲ್ಲ ಬೆಡ್ ಶೀಟ್ ಎಲ್ಲ ಕೊಡ್ತಾ ಇದ್ದು. ಆ ಟೈಮಿಗೆ ಹೇಳಿ ನನ್ನ ಅಮೌಂಟ್ ಎಲ್ಲ ಎಂತ ಇಲ್ಲ, ನನ್ಗೆ ಬರ್ಲಿಕ್ಕೆ ಸರಿ ಆಗುದಿಲ್ಲ ಹಾಗೆಲ್ಲ ಅಂತ ಹೇಳಿದ್.
5: ಈಗ ಹೆಲ್ಪಿಂಗ್ ಹ್ಯಾಂಡ್ಸ್ ಯಾರ ಬರ್ಕಂದ್ರು ಸೇರ್ಕುಮಾರ ನಮ್ಮಲ್ಲಿ ನಂಗೆ ದುಡ್ಡೆಲ್ಲ ಕೊಡುಕಿಲ್ಲ, ನಂಗೆ ಸಾಕತಿಲ್ಲ, ನಂದು ನಿಮ್ದಂದ್ರೆ ಅಂತ ಕೊಡುದು, ಬಂದ್ಮೇಲೆ ಅಂತ ಕೊಡುದು ಬೇಡದನ ಆತಿಲ್ಲ, ಇದೊಂದು ಮನಸ್ಥಿತಿ ಇರುತ್ತೆ.
8: ಅದೇ ನನ್ನ ಹತ್ರ ಆ ಟೈಮಿಗೆ ಅಮೌಂಟ್ ಇರ್ಲಿಲ್ಲ, ನಾನು ಬರೋದಿಲ್ಲ, ನಂಗೆ ಮತ್ತೆ ಏನು ಕೊಡದೆ ನಾವೊಂದು ಕೊಟ್ಟಿದೆ ಅಂತ ಹೇಳುದು ಸರಿ ಆಗುದಿಲ್ಲ, ಇಲ್ಲ ಆತರ ಏನಿಲ್ಲ ಅವರು ಬನ್ನಿ ಅಂತ. ಆಮೇಲೆ ಜಾಯ್ನ್ ಆದ್ಮೇಲೆ ಪ್ರದೀಪಣ್ಣ ಸಹ ಒಳ್ಳೆ ಬಂದಾಗ್ಲೇ ಒಳ್ಳೆ ರೀತಿಯಲ್ಲೆಲ್ಲ ಮಾತಾಡಿದ್ರು, ಆತರ ನೀ ಇಲ್ಲ ನೆಕ್ಸ್ಟ್ ವರ್ಕಿಗೆಲ್ಲ ಬನ್ನಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅದ ಆ ಟೈಮಿಂದ ನಾವು ಫಸ್ಟ್ ಜಾಯ್ನ್ ಆಗಿದ್ವಿ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ. ಅದಾದ್ಮೇಲೆ ಕೋಟೇಶ್ವರದ ಆ ಎಲ್ಲದು ಪ್ರೋಗ್ರಾಮಿಗೆ ಎಲ್ಲದು ಜಾಯ್ನ್ ಆಗಿದ್ದೀನಿ ಕೋಟೇಶ್ವರ. ಆಮೇಲೆ ಸ್ವಲ್ಪ ಟೈಮ್ ಹೋದ್ಮೇಲೆ ಪ್ರದೀಪಣ್ಣ ಮತ್ತೆ ವೇಷ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರದ್ದು, ಇನ್ಸ್ಪೈರ್ ಉಡುಪಿಯಿಂದ ಅವರು ಇನ್ಸ್ಪೈರ್ ಆಗಿ, ರವಿ ಕಟ್ಪಾಡಿಯಿಂದ ಇನ್ಸ್ಪೈರ್ ಆಗಿ ನಾವು ಒಂದು ಈ ತರ ವೇಷ ಹಾಕೋಣ, ಅದು ನಾರ್ಮಲ್ ವೇಷ ಬೇಡ, ಅದ್ ಒಂದ್ ಸ್ವಲ್ಪ ಜನರಿಗೆ ಅಟ್ರಾಕ್ಟ್ ಆಗಿರೋ ತರ ವೇಷ ಇದ್ರೆ ಒಂದ್ ಸ್ವಲ್ಪ ಜನ ಒಳ್ಳೆ ಆಗುತ್ತೆ ಅಂತ ಹೇಳಿದ್. ಅದಾದ ನಂತರ ವೇಷ ಹಾಕ್ತಾನೆ ಎಣಿಸ್ಕೊಂಡಿದ್ಕಿಂತಾನೆ ಜಾಸ್ತಿ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದು ಸಾಕಾಗುದಿಲ್ಲ, ಸುಮಾರು ಲೆಟರ್ಗಳು ಬರ್ತಾನೆ ಇರುತ್ತೆ ಜನರಿಂದ ಪ್ರದೀಪ್ ಅಣ್ಣಿಗೆ. ಆದ್ರೂ ಇಷ್ಟು ಜನ ಆಯ್ಕೆ ಮಾಡಿದ್ವಿ, ಒಂದ್ ಸ್ವಲ್ಪ ಮಗುವಿನ ಟಾರ್ಗೆಟ್ ಮಾಡಿ ಅದಕ್ಕೆ ನಾವು ಹಂಚಿ ಕೊಡ್ತಾ ಇದೀವಿ ಟೀಮಿಂದ.
5: ಸೊ ಹಾಂಗಾಗಿ ಅದು ಹಂಚಿಕೊಡುದಾಯ್ತಲ್ಲ, ಅದ್ರ ನಂತರ ನೀವು ಮಾಡ್ತಿಪ್ಪ ಕೆಲಸಗಳು ಗೊತ್ತಾಯ್ಕಲ್ಲ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎ ಐ ಟೂಲ್ಸ್ ಗಳನ್ನ ಬಳಸ್ಕೊಂಡು, ಯಾಕಂದ್ರೆ ಅದು ಸಹ ಒಂದು ಒಳ್ಳೆ ಕ್ರಿಯೇಟಿವಿಟಿ. ಅಂತವ್ರು ಮೆಂಬರ್ ಒಂದು ಒಬ್ಬರ ಇಬ್ಬರ ಒಂದು ಟೀಮ್ ಅಲ್ಲಿ ಇದ್ರೆ ನೀವು ಮಾಡ್ತಿರೋ ಕೆಲಸ ಪಬ್ಲಿಕ್ ರೀಚ್ ಆಗ್ತಾ. ಹಾ ಇಲ್ಲಿ ಕಾಣಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ನೀವು ಹೊರಗಡೆ ನಾಳೆ ಹೋಗಿ ಸರ್ ನಮ್ದು ಇಂಥದೊಂದು ಕೆಲಸ ಆತಿತ್ತು ನಮ್ಗೊಂದು ಸ್ವಲ್ಪ ಅಮೌಂಟ್ ಬೇಕು ನಿಮ್ಮಿಂದ ಅಂತ ಅಪ್ರೋಚ್ ಮಾಡೋತ್ತಿಗೆ ನೀವು ಆಲ್ರೆಡಿ ನಿಮ್ಮ ಮುಖ ಫೆಮಿಲಿಯರ್ ಇದ್ರೆ ಅವ್ರು ನಿಮ್ಮನ್ನು ಬೇಗ ನಂಬ್ತಾರೆ ಮತ್ತೆ ಕೊಡ್ತಾರೆ. ಇಲ್ಲ ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಇವ್ರು ಯಾರೋ ಸುಮ್ನೆ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ ಬಂದಿರ್ ನಂಬುದಿಲ್ಲ, ಹತ್ರ ಇಲ್ಲ ನಾಳೆ ಬೇರ್ಸತ್ರ. ಸೊ ಇದು ನಿಮ್ಗೆ ಬೆಸ್ಟ್ ಟೂಲ್ ನಾನು ಬಳಸಬಹುದು ಅಂತ ಅನಿಸ್ತಾಗ
8: ಅಂದ್ರೆ ಎ ಐ ಇಂದ ಈಗ ಒಂದ್ ಸ್ವಲ್ಪ ಟೈಮ್ ಇಂದ ಅಷ್ಟೇ ನಾ ಯೂಸ್ ಮಾಡ್ತೀವಿ. ಮೊದ್ಲೆಲ್ಲ
5: ಅಷ್ಟೊಂದು ವಿಡಿಯೋಸ್ ಪೋಸ್ಟರ್ ಮಾಡ್ತಿದ್ರಿ,
8: ಪೋಸ್ಟರ್ ಅಂದ್ರೆ ನಾರ್ಮಲ್ ವಿಡಿಯೋಸ್ ಎಲ್ಲ ಅವ್ರು ಮಾಡ್ತಿದ್ರು ಪ್ರದೀಪ್ ಅಣ್ಣ. ಈಗ ರೀಸೆಂಟ್ ಆಗಿ ನಾನು ಸ್ವಲ್ಪ ಮಾಡಿಕೊಡೋಣ ಮಾಡ್ಕೊಳ್ತೀನಿ.
5: ಸೊ ಎಷ್ಟು ಹೆಲ್ಪ್ ಆಗ್ತಿದೆ ಈಗ ನಿಮ್ಮ ಪ್ರಚಾರಕ್ಕೆ?
8: ಈಗ ಒಂದ್ ಸ್ಟಾರ್ಟ್ ಮಾಡಿದೀವಿ ಮಾತ್ರ, ಇನ್ ಮುಂದೆ ಮುಂದೆ ಮಾಡ್ಬೇಕು.
5: ಸೊ ಈಗ ನಾತ ದುಡ್ಡಿಲ್ಲ ನಂಗೆ ಕೊಡುಕ ಆತಿಲ್ಲ ಅಂತ ನೀವು ಫಸ್ಟ್ ಯೋಚನೆ ಮಾಡಿದವರು, ಈಗ ನಿಮ್ಗೆ ಅದ್ರ ಒಳಗ್ ಹೋದ್ಮೇಲೆ ಹೆಲ್ಪಿಂಗ್ ಹ್ಯಾಂಡ್ ಒಳಗ್ ಹೋದ್ಮೇಲೆ ಎಂತ ಅನ್ಸುತ್ತೆ? ಈಗ ಈ ಯೋಚನೆ ಇತ್ತಲ್ಲ, ಇದು ನಿಮ್ ಮಾತ್ರ ಅಲ್ಲ, ಇವನ್ ನನಗೂ ಇದೆ. ಈಗ ಯಾವ್ದಾದ್ರು ಒಂದ್ ಸಂಸ್ಥೆ ಸೇರ್ಕೊಳ್ಳಿ ಅಂದ್ರೆ ನಂಗೆ ದುಡ್ಡೆಲ್ಲ ಕೊಡುಕ ಆತಿಲ್ಲ ಮಾರ್ರೆ ಬ್ಯಾಡೇದ್ರಾಗ್ಲಿ ಫಸ್ಟ್ ಥಾಟ್ ಬಪ್ಪದೆ ಅದೇ. ಈಗ ಸಮಾಜ ಸೇವೆ ಎಂತದೇ ಇಟ್ಕೊಂಡಿ ನೀವು ಇಂಥದ್ ಬಪ್ಪದೆ ನಿಮ್ಗೆ ಈಗ ಒಳಗ್ ಹೋದ್ಮೇಲೆ ಹ್ಯಾಂಗ ಅನಿಸ್ತಿತ್ತ?
8: ಅದೇ ಆ ಫಸ್ಟ್ ಟೈಮ್ ಫಸ್ಟ್ ಅಪಿಯರೆನ್ಸ್ ಅವ್ರು ನನ್ಗೆ ಒಳ್ಳೆ ಆಯ್ತು. ಈ ಪ್ರದೀಪ್ ಅಣ್ಣ ಫಸ್ಟ್ ಬಂದಾಗ್ಲೇ ಅವ್ರು ತುಂಬಾ ದಿನದಿಂದ ಪರಿಚಯ ಇದ್ದವ್ರ ತರನೇ ಮಾತಾಡಿದ್ರ, ಓಕೆ ಅವ್ರು ನಮ್ಗೆ ಸೆಟ್ ಆಗ್ತಾರೆ ಅಂತಾನೆ ಅನ್ಸ್ತ ಆ ಟೈಮಿಗೆ. ಅದಾದ್ಮೇಲೆ ಅವ್ರ ಈಗ ಯಾವುದೇ ಟೀಮಿಗೆ ಬಂದಾಗ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂದರ, ಈಗ ಅವ್ರು ನಮ್ಗೊಂಥರ ಮಾತಾಡೋದು ಇನ್ನೊಬ್ರಿಗೆ ಒಂಥರ ಆತರ ಅಂತ ಏ ಇರ್ಲಿಲ್ಲ. ಅವ್ರು ನಿಮ್ಮೊಟ್ಟಿಗೆ ಆಗಿದ್ರು ನಮ್ಮೊಟ್ಟಿಗೂ ಆಗೇ ತರ ಇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ. ನನ್ಗೆ ಅಡ್ಡಿಲ್ಲ, ಇವರು ಈಗ ಯಾರೇ ಆಗ್ಲಿ ಒಂದ್ ಬೆಲೆ ಕೊಡ್ಬೇಕು, ಅವ್ರ ಹತ್ರ ಇರ್ಲಿ ಇಲ್ದೇ ಇರ್ಲಿ. ಅವ್ರ ಅದ್ರನ್ನ ಅವ್ರದ್ರಲ್ಲಿ ನೋಡ್ದೆ ನಾನು, ಯಾವ್ದೇ ಸಣ್ಣ ಕಾರ್ಯಕರ್ತ ಆಗ್ಲಿ ತುಂಬಾ ವರ್ಕ್ ಮಾಡೋರೇ ಆಗಿರ್ಲಿ. ಈಗ ನಾವು ಅವರಷ್ಟು ವರ್ಕ್ ಮಾಡುದಿಲ್ಲ, ಅವ್ರು ಫ್ಯಾಮಿಲಿ ಇಟ್ಕೊಂಡು ಅಷ್ಟೆಲ್ಲ ವರ್ಕ್ ಮಾಡಿದ್ರು, ನಮ್ಗೆ ಆಗ್ತಾ ಇಲ್ಲ ಅಷ್ಟು ಮಾಡ್ಲಿಕ್ಕೆ. ಆದ್ರೆ ಅವ್ರು ನಮ್ಗೆ ಬೆಲೆ ಕೊಡೋದು ಅಷ್ಟೇ ಬೆಲೆ ಕೊಡ್ತಾ ಇದಾರೆ, ಅದು ನನ್ಗೆ ತುಂಬಾ ಇಷ್ಟ ಆಯ್ತು. ಕೆಲವೊಂದ್ಸಲ ಕೆಲವೊಂದು ಯೋಜನೆಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ, ಕೆಲವೊಂದು ಯೋಜನೆಗೆ ಬರ್ಲಿಕ್ಕೆ ಆಗುತ್ತೆ. ಈಗ ಕೆಲವೊಂದು ನಾ ತುಂಬಾ ಟೀಮಲ್ಲೆಲ್ಲ ವರ್ಕ್ ಮಾಡಿದೆ, ನಾವು ಒಂದು ವರ್ಕ್ ಮಾಡುದೇ ವಿಷಯ, ಈಗ ಎಲ್ಪಿಗೆ ಬರೋದೇ ದೊಡ್ಡ ವಿಷಯ. ಈಗ ಯಾರು ಬರೋದಿಲ್ಲ, ಬರ್ತಿದಾರಂದ್ರೆ ಅವ್ರಿಗೆ ಬೆಲೆನೆ ಕೊಡ್ಬೇಕು, ಅವ್ರ ಕೆಲಸ ಬಿಟ್ಟಾಕೆ ಅವ್ರು ಬರ್ತಾರೆ. ಈಗ ಒಂದ್ ಕೆಲ್ಸಕ್ಕೆ ಅವ್ರ ಒಟ್ಟಿಗೆ ಬಂದಿದ್ ಇನ್ನೊಂದ್ಸಲ ಬರ್ಲಿಲ್ಲ ಅಂದ್ರೆ ಅವ್ರು ಒಂದಕ್ಕೆ ಬರ್ತಾರೆ ಇನ್ನೊಂದಕ್ಕೆ ಬರೋದಿಲ್ಲ ಅಂತ ಬೈಲಿ. ಕೆಲವೊಂದೆಲ್ಲ ಟೀಮಲ್ಲಿ ನಾನು ನೋಡಿದ್ದೀನಿ, ನೀನು ಅವ್ರ ವರ್ಕಿಗೆ ಹೋಗ್ತೀಯ ನಮ್ಮ ವರ್ಕಿಗೆ. ನಮ್ದೀಗ ಯಾವ ತರ ಆಗಿದೆ ಅಂದ್ರೆ, ಎರಡ್ ಮೂರು ಟೀಮಲ್ಲಿ ಇದೀವ, ಅವರಲ್ಲಿ ಬಂದ್ರೆ ಇವರಿಗೆ ಆಗ್ಬಾರ್ದು, ಅವ್ರಲ್ಲಿ ಬಂದ್ರೆ ಆತರ ಆಗುತ್ತೆ ಕೆಲವೊಂದ್ಸಲ ಪರಿಸ್ಥಿತಿ ಹಾಗೆ ಅಂದ್ರೆ. ಬಟ್ ಪ್ರದೀಪ್ ಅಣ್ಣ ನಿಜವಾಗಿ ಇಲ್ಲಿವರೆಗೆ ಯಾವ ರೀತಿಯ ಬೇಜಾರಾಗೋ ತರ ನಮ್ಗೆ ಮಾತಾಡ್ಲಿಲ್ಲ. ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ ಬರುತ್ತೆ, ಯಾವುದೇ ರೀತಿಯಲ್ಲಿ ಅವ್ರಿಂದ ಯಾವ ಕಾರ್ಯಕರ್ತರಿಗೆ ಬೇಜಾರು ಮಾಡಿಲ್ಲ.
5: ಹಾಗಾಗಿ ಹೆಲ್ಪಿಂಗ್ ಹ್ಯಾಂಡ್ ಅಲ್ಲಿ ನೀವು ಖುಷಿಯಾಗಿದ್ದೀರಿ?
8: ಖುಷಿಯಾಗಿದೆ.
5: ರತನ್ ಅವ್ರೆ ನೀವ್ ಹೇಳಿ, ಸೊ ಹೆಲ್ಪಿಂಗ್ ಹ್ಯಾಂಡ್ ನಿಮಗೆ ಯಾವ ತರ ಹೆಲ್ಪ್ ಮಾಡ್ತು ಹೇಳಿ ರತನ್ ಅವ್ರೆ.
7: ಅಂದ್ರೆ ಮುಂಚಿಂದ ಯಾರಿಗಾರು ಹೆಲ್ಪ್ ಮಾಡ್ಕೊಂಬುದ್ರಿ ಈತ, ಅದು ಫಸ್ಟ್ ಸ್ಟಾರ್ಟ್ ಮಾಡೋದ ಬ್ಲಡ್ ಕೊಡುದ್ರ,
5: ಬ್ಲಡ್
7: ಒಂದು ಕೊಡ್ಕಾಳಿ ಈತ ಸ್ಟಾರ್ಟ್ ಮಾಡೋದ ಬ್ಲಡ್ ಕೊಡು ಸ್ಟಾರ್ಟ್ ಮಾಡ್ತ. ಅಲ್ಲಿಂದ ಮತ್ತೆ ಹೆಲ್ಪಿಂಗ್ ಸ್ಟಾರ್ಟ್ ಆದ್ಮೇಲೆ ಒಂದೊಂದೇ ಬರ್ತಾ ಇತ್ತು. ಯಾರಿಗಾರು ಒಂದ್ ಹೆಲ್ಪ್ ಮಾಡ್ಕೊಂಬುದು ಮುಂಚಿಂದ ಇದೀತ, ಅದಕ್ಕೊಂದ್ ದಾರಿ ಸಿಕ್ದಂಗ ಆಯ್ತು ನಮ್ಗೆ. ನಮ್ಗೆ ಕೈಯಲ್ಲ ದುಡ್ಡು ಇಲ್ದಿರು ಒಂದ್ ಹೆಲ್ಪ್ ಮಾಡು ಒಂದ್ ಇದಿತ್ತ ಮನ್ಸಿತ್ತ. ಮತ್ತೆ ಏನಾರು ಮಾಡ್ ಕಲಿಯೋರೊಟ್ಟಿಗೆ ಈಗ ಒಂಚೂರು ಒಂದ್ ಖುಷಿ ಸಿಕ್ಕತ್ತ.
5: ಎಷ್ಟು ವರ್ಷ ಆಯ್ತು ಹೆಲ್ಪಿಂಗ್ ಹ್ಯಾಂಡ್ ಒಟ್ಟಿಗೆ?
7: ಸುಮಾರು ಸ್ಟಾರ್ಟಿಂಗ್ ಇಂದ ಇದೆ,
5: 2019 ಮನೆ ಕಟ್ಟುಕಲ್ಲ ನೀವು ಹೋಗಿದ್ಯಾ?
7: ಹೌದು.
5: ಹೆಂಗಿತ್ತು ಅನುಭವಗಳೆಲ್ಲ? ಅಂದ್ರೆ ನಿಮಗೋಸ್ಕರ ಅಲ್ಲ, ನೀವು ಬೇರೆಯವರಿಗೋಸ್ಕರ ಕಟ್ಟುದು?
7: ಅದೇ ನಾವೊಂದು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಿತ್ತು ಅಂಬುದು ಖುಷಿ ಜಾಸ್ತಿ ಸಿಕ್ತಿತ್ತು.
5: ಅದಕ್ಕೆ ನೀವೀಗ ಇನ್ನು ಹೆಲ್ಪಿಂಗ್ ಹ್ಯಾಂಡ್ ಬಿಡುದಿಲ್ಲ?
7: ಇಲ್ಲ.
5: ಸೊ ಇದು ಖುಷಿ ಕೊಡುವ,
7: ಅದೊಂದು ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದೊಂದು ಮನ್ಸಾಗಿತ್ತಲ್ಲ, ಅದೊಂದು ನನ್ಸ ಆದಂಗಿತ್ತು.
5: ಕಾಂಬಕ್ಕೆ ತುಂಬಾ ಸಂಕೋಚ ಸ್ವಭಾವದವರು ಅಲ್ಲ, ಹೌದಲ್ಲ?
7: ಮಾತಾಡೋದಿಲ್ಲ.
5: ಈಗ ಈ ಹೆಲ್ಪಿಂಗ್ ಹ್ಯಾಂಡ್ ಅಥವಾ ಯಾವುದೇ ಸಂಸ್ಥೆಯಲ್ಲಿ ಇದ್ರು ದುಡ್ಡು ವಿಷಯ ಬಂದಾಗ ನಾವ್ ಯಾರಿಗಾರು ಒಂಚೂರು ಅಪ್ರೋಚ್ ಮಾಡ್ಕತ್, ಅಣ್ಣ ಹಿಂಗಲ್ಲ ಇತ್ತ ಅಣ್ಣ ನಾವ್ ಹಿಂಗೊಂದ್ ಮಾಡ್ಕಂದ್ರೆ ಅಂದ್ಕೊಂಡಿತ್ತ, ನಿಮ್ದು ಎಷ್ಟ ಆದಷ್ಟು ಕೊಡಿ ಅಂತ ಹೇಳ್ಕತ್. ರತನ್ ಈ ತರ ಹೋಗಿ ಏನಾರು ರಿಕ್ವೆಸ್ಟ್ ಮಾಡದಿದ್ಯಾ ಅಂದ್ರೆ, ಇದನ್ನ ಯಾಕೆ ನಾಕೆ ಅಂತ ಅಂದ್ರೆ, ನಾವ್ ತುಂಬಾ ಸಂದರ್ಭದಲ್ಲಿ ದಾಕ್ಷಿಣ್ಯಕ್ ಬಿದ್ದು ಬಿಡ್ತು, ನಮ್ ಸ್ವಾಭಿಮಾನ ಬಿಟ್ಟು ನಮ್ಗೆ ಅಲ್ದಿದ್ರು ಬೇರೆಯವ್ರಿಗೆ ಎಂಬತ್ತಿ ಇಲ್ ಗಂಟ್ಲ ಸಿಕ್ಕಾಕೊಂಡಾಗತ್ ಹ್ಯಾಂಗ್ ಕೇಂದ್ರ ಅಭ್ಯ ಇದ ಆಪದಲ್ಲ ಅನ್ನೋ ತರ ಬಂದ್ಬಿಡುತ್ತೆ. ಸೊ ರತನ್ ಅವ್ರು ಇಂಥ ಸ್ಥಿತಿನ ಹೆಂಗ್ ಹ್ಯಾಂಡಲ್ ಮಾಡಿದ್ರು?
7: ಅಥವಾ ಆಲ್ಮೋಸ್ಟ್ ನಾವು ವಾಟ್ಸ್ಆಪ್ ಅಲ್ಲೇ ಕಳಿಸಿ ಪೋಸ್ಟರ್ ಕಳಿಸಿ ಹೆಚ್ಚಿನವ್ರು ಪೋಸ್ಟರ್ ನೋಡಿದ ತಕ್ಷಣ ಅಮೌಂಟ್ ಹಾಕಿ ಬಿಡ್ತಾರೆ.
6: ನಾವು ಇಲ್ಲಿ ತನಕ ಯಾವುದೇ ವ್ಯಕ್ತಿಗೆ ಪರ್ಸನಲ್ ಆಗಿ ಯಾವುದೇ ವ್ಯಕ್ತಿಗಳಿಗೂ, ನಮ್ದು ಈಗ ಎಷ್ಟು 6 ವರ್ಷ ಕಂಪ್ಲೀಟ್ ಆಗಿದೆ, ಯಾವ ವ್ಯಕ್ತಿಗಳಿಗೂ ಪರ್ಸನಲ್ ಆಗಿ ನಾವು ಒಬ್ಬರಿಗೂ ನಾವು ಅಮೌಂಟ್ ಕೇಳಲೇ ಇಲ್ಲ ಯಾವತ್ತು. ನಮ್ದು ಪೋಸ್ಟ್ ನಾನು ಫಸ್ಟ್ ನಮ್ದು ಏನ್ ಪೋಸ್ಟ್ ಕ್ರಿಯೇಟ್ ಆಗುತ್ತೆ ಫಸ್ಟ್ ನಮ್ ಟೀಮ್ ಕಮಿಟಿ ಗ್ರೂಪ್ ಇದೆ ಅಲ್ಲಿ ಹಾಕೊಳ್ತೀವಿ, ನಾವು ಎಲ್ಲ ಕಡೆ ಶೇರ್ ಮಾಡಿ ಅಂತ ಫಸ್ಟ್ ಮಾತಾಡ್ಕೊಳ್ತೀವಿ. ಅಲ್ಲಿ ಶೇರ್ ಆದ್ಮೇಲೆ ನಮ್ದು ಮೇನ್ ಗ್ರೂಪ್ ತೆಗೆದಾಕ್ತಿವಿ.
5: ಅಲ್ಲಿ
6: ಎಲ್ಲಂದ್ರೆ ಈಗ ಇವ್ರೊಂದು ಇವ್ರಿಗೆ ಕಳಿಸಿದ್ರೆ ಇವ್ರದೊಂದು ಪರ್ಸನಲ್ ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಇವ್ರ ಫ್ರೆಂಡ್ ಸರ್ಕಲ್ ಗ್ರೂಪ್ ಇರುತ್ತೆ, ಇವ್ರದೊಂದು ಫೇಸ್ಬುಕ್ ಅಕೌಂಟ್ ಇರುತ್ತೆ, ಆ ತರ ಅವ್ರು ಶೇರ್ ಮಾಡ್ತಾರೆ. ಅವ್ರವ್ರ ವೈಯಕ್ತಿಕ ಎಲ್ಲೆಲ್ಲಿ ಅವ್ರಿಗೆ ಆಗ್ತದೆ ಅಲ್ಲಿ ಶೇರ್ ಮಾಡ್ತಾರೆ. ನಮ್ದು ಗ್ರೂಪಿಗೆ ಮೇನ್ ಗ್ರೂಪ್ ಅಲ್ಲಿ ಒಂದಿಷ್ಟು ಜನ ಮೆಂಬರ್ಸ್ ಇರ್ತಾರೆ. ಯಾವಾಗ ನಮ್ದು ಅದು ಮೇನ್ ಗ್ರೂಪ್ ಗೆ ಹೋಗ್ತದೆ ಫಸ್ಟ್ ಬಿದ್ದು 2 ಸೆಕೆಂಡ್ ಅಲ್ಲಿ ನಮ್ಮ ಅಮೌಂಟ್ ಬರ್ಲಿ ಸ್ಟಾರ್ಟ್ ಆಗುತ್ತೆ. ಅದು ಅದು ನಮ್ಗೆ ದೇವರನೇ, ನಮ್ಗೆ ಅದೊಂದು ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಯಾಕಂದ್ರೆ ನಮ್ಮ ಟೀಮ್ ಮೇಲೆ ಒಬ್ರು 1 ರೂಪಾಯಿ ಕೊಡ್ಬೇಕಂದ್ರೆ ನಂಬಿಕೆ ಫಸ್ಟ್ ಇರ್ಬೇಕು, ಈ ದುಡ್ಡು ನಾನು ಕೊಟ್ಟಿದ್ದು ಅವ್ರಿಗೆ ಸಿಗ್ತದ ಹೋಗ್ತದ ಅನ್ನುವಂತ ನಂಬಿಕೆ. ನಾವು ಇಲ್ಲಿ ತನಕ ಮಾಡಿರೋ ಪ್ರತಿಯೊಂದು ಯೋಜನೆಗೂ ನಾವು ಹಾಕಿ, ಕೆಲವು ಸಲ ಏನಾಗುತ್ತೆ ನಿನ್ನೆ ಒಂದು ಯೋಜನೆ ಮುಗಿಸಿರ್ತೀವಿ, ಇನ್ನೊಂದು 3 ದಿವಸಕ್ಕೆ ಇನ್ನೊಂದು ರಿಕ್ವೆಸ್ಟ್ ಬರುತ್ತೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆವಾಗ ಮತ್ತೆ ನಾವು ಇಮಿಡಿಯೇಟ್ಲಿ ಪೋಸ್ಟರ್ ಮಾಡಿ ತುರ್ತು ಸೇವಾ ಯೋಜನೆ ಅಂತ ಹಾಕ್ತೀವಿ. ಅದಕ್ಕೂ ಸಹ ನಿನ್ನೆ ಕೊಟ್ಟವ್ರು ಮತ್ತೆ ಇವತ್ತು ಇದಕ್ಕೂ ಸಹ ಕೊಡುವಂತ ಒಂದು ನಂಬಿಕೆ ನಮ್ಮ ಟೀಮ್ ಮೇಲೆ ಇಟ್ಕೊಂಡಿದ್ರು, ಅದು ದೊಡ್ಡ ವಿಷಯ. ಅದಕ್ಕೆ ಮತ್ತೆ ನಮ್ಮ ನಾಗರಾಜ ಅಣ್ಣ ಇವರು ಪಾಪ ಅಲ್ಲ, ಎಲ್ಲರ ಬಗ್ಗೆನೂ ನಾವು ಹೇಳಬೇಕಾಗತ್ತೆ. ಈಗ ನಮ್ಮ ಆಕಾಶ್ ಅವ್ರು ಹೇಳಿದ್ರೆ ನಮ್ಗಿಲ್ಲಿ ಹಿರಿಯರು ಕಿರಿಯರು ದೊಡ್ಡವ್ರು ಎಲ್ಲ ನಮ್ದು ಒಂದೇ ಟೀಮ್ ತರ ನಾವು ಹೋಗೋದು. ಮತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅಲ್ಲಿ ಬರ್ಬೇಕಾದ್ರೆ ಅವ್ನ್ ದುಡ್ಡೇ ಕೊಡ್ಬೇಕಂತ ಇಲ್ಲ, ನಾವು ಅವ್ರನ್ನ ಕರೆಯೋದಕ್ಕೆ ಕೆಲ್ಸಕ್ಕೆ ನಿಸ್ವಾರ್ಥ ಸೇವೆ. ನಿಮ್ಗೆ 1 ಗಂಟೆ ಕೊಡ್ಲಿ, 1/2 ಗಂಟೆ ಕೊಡ್ಲಿ, ನಿಂಗೆ ಇವತ್ತು ಬರ್ಲಿಕ್ಕಾಗಿಲ್ವಾ, ಅದು ಅವ್ನು ಬರ್ಲಿಲ್ಲ ಅಂತೇಳಿ ನಾಳೆ ಅವ್ರನ್ನ ಇದು ಮಾಡಲಿಲ್ಲ, ನೆಕ್ಸ್ಟ್ ಯೋಜನೆಗೆ ಬಾ. ಆ ಥರ ನಾವು ಟೀಮ್ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಅದೇ ಎಲ್ಲರ ಸಹಕಾರ, ಎಲ್ಲರ ಮೇಯ್ನ್ ನಮ್ಮ ಕುಂದಾಪುರ ಜನರ ಸಹಕಾರ. ತುಂಬ ಜನ ದಾನಿಗಳಿದ್ರು, ಅವ್ರು ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲೆಲ್ಲೋ ಕೆಲವರು ಫಾರಿನಲ್ಲಿ ಕೂತವರು ಇದ್ರು, ನಮ್ದು ಯೋಜನೆ ಬಂದ ತಕ್ಷಣ ನಮ್ಗೆ ದೂರ ಇದ್ದೀವಿ, ತಾಯ್ನಾಡಲ್ಲಿ ಇದ್ದು ಕೊಡ್ಲಿಕ್ಕಾಗಲ್ಲ, ನೀವೇನೋ ಮಾಡ್ತಾ ಇದ್ರಿ ಅಂತ ಕೊಡುವಂಥ ತುಂಬ ಕೈಗಳು, ಹೆಲ್ಪಿಂಗ್ ಹ್ಯಾಂಡ್ಸ್ ಅಂದ್ರೆ 1000 ಕೈಗಳಾಗಿದೆ ಈಗ. ಅದಕ್ಕೋಸ್ಕರ ಯೋಜನೆಗಳು ಯಶಸ್ವಿಯಾಗಿ ಹೋಗ್ತಾ ಇತ್ತು. ಮತ್ತೆ ನಮ್ಮ ನಾಗರಾಜಣ್ಣ ಪಾಪ ಅವರು ಫ್ಯಾಮಿಲಿ ಮ್ಯಾನ್, ಫ್ಯಾಮಿಲಿ ಸಮಸ್ಯೆಗಳಿರ್ತದೆ, ಅದು ಸ್ಕೂಲ್ ಬಸ್ ಇವಾಗ ನೋಡಿ ಆ ಟೈಮಲ್ಲಿ ಫ್ರೀ ಮಾಡ್ಕೊಂಡು ಬಂದಿದ್ರು. ನಾನು ಆಕ್ಚುಲಿ ಅವ್ರಿಗೆ ಯಾವ ಎಲ್ಲಿಗೆ ಅಂತೇಳಿ ನಾನು ಇಲ್ಲಿ ಬರ್ಲಿ ತನಕ ಹೇಳಿಲ್ಲ, ಇಲ್ಲಿಗೆ ಬರೋದಂದ್ರೆ ಅವ್ರು ಬರೋದಿಲ್ಲ, ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿಬಿಡ್ತಾರೆ. ಆ ತರ ಸಂಕೋಚ ಭಾವನೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ ಬಂದ ಮೇಲೆ ನಾನು ಈ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಕರ್ಕೊಂಡು ಬಂದಿದ್ದೆ. ಮಾತಾಡಿ ನಾಗರಾಜ್ ಅಣ್ಣ, 2 ಮಾತು ಅಲ್ಲ, ಎಲ್ಲರೂ ಮಾತಾಡಿ.
5: ನಾಗರಾಜ್ ಅವರೇ ನೀವು ಹೇಳಿ, ನಿಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ನೀವು ಫಸ್ಟ್ ಇಂದಾನೆ ಇದ್ರೆ? 2000
9: ಇಲ್ಲ ಮೇಡಮ್, ನಾನು ಮಧ್ಯಂತರದಲ್ಲಿ ಜಾಯ್ನ್ ಆದ್ದೆ. ಅಂದ್ರೆ ನಾನು ಕೂಡ ಸಮಾಜದಲ್ಲಿ 0 ಇಂದಾನೆ ಬಂದನು, ಅಂದ್ರೆ ಏನು ಇಲ್ಲದೆ ಇರುವಂತ ಪರಿಸ್ಥಿತಿಯಿಂದ ನಾವು ಬಂದ. ಆದ್ರಿಂದ ಯಾರಿಗಾದ್ರು ಏನೋ ಅಂದ್ರು ಕೂಡ ನಮ್ ಮೊದಲು ಚುರು ಅಂತ ಅದನ್ನ ನಾನು ಸೋಷಿಯಲ್ ಮೀಡಿಯಾ ಯಾವತ್ತು ಯೂಸ್ ಮಾಡೋಕೆ ಶುರು ಮಾಡಿದೆ, ಅದರಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೋ ಅಂದ್ರೆ ಸಮಾಜಕ್ಕೆ ನಿರ್ಗತಿಕರಿಗೆ ಅಶಕ್ತರಿಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರನ್ನ ನಾನು ದೇವರಂತಾನೆ ಭಾವಿಸಿದವನು. ಯಾರೇ ಯಾರಿಗಾದ್ರು 1 ರೂಪಾಯಿ ಅಂದ್ರೆ ಅತ್ಯಂತ ಅವಶ್ಯಕತೆ ಇದ್ದವ್ರಿಗೆ ಸಹಾಯ ಮಾಡ್ತಾರೋ ಅವ್ರು ನನ್ನ ಪಾಲಿಗೆ ದೇವರೇ. ನಾನು ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಕಾರ್ಕಳದಲ್ಲಿ ರೋಶನ್ ಬೆಳ್ಮಣ್ಣ ಅಂತ ಅವರು ಇಂಥ ಒಂದು ಸಮಾಜದ ಕಟ್ಟಕಡೆ ಅಂದ್ರೆ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಮನೆ ಕಟ್ಟಿಕೊಡುವುದು, ಆರೋಗ್ಯ ಸಮಸ್ಯೆ ಅವರಿಗೆ ಹೆಲ್ಪ್ ಮಾಡುವುದು, ವಿದ್ಯಾಭ್ಯಾಸಕ್ಕೆ, ಇದನ್ನ ರೋಶನ್ ಬೆಳ್ಮಣ್ಣ ಅಂತ ಕಾರ್ಕಳದಲ್ಲಿ ಅವ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಅವರಂದ್ರೆ ತನ್ನ ಸಮಾಜದವರಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜದ ಎಲ್ಲರಿಗೂ, ಅವರು ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು, ಅವರಿಗೆ ತುಂಬಾ ಅದರಿಂದ ಹೊರಗಡೆಯಿಂದ ತುಂಬಾ ಅಂದ್ರೆ ಆ ರೀತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅವರ ಸಮಾಜಕ್ಕೆ ಅಂದ್ರೆ ಏನಂತ ಪಾರದರ್ಶಕ ರೀತಿಯಲ್ಲಿ, ಆದ್ರಿಂದ ಅವ್ರನ್ನ ನಂಬಿ ತುಂಬಾ ಜನ
5: ಸಹಾಯ
9: ಮಾಡ್ತಾ ಇದ್ರು. ಅದನ್ನ ಯಾರಿಗೆ ಕಷ್ಟದಲ್ಲಿದ್ರು ಅವ್ರಿಗೆ ಅವರು ಅದನ್ನ ಮಾಡ್ತಾ ಇದ್ರು. ಅಂದ್ರೆ ಅವ್ರು ಯಾವ ರೀತಿ ಮಾಡ್ತಿದ್ರು ಅಂದ್ರೆ ಫಸ್ಟ್ ಇದೇ ರೀತಿ ಮನೆ ಕಟ್ಟಿಕೊಡೋದೆಲ್ಲ ಮಾಡ್ತಿದ್ರು. ಲಾಸ್ಟ್ ಕೊನೆಯಲ್ಲಿ ಒಂದ್ ದೊಡ್ಡ ಪ್ರಾಜೆಕ್ಟ್ ಅನ್ನ ಅವರು ಸ್ಟಾರ್ಟ್ ಮಾಡ್ರು. ಅಂದ್ರೆ ಯಾರೆಲ್ಲ ತುಂಬಾ ಕಷ್ಟದಲ್ಲಿದ್ರು ಅವರಿಗೆಲ್ಲ ಒಂದು ಜಾಗನ ಪರ್ಚೇಸ್ ಮಾಡಿ, ನಾವೀಗ ಫ್ಲಾಟ್ ತರ ಮಾಡ್ತಿದ್ವಲ್ಲ ಆ ತರ ಒಂದು ಇದ್ರಲ್ಲಿ ತಂದು ಎಲ್ಲರನ್ನು ಒಂದ್ ಇದ್ ಮಾಡೋದಕ್ಕೋಸ್ಕರ, ಎಲ್ರಿಗೂ ಒಂದ್ ಸಪರೇಟ್ ಸಪರೇಟ್ ಮಾಡಕ್ ಹೋದ್ರೆ ತುಂಬಾ ದೊಡ್ಡ ಇದಾಗತ್ತೆ ಅನ್ಕೊಂಡು ಆ ತರದ್ದೆಲ್ಲ ಮಾಡ್ತಾ ಇದ್ರು. ಹಾಗೆ ಅವರನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಇವ್ರದ್ದು ಸ್ಟಾರ್ಟ್ ಆಗಿತ್ತು, ಇವ್ರದ್ದು ಒಂದೊಂದೇ ಯೋಜನೆಗಳು, ಇವ್ರು ಮಾಡ್ತಿರೋ ಕೆಲಸ, ಈ ಲಾಕ್ಡೌನ್ ಅಲ್ಲಿ ಇವರು ಫುಡ್ ಕಿಟ್ ಎಲ್ಲ ಕೊಡ್ತಿರೋದು, ಚಳಿಯಲ್ಲಿ ಇದು ಮಾಡ್ತಿದ್ದವರಿಗೆ ಹಾಸಿಗೆ ಕೊಡೋದು, ಪ್ರತಿಯೊಂದನ್ನು ಇವರನ್ನು ಫಾಲೋ ಮಾಡ್ತಾ ಬಂದೆ. ಹಾಗೆ ಇವರಿಗೂ ಅಲ್ಲಿ ಕಮೆಂಟ್ ಅಲ್ಲಿ ಹಾಕ್ತಿದ್ದ. ಮತ್ತೆ ನಾನೊಂದು ಇದರಲ್ಲಿ ಒಂದು ಕಮಿಟಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದನ್ನ ನೋಡಿ ಒಂದಿವ್ಸ ಇವರು ನಮ್ ಜೊತೆ ಜಾಯ್ನ್ ಆಗ್ತಾರ ಕೇಳಿದ್ರು ಪ್ರದೀಪ್ ಅಣ್ಣ. ಅಷ್ಟೊತ್ತಿ ನಾನು ಕೂಡ ಆಕಾಶ್ ತರನೇ ಹೀಗೆ ಹೇಳಿದೆ, ನನ್ನ ಹತ್ರ ಏನು ಇಲ್ಲ ಅಣ್ಣ, ನನ್ನ ಹತ್ರ ಸಮಯನು ಕೂಡ ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರೋದು, ಅಲ್ಲಿ ಸಿಕ್ಕ ಸಮಯದಲ್ಲಿ ನನ್ನ ಹತ್ರ ಆದ್ರೆ ಬಂದು ಜಾಯ್ನ್ ಆಗ. ಆವಾಗ ಹೀಗೆ ಪರಿಚಯ ಆಗಿ ಜಾಯ್ನ್ ಆದೆ. ಜಾಯ್ನ್ ಆದಾಗ ಫಸ್ಟ್ ನಮ್ದು ಕೊಡಿ ಹಬ್ಬದಲ್ಲಿ ಅಂದ್ರೆ ಒಂದಿಷ್ಟು ಅಶಕ್ತ ಮಕ್ಕಳಿಗೆ, ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಒಂದ್ 4 ಜನರ ಯೋಜನೆ ಇತ್ತು. ಅವಾಗ ಇವರೇ ಪಾಪ ವೇಷ ಹಾಕೊಂಡಿದ್ರು. ಅದ ವೇಷ ಹಾಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂದ್ರೆ, ರವಿ ಕಟ್ಪಾಡಿ ಅವರನ್ನು ನೋಡ್ತೀವಿ, ಅವರಿಗೆ ಖಂಡಿತ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು. ಅದರಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ, ಗಾಳಿ ಆಡುವುದಿಲ್ಲ, ಸೆಕೆ ತಾಳೋಕ್ ಆಗುದಿಲ್ಲ, ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಮೂರ್ಛೆ ತಪ್ಪಿ ಬೀಳ್ಬಹುದು ಅಂತ ಪರಿಸ್ಥಿತಿ. ಅದರಲ್ಲೂ ಕೂಡ ಇವರು ಇವ್ರ ಚಿಕ್ಕ ಮಗ ಒಬ್ಬಿದ್ದಾನೆ ಪ್ರೀತಮ್ಮ ಪ್ರೀತು ಅಂತ, ಅವ್ನು ಹೇಳಲೇಬೇಕು. ಯಾಕಂದ್ರೆ ಎಲ್ಲ ಯೋಜನೆಗಳಲ್ಲಿ ಕರ್ಕೊಂಡ್ ಬರದೇ ಇದ್ರೆ ಗಲಾಟೆ ಮಾಡ್ತಾನ, ಬರ್ಲೇಬೇಕು.
10: ಇವತ್ತು ಮನೆಯಲ್ಲಿದ್ದ,
9: ಬೆಳಿಗ್ಗೆ ಬಂದ್ರೆ ಅವ ಬೆಳಿಗ್ಗೆ ನಮ್ ಜೊತೆಗೆ ಬಂದ್ರೆ ರಾತ್ರಿ 11-12 ಗಂಟೆ ಆಗ್ತಿತ್ತು ನಾವು ಕೊಡಿ ಹಬ್ಬದಲ್ಲೆಲ್ಲ ಕ್ಲೋಸ್ ಮಾಡಿ ಹೋಗ್ಬೇಕಾದ್ರೆ. ನಮ್ಗೆಲ್ಲ ಸುಸ್ತಾಗ್ಬೋದು, ಅವ್ನಿಗೆ ಸುಸ್ತಾಗಲ್ಲ. ಆ ರೀತಿ ನಮ್ ಜೊತೆ ಅಂದ್ರೆ ಇವರೆಲ್ಲ ಇರ್ಬೇಕಾದ್ರೆ ನಮ್ಗಿನ್ನೂ ಒಂಥರ ಮಾಡುವ ಹುಮ್ಮಸ್ಸು
5: ಹೆಚ್ಚಾಗುತ್ತೆ.
9: ಯಾವತ್ತು ನಮ್ಗೆ ಒಂದು ಪ್ರೋತ್ಸಾಹ ಸಿಕ್ಕರೆ, ಒಂದ್ ಯಾರು ಒಂದ್ ಬೆನ್ ತಟ್ಟಿದಾಗ ಖುಷಿ ಆಗತ್ತೆ. ಅಂದ್ರೆ ಈಗ ಹಣ ಕೊಡುವುದಕ್ಕಿಂತನು ಇನ್ನೊಂದಷ್ಟು ಸಹಕಾರ ಸಿಕ್ತ ಹೋಗ್ಬೇಕು. ಅಂದ್ರೆ ಈಗ ಕೊಡುವ ಕೈಗಳು ಹೆಚ್ಚಾಗ್ತಾ ಹೋದಾಗ ನಾವು ಸಂಕಷ್ಟದಲ್ಲಿರುವವರನ್ನ ಮೇಲೆತ್ತಬಹುದು. ಖಂಡಿತ ಅವರಿಗೆ ಈ ಕೆಲವೊಂದು ಸಂದರ್ಭದಲ್ಲಿ ಒಂದು 5,000-10,000 ಕೊಟ್ಟು ಬರೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಆ ಸಮಸ್ಯೆನ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಕ್ರಿಯಾ ಯೋಜನೆ ರೂಪಿಸಿ ಅವರನ್ನ ಆ ಸಂಕಷ್ಟದಿಂದಾನೆ ಪಾರ್ ಮಾಡೋದ್ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ಅನ್ನದ ಬಟ್ಟಲು ಯೋಜನೆ ಹುಟ್ಕೊಳ್ತು.
5: ಅನ್ನದ ಬಟ್ಟಲು ಅಂದ್ರೆ ಎಂತ ಮಾಡ್ತಾ ಇದ್ರೆ,
9: ಈಗ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಸಮಾರಂಭ ಆಗತ್ತೆ, ನೀವು ಒಂದ್ 200-300 ಜನಿಗೆ ಕರ್ದಿರ್ತೀರಿ, ಅಲ್ಲಿ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ಬರ್ತಾರೆ, ನಿಮ್ಮನ್ನು ವಿಶ್ ಮಾಡ್ತಾರೆ, ಹೋಗ್ತಾರೆ, ಊಟಕ್ಕೆ ನಿಲ್ಲುವುದಿಲ್ಲ. ಅಂತ ಸಂದರ್ಭದಲ್ಲಿ 100-200 ಊಟ ಉಳಿದ್ರೆ ಅದನ್ನ ನೀವು ಚೆಲ್ಲಿದ್ರೆ ಮಣ್ಣಿಗೆ ಹೋಗುತ್ತೆ. ಅನಾಥಾಶ್ರಮ ಇದೆ, ವೃದ್ಧಾಶ್ರಮ ಇದೆ, ಅಂತ ಕಡೆಗೆ ನೀವು ನಮ್ಗೆ ಕರೆ ಮಾಡಿ ತಿಳಿಸಿದಾಗ ನಾವು ನಮ್ಮ ಸಂಸ್ಥೆಯ ಇವ್ರದ್ದು ಪ್ರದೀಪ್ ಅವರದ್ದು ವಾಹನ ಇದೆ, ಅವರಿದ್ದಾಗ ಖಂಡಿತ ಸಿಗುತ್ತೆ, ಇಲ್ಲಾಂದ್ರೆ ನಾವು ಬೇರೆ ಯಾವ್ದಾದ್ರು ಬಾಡಿಗೆ ವಾಹನ ಮಾಡ್ಕೊಳ್ಬೇಕಾಗುತ್ತೆ. ಅವರಿದ್ರೆ ಅವ್ರ ವಾಹನದಲ್ಲಿ ನಾವು ಅದನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೂ ಅನಾಥಾಶ್ರಮಕ್ಕೂ ರಸ್ತೆ ಕಡೆಯಲ್ಲಿರುವ ಅಲೆಮಾರಿಗಳಿಗೂ ಯಾರಿಗೂ ಒಂದು ಕೊಡ್ತೀವಿ. ಅದನ್ನ ಮಣ್ಣು ಚೆಲ್ಲೋದಕ್ಕಿಂತ ಇನ್ನೊಬ್ಬರ ಹೊಟ್ಟೆಗೆ ಹೋಗುತ್ತೆ, ಅವ್ರ ಹಸಿವು ತಣಿಯುತ್ತೆ. ಖಂಡಿತ ಅದೊಂದು ನಿಮ್ಗೂ ಕೂಡ ಒಂದು ಅದ್ರದ ಪುಣ್ಯ, ನಿಮ್ಗೂ ಕೂಡ ಇನ್ನೊಬ್ರಿಗೆ ಅನ್ನ ದಾನ ಮಾಡಿದಂತ ಪುಣ್ಯ ಸಿಗುತ್ತೆ. ಹಾಗೆ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಬಡ ಮಕ್ಕಳಿಗೆ ಪುಸ್ತಕದ ಇದು ವಿದ್ಯಾನಿಧಿ ಅಂತ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಎಲ್ಲರ ಸಹಕಾರದಿಂದ ಅದನ್ನು ಕೂಡ ಉತ್ತಮ ರೀತಿಯಲ್ಲಿ ಎಲ್ಲ ಒಂದು 4-5 ಹಾಲಾಡಿ, ತಲ್ಲೂರು ಮತ್ತು ಗಂಗೊಳ್ಳಿ ಬೀಜಾಡಿಯಲ್ಲಿ ಒಂದು 4-5 ಶಾಲೆಗಳಿಗೆ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು ಪೆನ್ಸಿಲು ಬೇಕಾಗುವ ಎಲ್ಲ ಪರಿಕರಗಳನ್ನು ಕೊಡ್ತಾ ಇದೀವಿ. ಹಾಗೆ ಈ ವರ್ಷ ಕೂಡ ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಕ್ರೀಡಾ ಸಮವಸ್ತ್ರ, ದಾನಿಗಳ ನೆರವಿನಿಂದ ಕ್ರೀಡಾ ಸಮವಸ್ತ್ರ, ಅನ್ನದ ಬಟ್ಟಲು ಯೋಜನೆ, ವಿದ್ಯಾನಿಧಿ, ಅಶಕ್ತ ಮಕ್ಕಳಿಗೆ ಆರೋಗ್ಯ ವಿಚಾರದಲ್ಲಿ ಸಹಾಯ ಧನ, ಈ ರೀತಿ ತುಂಬಾ ಕಾರ್ಯಕ್ರಮಗಳನ್ನ ಪ್ರದೀಪ್ ಅಣ್ಣ ಯೋಜನೆ ಮಾಡಿದಾಗ ಅವ್ರ ಜೊತೆ ನಾವು ಒಂದು ಜೊತೆಯಾಗಿ ನಿಲ್ತೀವಿ. ಹಾಗೆ ದಾನಿಗಳು ಅದನ್ನ ಗುರುತಿಸಿ ಅವರು ಸಹಾಯ ಮಾಡ್ತಾರೆ. ಆ ಸಹಾಯನ ಪಾರದರ್ಶಕವಾಗಿ 1 ರೂಪಾಯಿ ಕೂಡ ಎಲ್ಲೂ ವ್ಯತ್ಯಾಸ ಆಗದಿದ್ದಾಗೆ ನೀವು ಕೊಟ್ಟಂತ 1 ರೂಪಾಯಿಯನ್ನು ಕೂಡ ಅವರಿಗೆ ತಲುಪಿಸುವಂತ ಕಾರ್ಯ ನಾವು ಮಾಡ್ತೀವಿ. ಆ ತೃಪ್ತಿ ನಮಗಿದೆ. ಅದರಿಂದ ನಾವು ಅವ್ರ ಜೊತೆಗೆ ಖಂಡಿತ ಯಾವಾಗ ಕರೀತಾರೋ ಅವಾಗ ನಮ್ಮ ಹತ್ರ ಸಮಯ ಇದ್ದಾಗ ಖಂಡಿತ ನಾವು ಅವ್ರ ಜೊತೆಗೆ ಇರ್ತೀವಿ. ಹೆಲ್ಪಿಂಗ್ ಹ್ಯಾಂಡ್ಸ್ ಸದಾ ನೊಂದವರ ಜೊತೆಗೆ, ಸದಾ ಹೆಲ್ಪಿಂಗ್ ಹ್ಯಾಂಡ್ಸ್ ಇದೆ, ಸಹಕಾರ ಬೇಕು.
5: ತುಂಬಾ ಲೈಕ್ ಹೇಳ್ರಿ ನೀವು. ಅದ್ರಲ್ಲಿ ನೀವು ಅನ್ನದ ಬಟ್ಲು ಹೇಳ್ರಿ ಅಲ್ಲ, ನೀವು ಎಲ್ಲಿದ್ರು ಹೋದ್ರಿ ಆ ತಕ ಬಪ್ಪುಕೆ ಹೆಂಗೆ
9: ಬಂದಾಗ ಅಲ್ಲಿ ಯಾರು ಫ್ರೀ ಇರ್ತಾರೆ ಹೋಗಿ
11: ವಾರದ ಅನ್ನದ ಬಟ್ಲೆ ಹೆಂಗ ಕೇಂದ್ರ ಮೇಡಮ್? ಈಗ ತುಂಬಾ ಜನ ತುಂಬಾ ಕಡೆ ಈಗ ದೊಡ್ಡ ಫಂಕ್ಷನ್ ಮಾಡ್ತಾರೆ. ಈಗ ಒಂದು ಆಕ್ಚುಲಿ ದೇವಸ್ಥಾನಕ್ಕೆಲ್ಲ ಈಗ 1,000-2,000 ಜನ ಮಾಡ್ತಾರೆ. ಅಲ್ಲಿ ಮಾಡ್ದಂಗೆ ಅಲ್ಲಿ ಕೆಲವು ಸಲ ಜನ ಹತ್ತಿಲ್ಲ, ಒಂದ್ 200-300 ಜನರಿಗೆ ಉಳಿಸೇ ಬಿಡಿಸ್ತಾರೆ. ಉಳಿಸೋಕ್ಕೂ ಫೋನ್ ಬಂದ್ ಪ್ರದೀಪಣಿ ಫೋನ್ ಬತ್ ಇಲ್ಲಿ ನನ್ಗೆ ಫೋನ್ ಬತ್ ಫೋನ್ ಬಕ್ಕೂ ನಮ್ಮ ಹತ್ರ ಇಷ್ಟು ಉಳಿದೈತೆ ಅಂತರು. ಉಳಿದ ತಮ್ಗೂ ನಾವು ಪಟ್ಟ ಹುಡುಗ್ರಿ ಫಸ್ಟ್ ಕಾಲ್ ಮಾಡತ್ ಅಂದ್ರೆ ಫ್ರೀ ಇದ್ರೆ ಕೇಳ್ಕೊಂಡ್ ಯಾರು ಒಬ್ರು ಒಂದ್ 2-3 ಜನ ಸಿಕ್ತರು. ಪಟ್ಟ ಫೋನ್ ಮಾಡ್ಕೊಂಡು ಸರಿ ರೆಡಿ ಆಯ್ನಿ ಮಾರೆ ನಾವ್ ಅಲ್ಲಿ ತಕ್ಕಪ್ಪ ಹೇಳಿ ಪಟ್ಟ ಪ್ರದೀಪ ಅಣ್ಣಂದೆ ಗಾಡಿ ಇತ್ತು. ಅವ್ರ ಗಾಡಿ ಸೀದೆ ಅಲ್ಲಿ ಹೊರಡತ್ ಹೊರಡಿ ಕೆಲವರಿಗೆ ನಾವೆಂತ ಮಾಡ್ತೇಕಂದ್ರೆ ಒಂದ್ ಕೆಲಸ ಮಾಡಿ ನೀವ್ ಒಂದು ಹಾಕಿ ಕಳಿಸಿ ನಾವ್ ಇಲ್ಲಿ ಡೆಲಿವರಿ ಮಾಡತ್ತೇಳಿ ಇಲ್ಲಿ ಸರ್ಕಲ್ ಅವ್ರಿಗೆ ಬತ್ತ ಸರ್ಕಲ್ ಬಪ್ಪು ಇಲ್ಲ ನಮ್ ಕುಂದಾಪುರ ಭಾಗದಾಗ ಹೆಚ್ಚಿಂದ ಇಲ್ಲ ಜೋಪಡಿ ಎಲ್ಲ ಕಟ್ಕೊಂಡ್ ಇರ್ತಾರಲ್ಲ ಅಂತರ್ ಮನೆಗೆಲ್ಲ ಹೋಗಿ ಅಲ್ಲಿಗ ಇಳಿಸಿಕಿ
5: ನೀವು ತಪ್ಪದ್ ಹೌದು ತಂದದನ್ನು ವಿಲೇವಾರಿ
11: ನಾವೇ ನಾವೇ ವಿಲೇವಾರಿ ಮಾಡುತ್ತೆ ಮೇಡಮ್ ನಾವೇ ಇದು ಲಾಸ್ಟ್ ಟೈಮ್ ಅಲ್ಲ ನಾವು ಹೆಚ್ಚಿಂದ ಇಲ್ಲಿ ಸರ್ಕಲ್ ಆಗಿ ತುಂಬಾ ಜನ ಇರ್ತಿದ್ರಲ್ಲ ಅವರಿಗೆಲ್ಲ ಮತ್ತೆ ನಿಮ್ದು ಇಲ್ಲ

0: ನೆನ್ಪ್ ಮಾಡ್ಕೋಬೇಕು ಈ ಟೈಮಲ್ಲಿ. ಆ ಅನ್ನದ ಬಟ್ಟಲು ಯೋಜನೆ ಅಂತ ಹೇಳಿದ್ರೆ ಅದು ಸುಖೇಶ್ನೇ ನೆನಪಾಗುತ್ತೆ ನಾನು. ಅಂದ್ರೆ ಎಲ್ಲೇ ಕಾಲ್ ಇದ್ರು ಅಣ್ಣ ಅಲ್ಲಿ ಊಟ ಉಳಿದಿದೆ, ಇಲ್ಲಿ ಊಟ ಉಳಿದಿದೆ, ಅಲ್ಲಿ ತಗೊಂಡೋಗೋ ಇಲ್ಲಿ ತಗೊಂಡು ಅಂತೇಳಿ ಅದನ್ನ ರೀಚ್ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಮೇಡಮ್.
1: ಹಾಗೆ ಮೇಡಮ್, ನಮ್ದು ಈಗ ಒಂದು ಗೋವಿಗಾಗಿ ಮೇವು ಅಂತ ಮಾಡ್ತಾ ಇತ್ತು. ಅಂದ್ರೆ ನಮ್ದು ದನಗಳಿಗೆ, ಗೋಶಾಲೆಯಲ್ಲಿ ದನಗಳಿಗೆ ಇಲ್ಲಿ ನಮ್ದು ಹುಲ್ಲೆಲ್ಲ ಇತ್ತು, ಹುಲ್ಲು ಮತ್ತೆ ಹುಲ್ ಕಟಿಂಗ್ ಮಾಡಿ ಹುಲ್ ತಗೊಂಡೋಗಿ ಕೊಡುವುದು. ಮತ್ತೆ ಸಂತೆ ಮಾರ್ಕೆಟ್ ಅಲ್ಲ, ನಾವು ಸಂಜೆ ಆದ್ಮೇಲೆ ತುಂಬಾ ನಿಮ್ದು ತರಕಾರಿ ಗಿರ್ಕಳಿ ಎಲ್ಲ ತುಂಬಾ ಉಳಿದಿರತ್ತೆ ಶನಿವಾರ ಸಂತೆ ಮಾರ್ಕೆಟ್ ಅಲ್ಲಿ. ಅದೆಲ್ಲ ನಮ್ಮ ಹುಡುಗರೆಲ್ಲ ಒಟ್ಟಾಯ್ಕೊಂಡ, ಈಗ ಮೊನ್ನೆ ನಮ್ ಪ್ರದೀಪ ಮಗ ಹೇಳ್ದ ಪ್ರೀತು, ಅವ್ ತುಂಬಾ ಹೆಂಗ ಕೇಂದ್ರ ಅಪ್ಪನ್ಗಿಂತ ಮಿಸ್ತ ಸಮಾಜ ಸೇವೆ ಮುಂದಿನ ಜನರ ಉತ್ತರ ಖಂಡಿತ ಎಂತಕಂದ್ರೆ ಅಷ್ಟು ಇದಿತ್ತು ಅವನಿಗೆ. ಅವ್ ಮೊನ್ನೆ ನಂಗೆ ರಾತ್ರಿ ನಾವು ಅಲ್ಲಿ ಗೋಶಾಲೆ ಹೋಯ್ತು, ರಾತ್ರಿ ಏನಿಲ್ಲ ಅಂದ್ರೆ 11 ಗಂಟೆ ಆಯ್ತು ನಾವು ಹಾಕಿ ಹೋಗ್ತಿ, ಅಷ್ಟೊತ್ತಿಗೆ ಅವನ ಒಟ್ಟಿಗೆ ಇದ್ದ. ನಿಮ್ದು ಇದು ವೇಷ ಹಾಕು ಟೈಮ್ ಅಲ್ಲಲ್ಲ ಆತಿಲ್ಲ, ಕಷ್ಟ ತುಂಬಾ ಕಷ್ಟ. ಅಂದ್ರೆ ಒಂದ್ ಕಡೆಗೆ ನೀವು ಹೇಳ್ದಂಗೆ ಫುಲ್ ಬೇವ್ರತಿರ್ತ ಅಂತ ಇಲ್ಲ, ಬಾಡಿ ಒಳಗಿನ ನೀರೆಲ್ಲ ಹೋಗಿರುತ್ತೆ ಮೇಡಮ್. ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ, ಎಷ್ಟು ನೀರ್ ಹಾಕ್ರು ಸಾಕತ್ತಿಲ್ಲ. ಅಂತ ಟೈಮಲ್ಲ ಪಾಪ ಫಸ್ಟ್ ಒಂದ್ 3 ವರ್ಷ ಇವ್ರೆ ಹಾಕ್ರು, ಕಡಿ ಕಡಿಗೆ ಅಂತ ಐತಕೇಂದ್ರೆ ಹುಡುಗರಿಗೆಲ್ಲ ಸ್ವಲ್ಪ ಅವರು ಹಾಕನ ಇಲ್ವಾ ಅಂತ ಹುಡುಗರು ಹಾಕು ಶುರು ಮಾಡ್ರು.
2: ಅಂದ್ರೆ ಹುಡುಗರು ಅವರೇ ಉಮೇದಲ್ಲಿ ಹಾಕಿದ್ರು,
1: ಅವರೇ ಉಮೇದಲ್ಲ. ಈಗ ಇಲ್ಲಿ ಬರ್ಲಿಲ್ಲ ಯಾರು ಸಚಿನ್ ಅಂತ, ಕಡಿಗೆ ಪ್ರದೀಪ್ ಅಂತ, ಸುಚಿತ್ ಹುಡುಗರೆಲ್ಲ ತುಂಬಾ ಇದು ನಿರಂಜನ್. ಅಂದ್ರೆ ಹುಡುಗರೆಲ್ಲ ಕಂಡ್ರೆ ನಿಮ್ಗೆ
3: ಈಗ ಈಗ ಹಬ್ಬದಲ್ಲಿ ಅವರೇ ಅಣ್ಣ ಯಾವ
1: ಸ್ವಯಂ ಪ್ರೇರಿತ ಅಂದ್ರೆ
3: ಒಬ್ಬೊಬ್ರು
1: ನಾರೆಡಿ ಇದ್ದೆ ಅಂದ್ರೆ
3: ಅದ್ರ ಬಗ್ಗೆ
1: ಪವನ್ ನಿಮ್ದು ಕಾಲೇಜ್ ಹುಡುಗ ಪವನ್ ಅಂತ ಅವನು ಹಾಕಿದ ಕಳ್ಸಲ್ಲ ಅಂದ್ರೆ ಎಲ್ಲ ಬರ್ತಿದ್ ಮಾತ್ರ ಕಷ್ಟ ಆತ್. ಈಗ ಮೊದ್ಲು ಒಬ್ರು ಮಾಡ್ತಿದ್ದು, ಈಗ 4 ಜನ ಮಾಡ್ರು ಕಷ್ಟ ಆತ್ ಅಂತ. ಅಷ್ಟು ಕಷ್ಟ ಆತ್ ಅಂದ್ರೆ ಎಂತಕಂದ್ರೆ ಫುಲ್ ನಿಮ್ದು ಎಂತ ಹೇಳಿದ್ರು ನೀರ್ ಬಾಡಿದ್ದು ಫುಲ್ ಅದಷ್ಟು ಶೆಕೆ, ಎಷ್ಟು ನೀರ್ ಕುಡಿದ್ರು ಸಾಕತ್ತಿಲ್ಲ.
0: ಈ ವೇಷದಲ್ಲಿ ನಾವು ಒಂದು ನೋಡಿದ್ವಿ ಅಂತಂದ್ರೆ ಮೇಡಮ್, ಈಗ ನಾವು 4 ವರ್ಷದಿಂದ ಮಾಡ್ತಾ ಇದೀವಿ ಈ ವೇಷದ ಕೆಲಸ. ಆಕ್ಚುಲಿ ನಮ್ಗೆ ರವಿ ಕಟ್ಟಪಡೆಯವರೇ ಇದಕ್ಕೆ ಪ್ರೇರಣೆ. ಉಡುಪಿಯಲ್ಲಿ ಆಗ್ತಾ ಇದೆ, ಕುಂದಾಪುರದಲ್ಲಿ ಆಕ್ಚುಲಿ ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿರೋದು ಈ ವೇಷದ್ದು. ಅಲ್ಲೆಲ್ಲ ಮಾಡ್ತಾ ಇದಾರೆ, ಅಷ್ಟಮಿಗೆ ಮಾಡ್ತಾರೆ. ಈಗ 15ನೇ ತಾರೀಕಿಗೆ ಈ ಸಲದ ರವಿ ಕಟ್ಪೆ ಇರೋದು ಲಾಸ್ಟ್ ವೇಷ ಅಂತ ಹೇಳ್ತಾ ಇದ್ರು. ಅಲ್ಲಿ ಮಾಡ್ತಾರೆ. ನಮ್ಮೂರಲ್ಲೂ ದೊಡ್ಡ ದೊಡ್ಡ ಜಾತ್ರೆಗಳಾಗುತ್ತೆ, ನಾವು ಮಾಡ್ಬೋದು. ನಮ್ಮೂರಲ್ಲೂ ಸಮಸ್ಯೆಯರು ಮಕ್ಕಳಿದ್ದಾರೆ, ನಾವು ಟ್ರೈ ಮಾಡುವ ಅಂತೇಳಿ. ಫಸ್ಟಿಗೆ ಸ್ವಲ್ಪ ಭಯ ಆಯ್ತು, ಅಂದ್ರೆ ಜನ ರಿಸೀವ್ ಮಾಡೋ ರೀತಿ ಯಾವ ತರ ಇರ್ತದೆ ಅಂತ ಗೊತ್ತಿಲ್ಲ. ಅಂದ್ರೆ ಈ ಬೇರೆ ಎಲ್ಲ ವಿಷಯದಲ್ಲೂ ನಾವು ಯಾರತ್ರ ದುಡ್ಡು ಕೇಳುದಿಲ್ಲ, ನಾವು ಪೋಸ್ಟ್ ಹಾಕ್ತಿವಿ. ಅದಂದ್ರೆ ನಾವು ಬಾಕ್ಸ್ ಇಟ್ಕೊಂಡು ಹೋಗ್ತಿವಿ, ಅಲ್ಲಿ ಸಹ ನಾವು ಕೇಳುದಿಲ್ಲ. ವೇಷ ಹಾಕಿರ್ತೇವೆ, ಬಾಕ್ಸ್ ಇರ್ತೇವೆ, ಇಟ್ಕೊಂಡು ಹೋಗ್ತಿವಿ. ಅವ್ರೆ ನಮ್ದು ಬರ್ಕೊಂಡಿರುತ್ತೆ, ನಮ್ದು ಹಿಂದ್ಗಡೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಜರ್ಸಿರುತ್ತೆ. ನಾವು ಅದರಲ್ಲಿ ಇಲ್ಲಿ ತನಕ ನೋಡಿದಲ್ಲಿ ಮೇಡಮ್, ಈ ಮಿಡಲ್ ಕ್ಲಾಸ್ 100 ರೂಪಾಯಿ ತಂದಿರೋ ಹಬ್ಬಕ್ಕೆ ಬಂದಿರೋದ್ರಲ್ಲಿ 20 ರೂಪಾಯಿ ಹಾಕಿರುವಂತ ಜನನೇ ಜಾಸ್ತಿ. ನಾವು ವೇಷ ಹಾಕಿದ್ರೆ ನಮ್ಗೆ ಕಣ್ ಕಾಣಿಸ್ತಾ ಇರತ್ತೆ, ದುಡ್ಡಿರೋ ವ್ಯಕ್ತಿಯಾರ ನಾವು ನೋಡಿದಂಗೆ ಗೊತ್ತಿರೋದು. ಕೆಲವರು ನೋಡುದೇ ಇಲ್ಲ ಅದನ್ನ, ಡೋಂಟ್ ಕೇರ್ ತರ ಹೋಗ್ತಾರೆ. ಬಟ್ ಈ ಬಡವರು ಇದಾರಲ್ಲ, ಅದು ಹೇಳ್ತಾರಲ್ಲ ಕಷ್ಟ ಬಡವ್ರ ಕಷ್ಟ ಬಡವ್ರಿಗೆ ಅಂತೇಳಿ, ಅವರು ಆ 100 ರೂಪಾಯಿ ಇದ್ರು ಆ ಹೆಂಗಸರಲ್ಲ ಆ ಸೀರೆಯಲ್ಲ 100 ಇರೋದು, ಅದರಲ್ಲಿ ಒಂದು 20 ರೂಪಾಯಿ ತೆಗೆದು, ಕೆಲವ್ರು 10 ರೂಪಾಯಿ 2 ರೂಪಾಯಿ ಅವ್ರು ಹಾಕೋ ದುಡ್ಡು, 2 ರೂಪಾಯಿ ಕಾಯಿನ್ ಸಣ್ಣದಾಗಿರೋದು, ಬಟ್ ಅದು ಹಾಕ್ಬೇಕಂತೇಳಿ ಅದನ್ನೆಲ್ಲ ಬಿಚ್ಚಿ ಹಾಕೋದುಂಟಲ್ಲ ಮೇಡಮ್. ಅದು ನೋಡಿದ್ರೆ ಮೇಲೆ ನಮಗೆ ಆ ಯೋಜನೆನ ನಾವು ನಿಲ್ಲಿಸ್ಲಿಕ್ಕೆ ಮನಸ್ಸೇ ಆಗಿಲ್ಲ. ಈಗ ಆಕ್ಚುಲಿ ಲಾಸ್ಟ್ ಇಯರ್ ನಾವು ತುಂಬ ಟಫ್ ಅಲ್ಲಿ ಮಾಡಿದ್ದೆ. ಆಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಬ್ಯುಸಿ ಇದ್ವಿ, ಮಾಡ್ಬೇಕು ಅಂದ್ರೆ ಬಿಡಬಾರ್ದು ಅಂತ ಮಾಡಿದ್ವಿ.
3: ದಿನಾನು ಕೂಡ ಫ್ಯಾಮಿಲಿ ಯಾರಿಗೂ ಕರ್ಕೊಂಡು ಹೋಗಲ್ಲ,
0: ಇದು ಆಕ್ಚುಲಿ ನಮ್ಮ ಊರ ಹಬ್ಬ,
3: ಫ್ಯಾಮಿಲಿ ಟೈಮ್ ಕೊಟ್ಟಿರುವುದಿಲ್ಲ.
4: ಆದ್ರೂ ಕೂಡ ಅದೊಂದೇನೋ ತೃಪ್ತಿ, ನಮ್ ಖುಷಿ ಇದೆ. ಅವರನ್ನ ನಾವು ಮನೆಯವರನ್ನ ಒಪ್ಪಿಸಿರ್ತೀವಿ, ಮನೆಯವರು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಈಗ. ಯಾಕೆಂದ್ರೆ ಇವ್ರದ್ದು ಕೆಲಸ, ಇವ್ರು ಮಾಡ್ತಿರೋದು ಹೋಗ್ತಿರೋ ದಾರಿ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅವ್ರು ಯಾರು ನಮ್ಮನ್ನ ಅರ್ಥ ಮಾಡ್ಕೊಂಡು ಅವ್ರ ಹಾಗೆ ಹೋಗಿ ಅವ್ರ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಂದು ಸಹಕಾರ ಕೊಟ್ರೆ ಖಂಡಿತ ಈ ಯಾರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ, ಯಾರು ಈ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, 6 ತಿಂಗಳ ಮಗು, ಹುಟ್ಟಿದ ಮಗು, ಇದನ್ನೆಲ್ಲ ನೋಡಿ ಈ ಒಂದು ಯೋಜನೆ ಕೈ ಬಿಡೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಈ ಪ್ರತಿ ವರ್ಷನೂ ನಾವು ಪ್ರತಿ ನಮ್ ಪ್ರಾರ್ಥನೆ ಇಷ್ಟೇ, ಈ ಸಮಸ್ಯೆ ಯಾರಿಗೂ ಬಾರ್ದಿರ್ಲಿ, ಕೈ ಒಡ್ಡುವಂತ ಪರಿಸ್ಥಿತಿ. ನಿರ್ಗತಿಕರಿಗಾಗಿ ನಾವು ಕೈ ಒಡ್ಡೋದಕ್ಕೆ ನಮ್ಗೆ ಬೇಜಾರಾಗ್ತಾ ಇಲ್ಲ, ಅಂದ್ರೆ ಅಸಹಾಯಕರಿಗಾಗಿ ನಮ್ಗದು ತೃಪ್ತಿ ಇದೆ. ಆದ್ರೆ ಸಮಾಜದ ಮುಂದೆ ಇಂಥ ಪರಿಸ್ಥಿತಿ ಕೈ ಒಡ್ಡುವಂತ ಪರಿಸ್ಥಿತಿ ಯಾವ ತಾಯಿಗೂ ಬಾರದಿರ್ಲಿ. ಯಾಕಂದ್ರೆ ಅವರು ಆ ಸಂಕಷ್ಟ ಪರಿಸ್ಥಿತಿನ ನಮ್ಗೆ ನೋಡೋಕಾಗದೆ ನಾವು ನಮ್ಮ ಕಷ್ಟ ನಮ್ಮ ಈ ಹಬ್ಬ ಹರಿದಿನಗಳಲ್ಲಿಯೂ ಕೂಡ ನಾವು ಜಾತ್ರೆಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಬೆರೆಯೋಕಾಗದೆ ಇದ್ರು ಕೂಡ ಅವ್ರ ಕಷ್ಟದಲ್ಲಿ ನಾವು ಜೊತೆ ಆಗ್ತಿರುವ ಖುಷಿ ನಮ್ಗಿದೆ. ಇದೇ ಈ ನಾವೀಗ ಇವ್ರು ಹೇಳಿದ್ರು ಗೋವಿಗಾಗಿ ಮೇವು ಅಂತ, ಈ ಯೋಜನೆಗಳಿಗೂ ಕೂಡ ಯಾರಾದ್ರೂ ದಾನಿಗಳು ನಮ್ಮ ಜೊತೆ

0: ಸಹಕಾರ ಕೊಟ್ಟರೆ, ಅಂದ್ರೆ ವಾಹನದ ವ್ಯವಸ್ಥೆ ಮಾಡಿದ್ರೆ, ಖಂಡಿತ ಪ್ರತಿ ಶನಿವಾರ ಅಲ್ಲಿ ಹೋಗುವ ತರಕಾರಿಗಳು ಕಸಕ್ಕೆ ಹೋಗುವುದಕ್ಕಿಂತ ಗೋವಿನ ಹೊಟ್ಟೆಗೆ ಹೋದ್ರೆ ಅದರಲ್ಲಿ ಎಲ್ರಿಗೂ ಒಂದು ಒಂದು ಪುಣ್ಯ ಸಿಗುತ್ತೆ.
1: ಪುಣ್ಯದ ಪಾಲು.
0: ಹಾ, ಖಂಡಿತ. ಪ್ರತಿ ಶನಿವಾರ ಎಷ್ಟೋ ತರಕಾರಿಗಳು ಉಳಿಯುತ್ತೆ. ದೂರದ ಊರಿಂದ ಬಂದಿರ್ತಾರೆ, ಅವರಿಗೆ ವಾಪಸ್ ಕೊಂಡು ಹೋಗಕ್ಕಾಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಅದು ಕಸಕ್ಕೆ ಹೋಗುತ್ತೆ. ಮುನ್ಸಿಪಾಲ್ಟಿ ಗಾಡಿ ಬರುತ್ತೆ, ತಗೊಂಡೋಗಿ ಕಸಕ್ ಹಾಕ್ತಾರೆ.
2: ಅದಿಲ್ಲ ಅಂದ್ರೆ ನೆಕ್ಸ್ಟ್ ಉಡುಪಿಯಿಂದ ಒಂದು ಟೀಮ್ ಬಂದು ಅದನ್ನ ಎರೆಹುಳು ಗೊಬ್ಬರಕ್ಕೆ ಶೇಖರಣೆ ಮಾಡ್ಕೊಂಡು
0: ಹೋಗ್ತಾರೆ.
2: ಅದನ್ನ ನಾವು ಕೇಳಿದ್ವಿ, ಈಗ ನೆಕ್ಸ್ಟ್ ನಾವು ತೆಗೆದ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಕೇಳಿದಾಗ, ಅದು ಗೊಬ್ಬರಕ್ಕೆ ಎಲ್ಲ ಟೋಟಲ್ ಮಾಡಿ ಡಂಪ್ ತರ ಮಾಡ್ಕೊಂಡು ಹಾಕ್ತಾರೆ. ಬಟ್ ಅಲ್ಲಿ ಎಷ್ಟೆಷ್ಟು ಇವಾಗ ಈ ಬೀನ್ಸ್ ಈ ತರ ಕೆಲವೊಂದು ಐಟಮ್ ಉಂಟಲ್ಲ, ಅಲ್ಸಂಡ್ ಅವೆಲ್ಲ ಸ್ವಲ್ಪ ಬೆಳೆದು ಅದನ್ನ ಅವ್ರು ರಿಟರ್ನ್ ತಗೊಂಡೋಗ್ದಿಲ್ಲ, ಅವ್ರು ನಮ್ಗೆ ಚೀಲ ಚೀಲ ಕೊಡ್ತಾರೆ ವಾಪಸ್.
3: ಚೀಲ ಚೀಲ ಮೊನ್ನೆ ಕೊಟ್ಟಿದ್ರು, ಬೆಂಡೆ
2: ಸೊಪ್ಪು ಅದೆಲ್ಲ ಯಾವ್ದು ನಿಮ್ದು,
1: ಅದನ್ನ ಮತ್ತೆ ತಕೊಂಡೋಗಿ ಎಂತ
2: ಮಾಡ್ಲಿಕ್ಕೆ
1: ಆಗುದಿಲ್ಲ.
2: ಅದನ್ನ ನಾವೆಲ್ಲ ಹಾಕ್ರೆ ಪಾಪ ನಮ್ಗೆ ಅದ್ರ ಪುಣ್ಯ ನಮಸ್ತೆ.
1: ಅದೇ ನಿಮ್ಮ ರಿಕ್ವೈರ್ಮೆಂಟ್ ಏನಂದ್ರೆ ನೀವ್ ಅದನ್ನೆಲ್ಲ ಹಾಪುದು ತಕೊಂಡ್ ಹಾಪುದು ಕಲೆಕ್ಟ್ ಮಾಡೋದಕ್ಕೆಲ್ಲ ನೀವ್ ತಯಾರಿದ್ರಿ, ಅದ್ರದಕ್ಕೊಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ.
2: ಟ್ರಾನ್ಸ್ಪೋರ್ಟೇಷನ್ ನಮ್ಮ ಹತ್ರ ಒಂದು ಗಾಡಿ ಇದೆ, ಬಟ್ ಅದು ಡಬಲ್ ಕ್ಯಾಬಿನ್ ಆಗಿರೋದನ್ನ ಹಿಂದ್ಗಡೆ ಸ್ಪೇಸ್ ಕಮ್ಮಿ, ಬಟ್ ಅದಕ್ಕೆ ನಾವು ತುಂಬಿಸ್ಕೊಂಡು ಹೋಗ್ತೀವಿ ಪ್ರತಿ ಸಲ. ಅದ್ ನಮ್ದೆಲ್ಲ ಒಂಥರ ಸೇವೆ, ನಮ್ದು ಹೆಲ್ಪಿಂಗ್ ಹ್ಯಾಂಡ್ ಸೇವೆ ಜೊತೆ ಅದು ಒಂದು ಸೇವೆ ಮಾಡ್ತಾ ಇದೆ ಎಲ್ಲ ಯೋಜನೆಗೂ. ಬಟ್ ಅದೇನಾಗುತ್ತೆ ನಮ್ಗೆ ಇಲ್ಲಿ ತಗೊಂಡೋಗೋ ತುಂಬಾ ಅನ್ಸುತ್ತೆ, ಅಲ್ಲಿ ಹೋಗಿ ಆ ದನಗಳ ರಾಶಿ ನೋಡಿದಾಗ ಇದು ಎಲ್ಲಿಗೂ ಅಲ್ಲ ಅನ್ಸಿಬಿಡ್ತದೆ.
4: ಇದೊಂದು ಟೀಮ್ ಅಲ್ಲಿ ಮೇನ್ ಅಂದ್ರೆ ಪ್ರದೀಪ್ ಅಣ್ಣನೆ, ಎಂತಕಂದ್ರೆ ಅವ್ ನಾನು ಎಷ್ಟೋ ಸಲ ನೋಡಿದೀನಿ, ಅವ್ರದ್ದು ಬರ್ತ್ಡೇ ಇರುತ್ತೆ ಇಲ್ಲ ಹೆಂಡತಿದ್ ಬರ್ತ್ಡೇ ಇರುತ್ತೆ, ಯಾವುದೇ ಬರ್ತ್ಡೇಗೆ ಹೆಂಡತಿಗೂ ಆಸೆ ಇರುತ್ತೆ, ನಮ್ ಹಸ್ಬೆಂಡ್ ಒಟ್ಟಿಗೆ ತಿರ್ಬೇಕು ಕೋಟೇಶ್ವರ ಕೋಡಿ ಹಬ್ಬದಲ್ಲಿ ತಿರ್ಗ್ಬೇಕು ಅಂತೇಳಿ ಹಬ್ಬದಲ್ಲಿ. ಅವ್ರು ಎಷ್ಟೋ ಹಬ್ಬನ ಬಿಟ್ಟು ಬಂದಿದ್ದಾರೆ, ಅವರಿಗೆ ಹೆಂಡತಿ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ಥ್ಯಾಂಕ್ಸ್ ಅನ್ಬೇಕು, ಎಂತಕಂದ್ರೆ ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ.
1: ನಾನು ಹೌದು, ನೀವೆಲ್ಲ ಹೆಚ್ಚಿನವರು ಫ್ಯಾಮಿಲಿ ಮ್ಯಾನ್ ಅಂದ್ರೆ ಸಂಸಾರಿಗರು, ಸೊ ಮನೆಯಲ್ಲೆಲ್ಲ ಸಪೋರ್ಟ್ ಹೆಂಗೆ? ಈಗ ಕೊಡಿ ಹಬ್ಬ ಇರ್ಬೋದು, ಯಾವ್ದೇ ನಮ್ಮೂರ ಹಬ್ಬ ಇಪ್ಪು, ನೀವು ವೇಷ ಹಾಕೊಂಡ ಇದ್ ಮಾಡ್ತಾ ಇಪ್ಪತ್ತಿಗೆ ಮನೆಯೊಟ್ಟಿಗೆ ಏನೋ ಆಗ ಅವ್ರು ನಾಗರಾಜ್ ಸರ್ ಹೇಳ್ದಂಗೆ ಏನು ಸೆಲೆಬ್ರೇಷನ್ ಆತಿಲ್ಲ. ಒಂದ್ಗಳಿಗೆ ಗಂಡನೊಟ್ಟಿಗೆ ಹೋಗಿ ಕೈಕಾಯಿ ಹಿಡ್ಕೊಂಡು ತೈತಾ ನಾಳೆ ಹಬ್ಬಕ್ಕೋಯ್ ಬಪ್ಪ ಅಂದ್ರೆ ಆತಿಲ್ಲ.
0: ಸೊ ಲಾಸ್ಟ್ 4 ವರ್ಷ ಆಯ್ತು ಮೇಡಮ್ ನಮ್ದು ಈ ಯೋಜನೆ ಸ್ಟಾರ್ಟ್ ಆಗಿ. ಅದಕ್ಕಿಂತ ಮುಂಚೆ ನಾವು ಬೆಳಿಗ್ಗೆ ಬೇಗ 4:30-5 ಗಂಟೆಗೆ ಹೋಗಿ ರಥ ಕಣ್ಕೆ ಮಾಡ್ಕೊಂಡು ಬರೋದು, ಇದೆಲ್ಲ ನಮ್ದು ಮೊದ್ಲಿಂದ ನಡ್ಕೊಂಡ್ ಬಂದ ಹಬ್ಬಕ್ಕೆ ಬೆಳಿಗ್ಗೆ ರಥ ಬೆಳಿಗ್ಗೆ ಹಣಕೆ ಆಗತ್ತೆ, ಅದಕ್ಕೆಲ್ಲ ಹೋಗಿ ಬರ್ತಾ ಇತ್ತು. ಇವಾಗ ಲಾಸ್ಟ್ 4 ವರ್ಷದಿಂದ ನಮ್ಗೆ ಆ ಹಬ್ಬದ ಮುಂಚೆ ಒಂದು ವಾರ ಇದು ಸ್ಟಾರ್ಟ್ ಆಗತ್ತೆ. ವೇಷ ಅದಕ್ಕೆ ಬೇಕಾಗಿರೋ ಬಾಕ್ಸ್, ಆ ಬಾಕ್ಸ್ ಪ್ರಿಪೇರೇಷನ್ ಇಂದ ಅದಕ್ಕೆ ಗಮ್ ಮಾಡಿಸೋದೆಲ್ಲ ನಮ್ಮ ಹೆಂಡತಿಗೆ ನಮ್ಗೆ ಸಪೋರ್ಟ್ ಮಾಡೋದು ಎಲ್ಲ ಉಡ್ಪಿ ನಮ್ಮ ಅವರಿಗೂ. ನಾವು ಈ ಟೈಮಲ್ಲಿ ನಾವು ಅವ್ರನ್ನ ನೆನ್ಪ್ ಮಾಡ್ಕೋಬೇಕು, ಅವರೇ ನಮಗೂ ವೇಷ ಮಾಡ್ತಾ ಇರೋದು. ಅಜಯ್ ಅಂತ ಕುರ್ಕಾಲು ಅವರೇ ನಮ್ಗೆ ತುಂಬಾ ಕಮ್ಮಿ ಇದ್ರಲ್ಲಿ ನಮ್ಗೆ ಮಾಡಿಕೊಡ್ತಾರೆ. ಬಟ್ ಈ ಹಬ್ಬ ಅಂತ ಹೇಳಿದಾಗ 4 ದಿವಸ ಅಂದ್ರೆ ಅವರು ಸಹ ನಮ್ ಜೊತೆ ಬಾಕ್ಸ್ ಇಟ್ಕೊಂಡು ಬರ್ತಾರೆ,
1: ಒಂದು
0: ಹೆಂಡತಿ ಬರ್ತಾರೆ, ನನ್ನ ಮಗ ಬರ್ತಾರೆ, ಎಲ್ಲ ಅದ್ರಲ್ಲಿ ಎಂತ ಮುಜುಗರ ಅಂತ ಇಲ್ಲ ಮೇಡಮ್. ಅವರಿಗೆ ಫಸ್ಟ್ ಸ್ವಲ್ಪ ಮುಜುಗರ ಇತ್ತು, ಇವಾಗ ಟೀಮ್ ವರ್ಕ್ ಎಲ್ಲದಕ್ಕೂ ಮೇನ್ ಅಂತ ಕೂಡ ಮೇಡಮ್. ಇವಾಗ ನಮ್ಮನ್ನ 4 ಕಡೆ ಗುರುತಿಸ್ತಾರಲ್ಲ ಜನ, ಅದು ಅವರಿಗೆ ತುಂಬಾ ಖುಷಿ. ಈಗ ನಾನೇನಾದ್ರೂ ಒಂದು ಪೋಸ್ಟರ್ ಮಾಡಿ ಗ್ರೂಪ್ ಅಲ್ಲಿ ಹಾಕಿದ್ರೆ ಅದ್ರಲ್ಲಿ ಏನಾದ್ರೂ ಎಡಿಟಿಂಗ್ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ನನ್ಗೆ ಅದು ಇದು ರಾಂಗ್ ಇದೆ. ನಿನ್ನೆ ಸಹ ಒಂದು ಪೋಸ್ಟರ್ ಮಾಡಿದ್ದೆ, ಅದ್ರಲ್ಲಿ ಯಾವ್ದು ನಮ್ಮ ಇದ್ರದ್ದು ರೇಡಿಯೋ ಸಿಟಿದು, ಅದು ಯಾವ್ದೋ ಒಂದ್ ಎರಡು ವರ್ಡ್ ರೇಡಿಯೋ ಸಿಟಿನೇ ಬರುತ್ತೆ, ರೇಡಿಯೋ ಕುಂದಪ್ಪ ಸಾರಿ. ಅದರಲ್ಲೇ ಸಹ ನಮ್ದು ಎಡಿಟಿಂಗ್ ಮಿಸ್ಟೇಕ್ ಇರೋದು ನನ್ಗೆ ಕಾಲ್ ಮಾಡಿದ್ರೆ. ಆತರ ತುಂಬಾ ಸಪೋರ್ಟ್ ಇದೆ. ಇವ್ರ ವೈಫ್ ಸಹ ಆಗಿರ್ಬೋದು, ಇವರು ರೀಸೆಂಟ್ಲಿ ಮದುವೆ ಆಗಿದ್ದು, ಇವ್ರ ವೈಫ್ ಎಲ್ಲ ಅದು ದೊಡ್ಡ ಶಕ್ತಿ. ಅವಿನಾಶ್ ಅವರು, ಅವಿನಾಶ್ ಅಂತ ಅವ್ರು ಬಂದಿಲ್ಲ. ನಮ್ಮ ಹುಡುಗರ ಬಗ್ಗೆ ಕೆಲವ್ರ ಬಗ್ಗೆ ನಾವು ಹೇಳಲೇಬೇಕು. ಅವಿನಾಶ್ ಪೂಜಾರಿ ಅಂತ ಅವರೆಲ್ಲ ದೊಡ್ಡ ಶಕ್ತಿ, ಅವ್ನು ಬರ್ಲಿಲ್ಲ. ಆಮೇಲೆ ನಿರಂಜನ್, ಸಚಿನ್ ಅಂತ ಬೆಂಗಳೂರು, ಸುಚಿತ್ ಹೇಳ್ತಾ ಹೋದ್ರೆ ನಮ್ಗೆ ಕೆಲವರು, ಪವನ್, ಪ್ರೇಕ್ಷಿತ್ ಅಂತ ತುಂಬಾ ಜನ ಹುಡುಗಿದ್ದಾರೆ, ಅವರೆಲ್ಲ ಬರ್ಲಿಕ್ಕಾಗಿಲ್ಲ.
1: ಶಕ್ತಿ ನೀವು ಬೆಂಗಳೂರಲ್ಲಿ ಇದ್ದವರಲ್ಲ ಮೊದಲು?
0: ಹೌದೌದು ಮೇಡಮ್.
1: ಕಡೆಗೆ ನೀವು ಈಚೆಗೆ ಶಿಫ್ಟ್ ಆದ್ದೆ ಹೆಲ್ಪಿಂಗ್ ಹ್ಯಾಂಡ್ಸ್ಗೋಸ್ಕರ?
0: ಇಲ್ಲ, ನಂದು ನಾನು ಅಲ್ಲಿ ನಾನು ವರ್ಕ್ ಮಾಡ್ತಿರೋ ಕಂಪ್ನಿಯಲ್ಲಿ ನಾನು ತುಂಬಾ ವರ್ಷದಿಂದ ನಾನು ಇಲ್ಲಿ ಟ್ರಾನ್ಸ್ಫರ್ ಕೇಳ್ತಾ ಇದ್ದೆ. ಅದು ಅಲ್ಲಿ ನನಗೆ ಇಲ್ಲಿ ಟ್ರಾನ್ಸ್ಫರ್ ವಿದ್ ಪ್ರಮೋಷನ್ ಟ್ರಾನ್ಸ್ಫರ್ ಆಯ್ತು ಊರಿಗೆ. ಅದು ಆ ಖುಷಿಗೆ ಇದು ಒಂದು ಆ್ಯಡ್ ಆಯ್ತೇನು. ಅದೇ ಮತ್ತೆ ಇಂಥ ಸ್ನೇಹಿತರ ಬಳಗ ಒಟ್ಟು ಸಿಕ್ತು, ಒಟ್ಟಿಗೆ ಏನ್ ಪರಿಚಯ ಇದ್ರಲ್ಲ ಮತ್ತೆ ಸಿಕ್ಕಿದವರು. ಅದೀಗ ಸ್ವಂತ ಅಣ್ಣ ತಮ್ಮಕ್ಕಿಂತ ಈಗ ಫ್ಯಾಮಿಲಿ ಅಂದ್ರೆ ಸ್ವಂತ ಅಣ್ಣ ತಮ್ಮಕ್ಕಿಂತ ಜಾಸ್ತಿ. ನಾವು ಒಬ್ರು ಇಲ್ಲ ಅಂದ್ರೆ ಈಗ ನನ್ಗೇನು ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಹೋಗಿ ಆ ಕೆಲಸ ಫಿನಿಶ್ ಮಾಡಿ.
1: ಎಷ್ಟು ಮೆಂಬರ್ಸ್ ಇದ್ದೀರಿ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಅಲ್ಲಿ?
3: ಟೋಟಲ್ ನಿಮ್ ವಾಟ್ಸ್ಆಪ್ ಅಲ್ಲಿ ಮೆಂಬರ್ ಮೇಡಮ್ ಈಗ 300+ ಇತ್ತು ನಾವು.
0: ಅಂದ್ರೆ ಕೆಲವರು ಸಹಾಯಸ್ಥ ಕೊಡ್ತಾರೆ, ಕೆಲವರು ಸಹಾಯಸ್ಥ ಆಗಿ ಬರ್ತಾರೆ ನಮ್ ಜೊತೆ.
3: ಇಲ್ಲ ನಮ್ ಒಟ್ಟಿಗೆ ಒಂದು ಟೋಟಲ್ ವರ್ಕ್ ಮಾಡೋ ಸಿಕ್ಕುದು ಒಂದು 30-40 ಜನ ಈಗ ಆಲ್ರೆಡಿ ರೆಡಿ ಇರ್ತಾರೆ. ಒಂದು ಕಾಲ್ ಮಾಡ್ರೆ ರೆಡಿ ಇರ್ತಾರೆ. ಈಗ ನಮ್ಗೆ ಎಲ್ಲರಿಗೂ ಕೆಲ್ಸಕ್ಕೆ ಹೋಗ್ತಲ್ಲ ಅಂದ್ರೆ ಎಲ್ಲ ಅವ್ರವ್ರ ಕೆಲ್ಸಕ್ಕೆ ಅವ್ರು ಬ್ಯುಸಿ ಇರ್ತಾರೆ. ಪಾಪ ಹೇಳುಕು ನಾವ್ ಒಂದ್ ಯಾವ್ದಾರ ಒಂದ್ ಪೋಸ್ಟ್ ಮಾಡಿ ರೆಡಿ ಮಾಡಕ್ಕೂ ಪ್ರದೀಪ್ ಅವ್ನು ಪೋಸ್ಟ್ ಐಡಿ ಮಾಡಿ, ಪೋಸ್ಟ್ ಐಡಿ ಮಾಡಿ ಫಸ್ಟ್ ಒಂದು ಗ್ರೂಪ್ ಹಾಕಿ, ಯಾವ್ದು ನಮ್ದು ಒಂದು ಗ್ರೂಪ್ ಇರುತ್ತೆ ನಮ್ ಗ್ರೂಪಿಗೆ ಹಾಕ್ತಾರೆ, ಅದನ್ನ ಓಕೆ ಕೇಳ್ಕೊಂಡು ನೆಕ್ಸ್ಟ್ ಮೇನ್ ಗ್ರೂಪಿಗೆ ಹಾಕ್ತಾರೆ. ಮೇನ್ ಗ್ರೂಪಿಗೆ ಹಾಕೋ ಅದನ್ನ ನಮ್ದು ಎಲ್ಲ ಸಹಾಯ ಹಸ್ತೀವಿ, ಎಲ್ಲ ಎಲ್ಲ ಅವರೇ ದೇವ್ರ ದೊಡ್ಡದು. ಎಂತ ಕೇಳ್ಕೊಂಡ್ರೆ ಇಲ್ಲಿಂದ ಪಡುಬಿದ್ರಿ ನಿಮ್ದು ಆಲ್ಮೋಸ್ಟ್ ಬೆಂಗಳೂರು ಗಿಂಗ್ಳೂರು ಎಲ್ಲ ಇದ್ರು, ಅವರೆಲ್ಲ ಒಂದು ಪೋಸ್ಟರ್ ಕಂಡು ಅವರಿಗೆ ಅವ್ರಿಗೆ ಎಡ ಹೇಳ್ದಂಗೆ ಜಾಸ್ತಿ ಹಾಕ್ತಾರೆ ಬಿಟ್ರೆ ಕಮ್ಮಿ ಇಲ್ಲ. ಎಂತಕಂದ್ರೆ ನಮ್ಮ ಪೋಸ್ಟ್ ಬೆನ್ ಬೆನ್ನಿ ಬೆನ್ ಬಂದ್ರು ಬಂತು, ಇವತ್ತೊಂದು ಪೋಸ್ಟ್ ಹಾಕ್ರೆ ಮತ್ತೆ ನಾಳೆ ಅಂಥದ್ದು ಆತಿಲ್ಲ ಅಂದ್ರೆ ನಾಳೆಗೆ ಒಂದು ಪೋಸ್ಟರ್ ಬಂದ್ರು ಬಂತು, ಆ ಪೋಸ್ಟಿಗೂ ಹಾಕೋರಿದ್ರು. ಎಂತಕಂದ್ರೆ ಎಲ್ಲರಿಗೂ ಸರಿ ಸಮಾನಾಯ ನಾವು ಒಂದು ಇದ್ ಮಾಡ್ಕತ್ ಹಂಗಾಯ್. ಮತ್ ಜಾಸ್ತಿ ನಾವು ಪ್ರಿಫರೆನ್ಸ್ ಮಕ್ಳಿಗೆ ಕೊಡೋದು ಸಣ್ಣ ಮಕ್ಳಿಗೆ, ಎಂತಕಂದ್ರೆ ದೊಡ್ಡವರಿಗೆ ಅವರು ಎಂತ ಇದ್ ಮಾಡ್ತಾರೆ, ಸಣ್ಣ ಮಕ್ಳಿಗೆ ನಮ್ ಸ್ವಲ್ಪ ಮನ ಜಾಸ್ತಿ ಮಿಡಿತ್ತ, ಹಂಗೆ ನಾವು ಜಾಸ್ತಿ ಕೊಡಿ ಹಬ್ಬ.
1: ಅದನ್ನ ಹೇಗೆ ಪ್ರಯೋರಿಟೈಸ್ ಮಾಡ್ತ್ರಿ ಅಂದ್ರೆ, ನಿಮ್ಗೆ ತುಂಬಾ ರಿಕ್ವೆಸ್ಟ್, ಈಗ ಒಬ್ರು ಹೆಲ್ಪ್ ಮಾಡ್ತಾರಂತ ಆದ್ರೆ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಬಂದಿರತ್ತ, ಹೆಂಗೆ ನೀವು ಅದನ್ನ ಪರಿಗಣಿಸ್ತೀರಿ? ಓಕೆ ಇದಕ್ಕೆ ನಾವು ಕೊಡುವ.
2: ಈಗ ನಮ್ದು ಪೋಸ್ಟರ್ ನೋಡೋ ತಕ್ಷಣ ಆಕ್ಚುಲಿ ಇವತ್ತು ನಾವು ಬರುವಾಗ ಒಂದು ಟೀಮ್ ಇಂದ ಮಾತಾಡ್ಕೊಂಡು ಬಂದೆ, ಮೂಲಕಿಂದ ಒಂದು ಪೋಸ್ಟ್ ಬಂದಿತ್ತು ಅವ್ರು ನಮ್ದು ಯಾವ್ದು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವ್ರು ನಾನು ಕಾಲ್ ಮಾಡಿದ್ರು ಸರ್ ನಮ್ಗೆ ಈ ತರ. ನಾವು ಅವಾಗ ಏನ್ ಮಾಡ್ತೇವೆ, ಫಸ್ಟ್ ಅವ್ರು ಕಾಲ್ ಬಂದಾಗ ನಾನು ಅವ್ರಿಗೆ ಹೇಳ್ತೇನೆ, ಮೇಡಮ್ ತುಂಬಾ ರಿಕ್ವೆಸ್ಟ್ ಇದೆ, ನಿಮ್ದು ಡೀಟೇಲ್ಸ್ ಎಲ್ಲ ಕಳಿಸಿ, ನಮ್ದು ಅಕಸ್ಮಾತ್ ಯಾವ್ದಾದ್ರು ಪ್ರಾಜೆಕ್ಟ್ ರನ್ನಿಂಗ್ ಇದ್ರೆ ಅವ್ರಿಗೆ ಹೇಳ್ತೇವೆ, ಈಗ ಆಗುದಿಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ನೋಡ್ತೇನೆ ಮೇಡಮ್ ಅಂತ ಹೇಳ್ತೇನೆ. ಫಸ್ಟ್ ಪ್ರಿಯೋರಿಟಿ ಕೊಡೋದು ಮಕ್ಕಳ ಯೋಜನೆ ಬಂದ್ರೆ, ಮಕ್ಕಳ ಯೋಜನೆ ಬಂದ್ರೆ ಮಿನಿಮಮ್ ಲಾಸ್ಟಿಗೆ ನಮ್ಮ ಕೈಯಲ್ಲಾಗಿದ್ದಾದ್ರು ನಮ್ಮ ಟ್ರಸ್ಟ್ ಇಂದ ಆದ್ರೂ ಮಾಡಿ ಅವರಿಗೆ ಕೊಡುವಂತದ್ ಮಾಡ್ತೇವೆ. ಯಾಕಂದ್ರೆ ಮಕ್ಕಳದ ಯೋಜನೆ ಬಂದಾಗ ನಮ್ಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈ ದೊಡ್ಡವ್ರ ಯೋಜನೆ ಬಂದಾಗ ಅದಂದ್ರೆ ಈಗ ನನ್ಗೆ ಒಂದು ಇಷ್ಟು ಜನ ಪರಿಚಯ ಇರ್ತಾರೆ, ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ, ಇವರಿಗೊಂದಿಷ್ಟು ರಿಕ್ವೆಸ್ಟ್ ಬರುತ್ತೆ, ಅವಾಗ ಏನಾಗುತ್ತೆ ಫೈನಲ್ ಮಾಡೋದು ಕಷ್ಟ ಆಗುತ್ತೆ. ನಾವು ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿದು, ಮಕ್ಕಳಿಗೆ ಹೆಲ್ತ್ ರಿಲೇಟೆಡ್ ಬಂದ್ರೆ ಫಸ್ಟ್ ತಗೊಳ್ತೀವಿ. ಅದಾದ್ಮೇಲೆ ಅವ್ರದ್ದು ಯಾವ ತರ ಇದೆ ಸಿಚುವೇಶನ್, ಮೊನ್ನೆ ಇವರೊಂದು ಹೇಳಿದ್ರು ಹೇಳಿ
5: ಸಾರಿ, ಇದ್ರ ಬಗ್ಗೆ ಪ್ರದೀಪಣ್ಣ ಬಗ್ಗೆ ಒಂದ್ ಮಾತು ಹೇಳಲೇಬೇಕು. ಯಾಕಂದ್ರೆ ಈಗ ಇವ್ರು ಹೇಳ್ದಾಗೆ ನಮ್ಮ ಹೆಲ್ಪಿಂಗ್ ಅಂಡ್ ಸಂಸ್ಥೆ ಬಗ್ಗೆ ಈಗ ಅಂದ್ರೆ ನಾವು ಪ್ರಚಾರಕ್ಕಾಗಿ ಮಾಡಿದಂತ ಕಾರ್ಯಕ್ರಮಗಳಲ್ಲ, ನಮ್ಮ ಕಾರ್ಯಕ್ರಮಗಳೇ ಪ್ರಚಾರ ಆಗಿದ್ದು. ಅದನ್ನ ನೋಡಿ ಜನ ತುಂಬಾ ರಿಕ್ವೆಸ್ಟ್ ಬರುತ್ತೆ. ಅಂದ್ರೆ ಸಮಾಜದಲ್ಲಿ ದಿನಕ್ಕೊಂದೊಂದು ಸಮಸ್ಯೆಗಳು ಹುಟ್ಟಿಕೊಳ್ತಾ ಇರುತ್ತೆ, ಆ ತರ ಬರ್ತಾ ಇರುತ್ತೆ. ಅಂತ ನಡುವೆ ಕೂಡ ಪ್ರದೀಪಣ್ಣನಿಗೆ ಹೊತ್ತಲ್ಲದ ಹೊತ್ತಲ್ಲಿ ನಾನು ಒಂದು ಕಾಲ್ ಮಾಡಿದ್ದೆ. ಅಂದ್ರೆ ಒಂದು ನಮ್ಗೆ ಒಂದು ಗಿಳಿಯಾರಿಂದ ಬೇಳೂರು ಮಗೆಬೆಟ್ಟು, ಅವ್ರ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಎಂಥವ್ರಿಗಾದ್ರೂ ಕಣ್ಣಲ್ಲಿ ಬರಲೇಬೇಕು. ಯಾಕಂದ್ರೆ ತಂದೆ ಲಾಕ್ಡೌನ್ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಇಲ್ಲದೆ ಹೊರಗಡೆ ಕೆಲಸಕ್ಕೆ ಹೋದ್ರು. ಗದಗಕ್ಕೆ ಹೋದಾಗ ಅವರಿಗೊಂದು ಅಪಘಾತ ಆಗತ್ತೆ, ಆ ಅಪಘಾತದಲ್ಲಿ ಬೆನ್ನು ಉರಿ ಮುರಿತಕ್ಕೊಳಗಾಗಿ ಅವರು ತನ್ನ ಎರಡೂ ಕಾಲುಗಳ ಸ್ವಾಧೀನ ಕಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಬದುಕಷ್ಟೇ ಮುರಿದೋಗಿರುವುದಿಲ್ಲ, ಅವ್ರ ಇಡೀ ಸಂಸಾರದ ಬದುಕು ದಾರಿಗೆ ಬೀದಿಗೆ ಬಂದಿತ್ತು. ಅವ್ರಿಗೆ ಎರಡು ಇಬ್ರು ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳಿಗೂ ಬಾರ್ಕೂರಲ್ಲೋ ಎಲ್ಲೋ ಶಂಕರನಾಡ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಹೇಗಾಗಿದೆ ಅಂದ್ರೆ ದುಡಿಯೋರು ಯಾರಿಲ್ಲದೆ ಮಕ್ಕಳು ಕೂಡ ಪೋಷಣೆ ಸರಿ ಇಲ್ಲದೆ ಪೋಲಿಯೋ ಪೀಡಿತರ ತರ ಆಗಿದ್ದಾರೆ. ಅವರಿಗಂದ್ರೆ ಪೋಷಣೆ ಸರಿ ಇಲ್ಲ, ಸಂಸಾರದ ನಿರ್ವಹಣೆ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ನಮ್ಗೆ ಒಂದು ಕರೆ ಬಂದಾಗ ನಾನು ಅದನ್ನ ನೋಡಿ ಪ್ರದೀಪಣ್ಣ ವಿಷಯ ತಿಳಿಸಿದಾಗ ಕೂಡ್ಲೆ ಪ್ರದೀಪಣ್ಣ ಮತ್ತು ಸುನೀಲ್ ಅಣ್ಣ ನನ್ನ ಜೊತೆ ಬಂದು ಕೂಡ್ಲೆ ಸ್ಪಂದಿಸಿದ್ರು. ಅಂದ್ರೆ ಅವ್ರದ್ದು ನಮ್ಮ ರಿಕ್ವೆಸ್ಟ್ ಹೀಗಿತ್ತು ಅಂದ್ರೆ ಸರ್ ಮಕ್ಕಳು ಓದು ಒಂದು ಹುಡುಗಿನ ಓದಕ್ಸಕ್ಕಾಗ್ದೇನೆ ಓದನ್ನ ನಿಲ್ಲಿಸಿದ್ರು. ಅದನ್ನ ನೋಡಿ ಅವ್ರ ಕಾಲೇಜಿನವರು ಅವ್ರನ್ನ ಎಂತಾದ್ರೂ ಮಾಡಿ ನೀವು ಓದ್ಲೇಬೇಕಂದಾಗ ಅವರೇ ಪ್ರಿನ್ಸಿಪಾಲ್ರೆ ಆ ಮಗುವಿನ ಫೀಸ್ ಏನನ್ನ ಅವರೇ ಕಟ್ಟಿ ಆ ಮಗುವಿಗೆ ಸ್ಕೂಲಿಗೆ ಹೋಗುವ ಬಸ್ ಟಿಕೆಟ್ ಅದನ್ನ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂದ್ರು. ಆವಾಗ ಏನಾಯ್ತು ಅಂದ್ರೆ ಅವರಿಗೆ ಮಗುವಿನ ಯೂನಿಫಾರ್ಮ್ ಮತ್ತೆ ಪುಸ್ತಕದ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ ಆಗಿತ್ತು. ಆಗ ಕಾಲ್ ಬಂದಿತ್ತು, ಅದ್ರ ಪ್ರದೀಪಣ ತಿಳಿಸಿದಾಗ ಕೂಡ್ಲೆ ಬೇರೆ ಯಾವುದೇ ಯೋಚನೆ ಮಾಡದೆ ನನ್ನ ಜೊತೆ ಬಂದು ಸುನೀಲ್ ಅಣ್ಣ ಮತ್ತು ಪ್ರದೀಪಣ್ಣ ಆ ಸ್ಥಳಕ್ಕೆ ಹೋಗಿ, ನಾವು ಹೋಗಿದ್ದು ಬರೀ ಯೂನಿಫಾರ್ಮ್ ಮತ್ತು ಪುಸ್ತಕದ ಹಣ ವ್ಯವಸ್ಥೆ ಮಾಡೋದಕ್ಕಷ್ಟೇ ಹೋಗಿದ್ದು. ಅಲ್ಲಿ ಆ ಅವ್ರ ಪರಿಸ್ಥಿತಿ, ಆ ಮನೆ ಸೋರುವ ಮನೆ, ಆ ಅವರ ಬದುಕು, ಆ ಕಷ್ಟ ನೋಡಿ ಪ್ರದೀಪಣ್ಣ ತನ್ನ ಕೈಯಿಂದ ಬರೆಸಿ 10,000 ರೂಪಾಯಿ ತುರ್ತು ವ್ಯವಸ್ಥೆ ಮಾಡಿದ್ರು. ಅಂತ ತುರ್ತು ವ್ಯವಸ್ಥೆ ತುರ್ತು ಸಹಾಯನ ನಮ್ಮ ಸಂಸ್ಥೆ ತುಂಬಾ ಮಾಡಿದೆ. ಅಂದ್ರೆ ಯಾವುದೇ ಸ್ವಾರ್ಥ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅಂದ್ರೆ ಆ ಸಮಯದಲ್ಲಿ ಅವರು ಆ ಕಷ್ಟ ಅಂದ್ರೆ ಅಲ್ಲಿ ಹೋಗಿರ್ತೀವಿ ಒಂದೊಂದ್ ಕಡೆ ಹೋದಾಗ ಇವ್ರು ಹೇಳಿದಾಗೆ ಆ ಅಜ್ಜಿ ಮನೆ ಇತ್ತಲ್ಲ ಅದೇ ರೀತಿ ಇಂಥ ತುಂಬಾ ಇದೆ. ಅಲ್ಲಿ ಸೋರುತ್ತೆ ಮನೆ, ಎರಡು ಪ್ರಾಯದ ಮಕ್ಕಳು, ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ. ಇಂಥ ಸಂದರ್ಭದಲ್ಲೆಲ್ಲ ಅದೇ ನೋಡಿದಾಗ ನಾವು ಯಾವುದೇ ಎಷ್ಟೆಷ್ಟು ಸಮಾಜ ಸಂಘಟನೆಗಳನ್ನು ಕಟ್ಕೊಂಡಿದೆ, ಜಾತಿ ಸಂಘಟನೆಗಳು. ನಾನು ಹೇಳುತ್ತಿದ್ದೆ ನೀವು ಜಾತಿ ಸಂಘಟನೆಗಳನ್ನ ಕಟ್ಟಬೇಡಿ. ಬಸವಣ್ಣ ಎಲ್ಲ ಗೋಡೆಗಳನ್ನ ಕಳಿಸಿದ್ರು. ಈಗ ನಾವು ಗೋಡೆ ಕಟ್ಕೊಂಡು ಗೋಡೆ ಕಟ್ತಾ ಇದ್ದೀವಿ. ಸಂಘಟನೆಗಳು ಹೇಗೆ ಬರಬೇಕಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವರನ್ನ ಖಂಡಿತ ಒಂದು ಕೈಗಳಿಂದ ಸಾಧ್ಯವಾಗದಿದ್ರೆ ಹತ್ತಾರು ಕೈಗಳು ಒಟ್ಟಾಗಿ ಅವರನ್ನ ನಾವು ಮೇಲೆತ್ತಬೇಕು. ಇಂಥ ಸಂಘಟನೆಗಳು ಹೋದಾಗ ಅವ್ರಿಗೆ ಖಂಡಿತವಾದ್ರೂ ಸಹಾಯ ಕೊಡಿ, ಸಹಕಾರ ಮಾಡಿ. ನಾವಿದ್ದೀವಿ, ನಾವು ಹೋಗ್ತೀವಿ, ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ. ಅವ್ರಿಗೇನಿದು ಆ ಸೋರುವ ಮನೆಗೊಂದು
1: ಸೂರು ಕೊಡಿ,
5: ಆ ಸೋರುವ ಸೂರನ್ನ ನಾವು ಸರಿ ಮಾಡಿದಾಗ, ಮೇಲ್ಛಾವಣಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ, ಆ ಮಕ್ಕಳಿಗೆ ಒಂದು ಶೌಚಾಲಯವನ್ನು ಮಾಡಿಕೊಟ್ಟಾಗ, ಆ ಮಕ್ಕಳು ಶಾಲೆಗೆ ಹೋಗಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ ಅವ್ರ ಬದುಕು ಒಂದು ಹಳ್ಳಿಗೆ ಬರುತ್ತೆ.
1: ಬ್ಯೂಟಿಫುಲ್ಲಿ ಸರ್, ಕರೆಕ್ಟ್.
5: ಖಂಡಿತ ಅವರು ಆ ನಮ್ಮಿಂದ ಸಹಾಯ ಸಹಕಾರ ಪಡೆದವರು ಮುಂದೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಹೋದಾಗ ಇನ್ಯಾರಿಗೂ ಸಹಾಯ ಆಗುತ್ತಾರೆ. ಹಾಗೆ ಸಮಾಜನ ನಾವು ಸುಧಾರಿಸ್ಬೇಕು. ನಾವು ಸಮಾಜ ಬರೇ ನಮ್ಮ ಜಾತಿ ಸಂಘಟನೆ ಕಟ್ಟಿಕೊಂಡು ನಾವೇನೋ ಕಾರ್ಯಕ್ರಮ ಮಾಡಿ ನಾವೇನೋ ಪ್ರಚಾರಕ್ಕೆ ನಾವೇನೋ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಳೋದಕ್ಕಾಗಿ ಯಾವುದೋ ಪ್ರಶಸ್ತಿ ಪುರಸ್ಕಾರಕ್ಕಾಗಿ ನಾವು ಸಂಘಟನೆಯನ್ನು ಮಾಡಿದವರಲ್ಲ. ನಮ್ಮ ಸಂಘಟನೆ ನೊಂದವರ ಜೊತೆಗೆ ನಾವು ಹೋಗ್ತಿರುವಾಗ ಅದನ್ನ ನಾವು ಪ್ರಚಾರ ನೋಡಿ ಪ್ರಚಾರಕ್ಕೆ ಬಂದಿರೋದು ನಮ್ಮನ್ನ. ಅದಕ್ಕಾಗಿ ಈಗ ಇವ್ರು ಹೇಳಿದಾಗೆ ನಾವು ಯಾವುದೋ ಒಂದು ಯೋಜನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆದ ತಕ್ಷಣ ನಮ್ಗೆ ಸಹಾಯ ಯಾಕೆ ಬರುತ್ತೆ ಅಂದ್ರೆ ಇವರು ನಾವು ಕೊಟ್ಟಂತ ಒಂದು ರೂಪಾಯಿ ಅವ್ರಿಗೆ ತಲುಪುತ್ತೆ ಅನ್ನೋ ಒಂದು
1: ನಂಬಿಕೆ
5: ಮೇಲೆ ನಮ್ ಜೊತೆ ನಿಂತಿದ್ದಾರೆ. ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದೀವಿ. ಪ್ರದೀಪಣ್ಣ ಯೋಜನೆಗಳನ್ನ ರೂಪಿಸ್ತಾರೆ, ಅವ್ರ ಜೊತೆ ನಾವು ಸಹಾಯಕ್ಕೆ ನಿಲ್ತೀವಿ. ಅವ್ರ ಶ್ರಮ, ಅವರ ಕುಟುಂಬದವರ ಸಹಕಾರ, ಅವ್ರ ಮಗು ಕೂಡ ಪ್ರೀತು ಅಂತ ಅವನು ಕೂಡ ಬರ್ತಾ ಇದ್ದಾನೆ, ಅವರ ಮಿಸಸ್ ಕೂಡ, ಇವರೆಲ್ಲರ ಈಗ ಸುನೀಲ್ ಅಣ್ಣ ಇದ್ದಾರೆ, ಅವರ ಮಿಸಸ್ ಕೂಡ, ಅವರು ಸಮಯ ಕೊಟ್ಟಾಗ ಇವರನ್ನ ಸಮಾಜ ಸೇವೆಗೆ ಅವರು ಬಿಟ್ಟಾಗ ಅವ್ರು ಬರ್ತಾರೆ. ಸುನೀಲ್ ಅಣ್ಣ ಕೂಡ ಅವರಿಗೂ ಕೂಡ ಅವ್ರದ್ದಾದ ಅವರು ತುಂಬಾ ಸಂಘ ಸಂಸ್ಥೆಗಳಲ್ಲಿದ್ದಾರೆ, ಅವ್ರು ಕಾರ್ಯದರ್ಶಿಯಾಗಿ ತುಂಬಾ ದೇವಸ್ಥಾನ ಕಮಿಟಿಗಳಲ್ಲಿ ತುಂಬಾ ಎಲ್ಲದರಲ್ಲಿದ್ದಾರೆ. ಅವರು ಅವ್ರ ಮನೆಯವರು ಅವರಿಗೆ ಸಮಯ ಕೊಟ್ಟಾಗ, ಸಹಕಾರ ಕೊಟ್ಟಾಗ ಅವರು ಬರ್ತಾರೆ. ಹಾಗೆ ರತನ್ ಕೂಡ, ನಮ್ಮ ಆಕಾಶ್ ಕೂಡ, ಇವರೆಲ್ಲರೂ ಯಾರು ಕೂಡ ನಾವು ಸ್ಥಿತಿವಂತರಲ್ಲ. ನಾವೆಲ್ಲ ಒಂದು ಸಮಾನ ಮಸ್ಕರು ಒಟ್ಟಾಗಿದ್ದೀವಿ ಅಂದ್ರೆ ಅದು ಒಂದು ನಾವು ಒಂದು ಸಮಾಜದ ಉದ್ದೇಶಕ್ಕಾಗಿ ಅಷ್ಟೇ.
1: ಕರೆಕ್ಟ್ ಆಗಿ ಹೇಳಿದ್ರೆ
2: ಮೇಡಮ್, ನಾವು ಇಲ್ಲಿ ದುಡ್ಡಿದ್ದು ಬರ್ಕಂದಿಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸಿ ನೀವು ಬನ್ನಿ. ಹುಡುಗರೆಲ್ಲ ಬಂದ್ರೆ ನೀವು ದುಡ್ಡು ಹಾಕಂದಿಲ್ಲ, ನಿಮ್ ಕೈಯಿಲ್ಲ ಅದು ಕೆಲಸ ಮಾಡಿ ಸಾಕು. ಇಲ್ಲಿ ನಮ್ಮ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಲ್ಲ, ನೀವು ಬಂದು ಒಂದ್ ಸ್ವಲ್ಪ ಕೆಲಸ ಮಾಡ್ರೆ ನಿಮ್ಗೆ ಗೊತ್ತಾಗ್ತ ಇಲ್ಲಿ ಸ್ವಲ್ಪ ಓಡಾಡೋಕಿರತ್ತದ. ನೀವು ದುಡ್ಡು ಹಾಕೋದು ಇದೇ ಇಲ್ಲ, ಇಲ್ಲ ಇಲ್ಲಿ ಬಂದು ಕೆಲಸ ಮಾಡ್ರೆ ಸಾಕತ್ತ, ಅದೇ ಹೆಲ್ಪಿಂಗ್ ಹ್ಯಾಂಡ್ಸ್.
1: ನೀವು ಶಿಬಿರಗಳ ಬಗ್ಗೆ ಒಂಚೂರು ಹೇಳ್ತೀರಾ?
0: ರಕ್ತದಾನ ಶಿಬಿರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಆಕ್ಚುಲಿ ಫಸ್ಟ್ ಇಂದಾನು ರಕ್ತದಾನ ಅಂದ್ರೆ ಶಿಬಿರ ಮಾಡ್ಲಿಕ್ಕೆ ಒಬ್ಬಂಟಿಯಾಗಿ ರಕ್ತದಾನ ಶಿಬಿರಗಳ ಮಾಡು ಕಷ್ಟ ಆಗ್ತಾ ಇತ್ತು. ರಕ್ತದಾನ ಮಾಡ್ತಾ ಇದ್ದೆ, ಬಟ್ ನಾನು ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿರೋ ಆ ಟೈಮಲ್ಲಿ ಇವನು ನನ್ನ ಜೊತೆಗಿದ್ದ. ಆವಾಗ ಅಲ್ಲಿ ರಕ್ತದಾನ ಶಿಬಿರಗಳಾಗುದು. ರಕ್ತದಾನ ಶಿಬಿರ ಹೇಗಾಗುದು ಅಂತ ಹೇಳಿದ್ರೆ, ಅಲ್ಲಿ ಮುಸ್ಲಿಂ ಸಂಘಟನೆ ಮಾಡ್ತಾ ಇತ್ತು. ಬಟ್ ಅವ್ರು ಎಷ್ಟು ಚಂದ ಮಾಡ್ತಾ ಇತ್ತು ಅಂದ್ರೆ, ಕಾರ್ಯಕ್ರಮನ ಹೊರಗಡೆ ಹೋಗುವಂತ ಪಬ್ಲಿಕ್ ಅನ್ನ ಮಾತಾಡಿಸಿ ಈ ತರ ನಾವು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ, ಕೊಡಿ, ನಿಮ್ಮ ಒಂದು ಯೂನಿಟ್ ಇಂದ ಹೆಲ್ಪ್ ಆಗುತ್ತೆ. ಅಲ್ಲಿ ತನಕ ನಂಗೆ ರಕ್ತದಾನ ಶಿಬಿರದ ಬಗ್ಗೆ ಎಲ್ಲ ಅಷ್ಟೆಲ್ಲ ಮಾಹಿತಿ ಇರಲಿಲ್ಲ. ಮತ್ತೆ ಅದು ನನ್ನ ತಲೆಯಲ್ಲಿತ್ತು, ಬಟ್ ಆ ಟೈಮಲ್ಲೆಲ್ಲ ಮಾಡ್ಲಿಕ್ಕಾಗಿಲ್ಲ. ಮತ್ತೆ ಇಲ್ಲಿಗೆ ಬಂದಾಗ ಫಸ್ಟ್ ರಕ್ತದಾನ ಶಿಬಿರವನ್ನು ನಾವು ಇಲ್ಲಿ ಆದರ್ಶ ಹಾಸ್ಪಿಟಲ್ ಅಲ್ಲಿ ಮಾಡಿದ್ವಿ, ಕೆಲವೊಂದು ಸಂಘಟನೆಗಳ ಜೊತೆಗೂಡಿ ಮಾಡಿದ್ವಿ. ಮತ್ತೆ ಹೋಗ್ತಾ ಹೋಗ್ತಾ ಏನಾಯ್ತು, ಇವಾಗ ನೀಡ್ ಕೆಲವು ಕಡೆ ಈಗ ನಾವು ಎಮರ್ಜೆನ್ಸಿ ನಮಗೆ ರಿಕ್ವೆಸ್ಟ್ಗಳು ಬರ್ಲಿಕ್ಕೆ ಶುರುವಾಯ್ತು. ಈಗ ಹೆಲ್ಪ್ ಜೊತೆಗೆ ನಮಗೊಂದು ಬಿ ಪಾಸಿಟಿವ್ ಬೇಕು, ಎ ಪಾಸಿಟಿವ್ ಬೇಕು, ರಕ್ತದ ಗುಂಪು ಬರ್ಲಿಕ್ಕೆ ಶುರುವಾಯ್ತು. ಆವಾಗ ಏನಾಗಿದೆ, ನಮ್ಮ ಟೀಮಲ್ಲಿ ಗುರುಪ್ರಸಾದ್ ಅಂತ ಹೇಳಿದ್ನಲ್ಲ, ಅವ್ರಿಗೆ ಈಗ ಆಕ್ಚುಲಿ ಅವ್ರು ಫಾರಿನ್ ಅಲ್ಲಿದ್ದಾರೆ, ಅವರು ಮೊದಲಿಂದ ಈಗ ರಕ್ತದಾನಿ ಬಳಗ ಅಂತ ಇವ್ರದೊಂದು ಮೇಲೆ ಮೊದಲು ಟೀಮ್ ಇತ್ತು, ರಕ್ತದಾನಿ ಬಳಗ ಅಂತ ಕುಂದಾಪುರದಲ್ಲಿ ಟೀಮ್ ಇತ್ತು. ಅಲ್ಲಿ ಅದರಲ್ಲಿ ರಕ್ತದಾನದ ಬಗ್ಗೆ ಎಲ್ಲ ತುಂಬಾ ವರ್ಕ್ ಮಾಡ್ತಾ ಇದ್ರು. ಅದು ನಮ್ದು ಆ ಒಂದು ಟೀಮ್ ಏನಿದೆ ಆ ಕೆಲಸ ಹೆಲ್ಪಿಂಗ್ ಹ್ಯಾಂಡಲ್ ಕಂಟಿನ್ಯೂ ಆಯ್ತು. ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಬೇಕು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಟೈಅಪ್ ಆಗಿ ಆಯೋಜನೆ ಮಾಡಬೇಕು. ಈಗ ನಾವು ಎಮರ್ಜೆನ್ಸಿಗೆ ನಮಗೆ ಬ್ಲಡ್ ರಿಕ್ವೆಸ್ಟ್ ಬಂದಾಗ ನಾವು ಇಲ್ಲಿ ರೆಡ್ ಕ್ರಾಸ್ ಅಥವಾ ಮಣಿಪಾಲಕ್ಕೆ ಹೇಳಿ ಬ್ಲಡ್ಗಳನ್ನು ಅರೇಂಜ್ ಮಾಡ್ತಾ ಇದ್ವಿ. ಬಟ್ ನಾವು ಅವರಿಗೆ ಎಮರ್ಜೆನ್ಸಿ ಅವ್ರು ನಮ್ಮ ಬ್ಲಡ್ ಕೊಡಬೇಕಂದ್ರೆ ನಾವು ಯಾವ್ದಾದ್ರು ಒಂದು ಕ್ಯಾಂಪ್ ಗಿಂಪ್ ಮಾಡಿ ಅವರಿಗೆ ತುರ್ತು ಸಮಯದಲ್ಲಿ ನಾವು ಅವರಿಗೆ ಜೊತೆ ಆದಾಗ ಅವ್ರು ನಮ್ದು ಎಮರ್ಜೆನ್ಸಿ ಕಾಲಿಗೆ, ಈಗ ಇವ್ರದ್ದು ಯಾವ್ದೋ ಒಂದು ಎಮರ್ಜೆನ್ಸಿ ಕಾಲ್ ಬಂತು ಬ್ಲಡ್ ಬೇಕಂತೇವೆ, ಆವಾಗ ನಾವು ಅವ್ರಿಗೆ ಹೇಳಿದಾಗ ಅವ್ರು ಓಕೆ ಇವರು ಟೀಮ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಇಮಿಡಿಯೇಟ್ ಆಗಿ ಅವರಿಗೆ ಬ್ಲಡ್ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ರಕ್ತದಾನ ಶಿಬಿರ ಅನ್ನೋದು ಪ್ರತಿ ವರ್ಷ ನಡ್ಕೊಂಡು ಬರ್ತದೆ.
1: ಎಷ್ಟು ಶಿಬಿರಗಳಾಯ್ತು ಈಗಾಗಲೇ?
0: ನಮ್ಮ ಅಂಡರ್ ಒಂದು 5-6 ಶಿಬಿರ, ನಾವು ವರ್ಷಕ್ಕೆ 1-2 ಶಿಬಿರ ಮಾಡುದು ಅಂದ್ರೆ ನಮ್ದು ಏನ್ ಮತ್ತೆ ರಕ್ತದಾನ ಶಿಬಿರಗಳಿಗಿಂತ ನಾವು ಲೈವ್ ಇವಾಗ ತುರ್ತು
2: ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ನೇರವಾಗಿ ಪೇಷಂಟ್ ಗೆ ಅವಶ್ಯಕತೆ ಇರುವಾಗ ಅದಕ್ಕೆ ಪ್ರಿಫರೆನ್ಸ್ ಕೊಡುವಂತದನ್ನ ನಾವು ಮಾಡ್ಕೊಂಡು ಬರ್ತೀವಿ.
1: ನಿಮ್ದು ಇನ್ನೊಂದು, ನೀವು ಈ ರಸ್ತಿ ಬದಿಗೆ ನಮ್ಮ ಕುಂದಾಪುರದಲ್ಲಿ ಮನ್ಕಂಡಿಪ್ಪರಿಗೆಲ್ಲ ಅದಕ್ಕೆ ಬೆಡ್ಶೀಟ್ ಗಳನ್ನೆಲ್ಲ ಕೊಡುವ ಒಂದು ಕಾರ್ಯಕ್ರಮ, ಅದನ್ನ ಒಂಚೂರು ಲೈಕ್ ಮಾಡಿ ನಮ್ಗೆ ಎಲ್ಲ ಕೇಂಬಂಗೆ ಕೇಂದಿತ್ತ ಜಸ್ಟ್ ಹೈಂಗ್ ಹಂಗ್ ಕೇಂದಿತ್ತ ಅದನ್ನೊಂಚೂರು ಲೈಕ್ ಮಾಡಿ ಹೇಳಿ.
2: ಆಕ್ಚುಲಿ ಅದೊಂದು ಪರಿಕಲ್ಪನೆ ಬಂದಿದ್ದು ನಾನು ಆಕ್ಚುಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಅಲ್ಲಿ ಒಂದು ಟೀಮ್ ಬಟ್ ನಮ್ದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಅವ್ರದ್ದು ಬೇರೆ ಯಾವ್ದು ಇದ್ರಲ್ಲಿ ನೋಡಿದ್ದೆ ನಾನು, ಹಿಂದಿ ಅನ್ಸುತ್ತೆ ಮೇ ಬಿ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ನೈಟ್ ಟೈಮ್ ಅಲ್ಲಿ ರಸ್ತೆಗಳಲ್ಲಿ ಓಡಾಡತಾ ಅವ್ರು ಮಲಗಿರೋರಿಗೆ ಒಂದು ದೊಡ್ಡ ಗಾಡಿ ಮಾಡ್ಕೊಳ್ಳೋ, ಅದ್ರಲ್ಲಿ ಒಂದಿಷ್ಟು ಬೆಡ್ಶೀಟ್ ಅದನ್ನ ಇಟ್ಕೊಂಡು ಅವರಿಗೆ ಅವ್ರಿಗೆ ಅವರಿಗೆ ಹೇಳುದಿಲ್ಲ, ಅವ್ರನ್ನ ಹೇಳಿಸುದಿಲ್ಲ. ಅವ್ರು ಮಲಗಿರುವಾಗ ಅವರಿಗೆ ಯಾರು ಅವ್ರಿಗೆ ಗೊತ್ತಾಗುದಿಲ್ಲ, ಕೆಲವರು ಎಚ್ಚರ ಆಗ್ತದೆ, ಕೆಲವರಿಗೆ ಎಚ್ಚರ ಆಗುದಿಲ್ಲ. ಅದನ್ನ ನೋಡಿದಾಗ ಏನಾಯ್ತು, ಅದನ್ನ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ, ಇದೊಂದು ಒಳ್ಳೆ ಉಂಟು. ನಮ್ಮ ಕಡೆಯಿಂದ ತುಂಬಾ ಜನ ನಾವು ರೋಡ್ ಸೈಡ್ ಎಲ್ಲ ಮಲಗುದೆಲ್ಲ ನೋಡ್ತೀವಿ, ಕೆಲವರು ದುಡ್ಡಿದ್ದವರು ಮಲಗ್ತಾರೆ, ಕುಡ್ಕೊಂಡು ಮಲ್ತಾರೆ, ಕೆಲವರಿಗೆ ಅವಶ್ಯಕತೆ ಊರಿಂದ ಊರಿಗೆ ಕೆಲಸಕ್ಕೋಸ್ಕರ ಹುಡ್ಕೊಂಡು ಬರ್ತಾರೆ, ಅವರಿಗೆ ಅದನ್ನೆಲ್ಲ ತಗೊಳ್ಳಿಕ್ ಆಗದೆ ಇರೋ ಪರಿಸ್ಥಿತಿ, ಭಿಕ್ಷುಕರು ಇರ್ತಾರೆ. ಒಂದು ಪ್ಲಾನ್ ಮಾಡುವಂತೇಳಿ ನಾವು ನಮ್ಮ ಟೀಮ್ ಆ ಟೈಮ್ ಆವಾಗಿನ ಟೀಮ್ ಜೊತೆ ಮಾತಾಡಿದೆ. ಆವಾಗ ಏನ್ ಮಾಡಿದ್ವಿ, ಗಾಡಿಗಳಿಗೆ ಬೆಡ್ಶೀಟ್ ನಮ್ಮ ಒಬ್ರು ಗೌರವಾಧ್ಯಕ್ಷರು ಇದ್ರು, ರಾಘವೇಂದ್ರ ಅಂತ, ಅವ್ರು ಫಾರ್ನ್ ಅಲ್ಲಿ ಇರೋದು. ಅವ್ರಿಗೆ ನಾನು ಹೇಳಿದೆ ಈ ತರ ಒಂದು ಯೋಜನೆ ಮಾಡ್ತಿದ್ದೆ, ಓಕೆ ಅದೆಷ್ಟು ಬೆಡ್ಶೀಟ್ ಆಗ್ತದೆ ಅಂತ ಹೇಳಿ, ನನ್ಗೆ ನಿಮ್ ಜೊತೆ ಬರ್ಲಿಕ್ಕೆ ಆಗುದಿಲ್ಲ, ಆ ಬೆಡ್ಶೀಟ್ ದುಡ್ಡು ನಾನು ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೆ ಅಂತ ಹೇಳಿದ್ರೆ, ನಮ್ಗೆ ಅಲ್ಲಿಗೆ ಒಂದು ದೊಡ್ಡದು ಫೈನಾನ್ಶಿಯಲಿ ಹೋಯ್ತು ನಮ್ಗೆ ತಲೆಯಿಂದ. ಆಯ್ತಾ, ನಮ್ಗೆ ಇನ್ನು ಕೆಲಸ ಅಂತ ಹೇಳಿದ್ರೆ ನಾವು ಹೋಗಿ ಮಾಡುವಂತ ಕೆಲಸ. ಬಂದ್ವಿ ಇಲ್ಲೇ ಎಲ್ಲ ಬೆಡ್ಶೀಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ, ರಾತ್ರಿ ಸಮಯದಲ್ಲಿ ಆಯ್ತು, ತಗೊಂಡು ಸೀದ ಇಲ್ಲಿಂದ ಕುಂಬಾಶಿ ತನಕ ನಾವು ಹೋಗಿದ್ವಿ ರಸ್ತೆ ಬದಿಯಲ್ಲಿ ಮಲಗಿರೋರಿಗೆ, ಕೆಲವರಿಗೆಲ್ಲ. ಆವಾಗ ಏನಾಗ್ತಿತ್ತು, ನಮ್ದು ಈ ಶಾಸ್ತ್ರಿ ಸರ್ಕಲ್ ರಕ್ತ ಇತ್ತಲ್ಲ, ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಇವಾಗ ಮಲಗ್ಲಿಕ್ಕೆ ಬಿಡುದಿಲ್ಲ, ಯಾಕಂದ್ರೆ ಇವಾಗ ಅದೆಲ್ಲ ಹೊಸದಾಗಿ ಎಲ್ಲ ರೆಡಿ ಆಗಿದೆ ಅಲ್ಲ, ಅದ್ರ ಒಳಗಡೆ ಈಗ ಮಲಗಿ ಬಿಡುದಿಲ್ಲ. ಮೊದ್ಲು ಅದು ಕಂಪೌಂಡ್ ಇರಲಿಲ್ಲ, ಇವಾಗ ಚಂದ ಮಾಡಿದ್ದಾರೆ. ಅದ್ ಮೊದ್ಲು ಅದ್ರ ಒಳಗಡೆ ಎಲ್ಲ ಮಲಗ್ತಾ ಇದ್ರು. ಅಲ್ಲೆಲ್ಲ ಹೋಗಿ ಅವ್ರೇನ್ ಮಾಡ್ತಾ ಇದ್ರಂದ್ರೆ ಈ ಪ್ಲಾಸ್ಟಿಕ್ ಕವರ್ ಗಳನ್ನ, ಈ ಏನು ಸಿಮೆಂಟ್ ಬ್ಯಾಗ್ ಗಳನ್ನ, ಗೋಣಿ ಚೀಲಗಳನ್ನೆಲ್ಲ ಹೊತ್ಕೊಂಡು ಮಲಗ್ತಾ ಇದ್ರು. ಅವರಿಗೆಲ್ಲ ಹಾಸ್ಕೊಂಡು ಹೇಳಿಸ್ತಿಲ್ಲ ಆಯ್ತು, ಅವ್ರಿಗೆ ಮೈ ಮೇಲೆ ಒಂದೊಂದು ಬೆಡ್ಶೀಟ್ ಹಾಕಿ ಅದೊಂದು ಯೋಜನೆ ಮಾಡ್ಕೊಂಡು ಬಂದಿದ್ವಿ. ಅಪ್ ಟು ಕುಂಬಶಿ ತನಕ ನಾವು ಅದೊಂದು ಯೋಜನೆ ಚಳಿಗಾಲದಲ್ಲಿ ಮಾಡಿದ್ವಿ, ಯಾಕಂದ್ರೆ ಬೇರೆ ಟೈಮಲ್ಲಿ ಅದ್ರ ಅವಶ್ಯಕತೆ ಇರೋದಿಲ್ಲ. ಚಳಿಗಾಲದಲ್ಲಿ ತುಂಬಾ ನಮ್ ಕಡೆ ಇವಾಗ ಚಳಿನೂ ಕಮ್ಮಿ ಆಗ್ಬಿಟ್ಟಿದೆ, ಆ ಟೈಮಲ್ಲಿ ಆ ಚಳಿಗೆ ಅದೊಂದು ಯೋಜನೆ ಮಾಡಿ ಅದು ಯಶಸ್ವಿ ಆಗಿತ್ತು ಮೇಡಮ್ ನಮ್ದು.
1: ಅದಾದ್ಮೇಲೆ ಬೇರೆ ಯಾವ್ದೆಲ್ಲ ಇನ್ನು ಯಾವ್ದು ಯೋಜನೆಗಳು ಇಲ್ಲಿ ಹೇಳಕ್ ಬಾಕಿ ಇತ್ತೀಗ?
2: ಇಲ್ಲಿ ಆಲ್ಮೋಸ್ಟ್ ಈಗ ನಾವು ಎಲ್ಲ ಯೋಜನೆಗಳನ್ನು ನೀವು ಕಾಲ್ ಮಾಡಿದ್ರು ನನಗೆ. ಮತ್ತೆ ಈ ಮನೆ ವಿಷಯ ಹೇಳಿದ್ರಲ್ಲ, ನಮ್ಮ ನಾಗರಾಜಣ್ಣ ಹೇಳಿದ್ರಲ್ಲ, ನೋಡಿ ಸರ್ ನಮಗೆ ಈಗ ಮನೆದು ರಿಪೇರಿ ಬಗ್ಗೆ ನಾವು ಅವ್ರಿಗೊಂದು ಆಶ್ವಾಸನೆ ಕೊಟ್ಟು ಬಂದಿ, ನೋಡುವ ಯಾರಾದರೂ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮ್ದೊಂದು ಶೀಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ, ಒಂದು ಶೌಚಾಲಯದ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡುವ ಅಂತ ನಾವು ಹೇಳಿ ಬಂದಿದ್ದೆ. ಬಟ್ ಅವರಿಗೆ ಯಾವ ಲೆವೆಲ್ ಇವಾಗ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಅವ್ರು ನಿನ್ನೆ ಮೊನ್ನೆ ಕಾಲ್ ಮಾಡಿದ್ರು ನನಗೆ, ನಾವು ಮನೆ ಲೇಟ್ ಆದರೂ ಪರವಾಗಿಲ್ಲ, ಈಗ ಮನೆ ಮಳೆ ಎಲ್ಲ ಕಮ್ಮಿ ಆಗ್ತಾ ಬಂತು, ನನಗೆ ಒಂದು ನೀವು ಸಹಾಯ ಮಾಡ್ಬೋದಾ, ನನಗಿಂತ ತುಂಬಾ ದೊಡ್ಡವರು ಅಣ್ಣ ಅಂತ ಕೇಳಿದ್ರು. ನೀವು ಅಣ್ಣ ಅಂತೆಲ್ಲ ಕರಿಬೇಡಿ ಅಮ್ಮ ನಮ್ಮನ್ನ, ನಾವೆಲ್ಲ ತುಂಬಾ ನಿಮ್ಗಿಂತ ಚಿಕ್ಕವರು. ಇಲ್ಲ, ನನಗೆ ಒಂದು ದನ ನೀವು ಏನಾದರೂ ಸಹಾಯ ಮಾಡಿದ್ರೆ, ನನಗೆ ಇವಾಗ ಗಂಡನ್ನ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರಿಗೆ ಲೋವರ್ ಪಾರ್ಟ್ ಇಲ್ಲ, ಅವರಿಗೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಆ ಮಕ್ಕಳು ಶಾಲೆಗೆ ಹೋಗಿ ಬಂದ ತಕ್ಷಣ ಅಪ್ಪ ಇರೋ ಪರಿಸ್ಥಿತಿ ನೋಡಿ ಅವ್ರು ಮತ್ತೆ ಶಾಲೆ ಕೈದ್ ಮಾಡ್ಬೇಕು ಅನ್ನೋ ಭಾವನೆ ಬರ್ತಿತ್ತು. ಯಾರು ನೋಡ್ಕೊಳ್ಳೋರಿಲ್ಲ ಅಂತೇಳಿ, ನೀವು ಒಂದು ನಮ್ಗೆ ದನ ಏನಾದ್ರೂ ಕೊಟ್ಟರೆ ನಾವು ಅದರಲ್ಲಿ ಬರೋ ಹಾಲಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಜೀವನ ನಡೆಸಬಹುದು ಅಂತ ಒಂದು ರಿಕ್ವೆಸ್ಟ್ ಬಂತು. ನೋಡ್ಬೋದು ದೇವರ ಏನಾದ್ರು ಅವರಿಗೂ ಆ ಪಡ್ಕೊಳ್ಳೋ ಯೋಗ ಬೇಕು, ನಮ್ಗೂ ಕೊಡೋ ಶಕ್ತಿ ಬೇಕು. ಎಲ್ಲ ಯಾರು ಒಳ್ಳೆ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಆ ಒಂದು ಕುಟುಂಬಕ್ಕೆ ಒಂದು ಗೋವನ್ನ, ಅದೊಂದು ಹೊಸ ನೀವು ಹೇಳಿದೆ ಹೊಸ ಯೋಜನೆ ಆಗ್ಬಹುದು, ಒಂದು ಗೋದಾನ ಕೊಟ್ಟಿಂದ ಒಂದು ಗೋವಿಂದ ಒಂದು ಕುಟುಂಬ ಉಳಿಬಹುದು ಅಂತ.
6: ಖಂಡಿತ ಬೇಕೇ ಬೇಕು. ಈಗ ಒಂದು ಕುಟುಂಬ ನಿರ್ವಹಣೆಗೆ ಒಂದು 4-5 ಲೀಟರ್ ಹಾಲು ಕೊಡುವಂತ ದನ ಕೊಟ್ರೆ ನಾವು ಕೊಡ್ಬೇಕಾಗತ್ತೆ. ಅದರಿಂದ ಈಗ ಒಂದು ಕನಿಷ್ಠ ಅಂದ್ರೂ ಒಂದು 40,000 ಹಣ ಬೇಕೇ ಬೇಕು. ಅದಕ್ಕಾಗಿ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ದಾನಿಗಳ ನೆರವಿನಿಂದನೇ ನಾವು ಮಾಡ್ಬೇಕಾಗತ್ತೆ. ಯಾರಾದ್ರೂ ದಾನಿಗಳು ಖಂಡಿತ ನಮ್ಮ ಹತ್ರ ಇದೆ, ನಮ್ಮ ಹತ್ರ ಸಾಕಕ್ ಆಗುವುದಿಲ್ಲ, ಯಾರಾದ್ರೂ ಸಾಕೊಳ್ಳೋರು ಇದ್ರೆ ಕೊಡ್ತೀವಿ ಅನ್ನೋದಿದ್ರೆ ಅದು ತುಂಬಾ ದೊಡ್ಡ ಉಪಕಾರ ಆಗತ್ತೆ. ಆ ಉಪಕಾರ ಖಂಡಿತ ಅವ್ರು ಮಾಡಿದ್ರೆ ಅವ್ರು ಇನ್ನೊಂದು ಕುಟುಂಬನ ಅವ್ರು ಉಳಿಸ್ಬೇಕಾಗತ್ತೆ. ಆ ಕುಟುಂಬ ಅವ್ರ ಬೇಡಿಕೆ ಇಷ್ಟೇ, ಕುಟುಂಬ ನಿರ್ವಹಣೆಗೆ ಏನಾದ್ರೂ ನಮ್ಗೊಂದು ವ್ಯವಸ್ಥೆ ಮಾಡಿ ಕೊಡಿ. ಯಾರನ್ನು ಅವಲಂಬಿಸದೆ ನಾವು ಬದುಕುವುದಕ್ಕಾಗಿ. ಈಗ ಅವರ ಪತ್ನಿ ಒಂದು ಸಂಸ್ಥೆಯಲ್ಲಿ, ಗೇರ್ಬೀಜ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಇವರ
1: ಮನೇಲಿ ಕಣ್ಕಂಬರಿಲ್ಲ,
6: ಇವ್ರನ್ನ ಕಣ್ಕಂಬರಿಲ್ಲ. ಹಾಗಾಗಿ ಅಲ್ಲಿ ಯಾವ್ದಾದ್ರು ವಿದ್ಯಾಭ್ಯಾಸ ನಿಲ್ಲಿಸಬೇಕು.
2: ಆ ಪರಿಸ್ಥಿತಿ ಅವ್ರ ಮಕ್ಕಳು ಬಂದು ನೋಡಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಎಜುಕೇಶನ್ ಮೇಲೆ ಇಷ್ಟು ಕಷ್ಟ ಇರೋವಾಗ ನಮ್ಗೆ ಎಜುಕೇಶನ್ ಬೇಡ, ನಾವು ಕೆಲ್ಸಕ್ಕೆ ಹೋಗುವ ಅನ್ನೋ ಭಾವನೆ ಮಕ್ಕಳಿಗೆ ಬರ್ತಾ ಇದೆ ಅನ್ನೋದು. ನಾವು ಇದು ಏನು ನಮ್ಮ ರೇಡಿಯೋ ಕುಂದ ಬರೋ ಪರವಾಗಿ ಅಕಸ್ಮಾತ್ ಇದು ಯಾವ್ದಾದ್ರು ದಾನಿಗಳು ನಾವು ಇಲ್ಲ ಈ ಕುಟುಂಬಕ್ಕೆ ಸಹಕಾರ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ನಾವು ಡೈರೆಕ್ಟ್ ಆಗಿ ಆ ಫ್ಯಾಮಿಲಿನವರಿಗೆ ಮೀಟ್ ಮಾಡಿಸಿ ಕೊಡ್ತೀವಿ ಅಂತ ನಾವು ಹೇಳ್ಬೋದು.
6: ಹೆಲ್ಪಿಂಗ್ ಹ್ಯಾಂಡ್ಸ್ ನ ಯೋಜನೆ ಮತ್ತು ಕನಸು ತುಂಬಾ ದೊಡ್ಡದಿದೆ, ನಮ್ಮ ಕೈ ಮಾತ್ರ ಎಟಕ್ತಿಲ್ಲ ಅಷ್ಟೇ.
1: ಅದು ನೀವು ಆದಷ್ಟು ನೀಕ್ತಾ ಇದ್ರಿ, ಅದು ನೀಕಿದ್ದೀರಿ ಈಗಾಗಲೇ. ಸೊ ಅದು ತುಂಬಾ ಖುಷಿ ವಿಷಯ. ಕೇಳುಗ್ರೆ ಈಗ ನೀವು ಕೇಳಿಸ್ಕೊಂಡ್ರೆ ಅಲ್ಲ, ಒಂದ್ ವೇಳೆ ಈಗ ನಮ್ಮಲ್ಲೆಲ್ಲ ದನ ಸಾಕುದೆಲ್ಲ ಕೈದ್ ಮಾಡೋರು ಬಹಳಷ್ಟು ಜನ ಇದ್ದಾರೆ, ನಮ್ಗೆ ಆತಿಲ್ಲ ಅಂತ ಹೇಳ್ಕೊಂಡ ಅಂತ ಸಂದರ್ಭದಲ್ಲಿ ನಿಮ್ ಮನೆಯಲ್ಲಿ ದನ ಇತ್ತು, ನೀವು ಯಾರಿಗಾರು ಕೊಡೋಕೆ ಈಗಾಗಲೇ ರೆಡಿ ಇದ್ದೀರಿ ಅಂತ ಆದ್ರೆ, ಈಗಷ್ಟೇ ಹೇಳಿದ್ರು ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಅವರು, ಒಂದು ಫ್ಯಾಮಿಲಿಗೆ ಒಂದು ದನದ ಅಗತ್ಯ ಇದೆ ಅವ್ರ ಮನೆ ನಿರ್ವಹಣೆಗೆ, ದಯವಿಟ್ಟು ಅದನ್ನೊಂದು ನೀವು ಮಾಡುದಾದ್ರೆ ಭಾರಿ ಒಳ್ಳೇದಿತ್ತು ಅಂತ ಮನಸ್ಸಿದ್ದಲ್ಲಿ ರೇಡಿಯೋ ಕುಂದಾಪುರ ನಂಬರ್ ನ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಲಕ್ಕ, ನಮ್ಮ ವಾಟ್ಸ್ಆಪ್ ನಂಬರ್ ನಮ್ಮ ರೇಡಿಯೋ ಕುಂದಾಪುರ ಆಪ್ ಅಲ್ಲೇ ಇತ್ತು. ಸೊ ಆಪ್ ಮೂಲಕ ನೀವು ನಂಬರ್ ತಕೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಇಷ್ಟೊತ್ತವರಿಗೆ ಪ್ರದೀಪ್ ಮೊಗವೀರ ಅವರು, ಸುನೀಲ್ ಖಾರ್ವಿ ಅವರು, ನಾಗರಾಜ್ ಮೊಗವೀರ ಅವರು, ಆಕಾಶ್ ಖಾರ್ವಿ ಮತ್ತು ರತನ್ ಹೆರಿಕುದ್ರು, ಇಷ್ಟು ಜನ ನಮ್ಮ ಈ ರೇಡಿಯೋ ಕುಂದಾಪುರಕ್ಕೆ ಬಂದು.
2: ಒಂದು ಮಿಸ್ ಆಯ್ತು ಮೇಡಮ್, ನಾವು ಇಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಟೀಮ್ ನಿಲ್ಲಕ್ಕೆ ಕೆಲವರು ನಮ್ಮ ಟೀಮ್ನ ಗೌರವ ಅಧ್ಯಕ್ಷರ ದೊಡ್ಡ ಶಕ್ತಿ, ಅವರಿಗೆ ಯಾವ ಯೋಜನೆಗಳಿಗೆ ನಮ್ಮ ಜೊತೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೂ ಎಲ್ಲ ಯೋಜನೆಗಳಿಗೂ ಸಲಹೆ ಕೊಡ್ತಾ, ಏನಾದರೂ ಬೇರೆ ಬೇರೆ ಮೂಲಗಳಿಂದ ಎಲ್ಲಿಂದ ಆರ್ಥಿಕ ಮೂಲ ಬರುತ್ತೆ ಅದನ್ನ ನಮಗೆ ರೀಚ್ ಮಾಡಿಸುವಂತ ಕೆಲಸ ನಮ್ಮ ಜ್ಞಾನಾನಂದ ಐರೋಡಿ ಅಂತ, ನಮ್ಮ ಗೌರವ ಅಧ್ಯಕ್ಷರು ಮತ್ತೆ ರವೀಂದ್ರ ರಟ್ಟಾಡಿ ಅಂತ, ಆಮೇಲೆ ರಾಘವೇಂದ್ರ ಪೂಜಾರಿ ಅಂತ, ಇವರೆಲ್ಲ ನಮ್ಮ ದೊಡ್ಡ ಬೆನ್ನೆಲುಬು. ಅವ್ರನ್ನ ನಾವು ನೆನೆಸಿಕೊಳ್ಳದೆ ಇವತ್ತು ಹೋದರೆ ದೊಡ್ಡ ತಪ್ಪಾಗುತ್ತೆ. ಅವ್ರಿಗೆಲ್ಲರಿಗೂ ನಾನು ನಮ್ಮ ಟೀಮ್ ಪರವಾಗಿ ಈ ಸಮಯದಲ್ಲಿ ಅವ್ರನ್ನ ನಾನು ನೆನೆಸ್ಕೊಳ್ತೀನಿ ಮೇಡಮ್.
6: ಎಲ್ಲ ಯೋಜನೆಗಳಿಗೆ ನಿಸ್ವಾರ್ಥವಾಗಿ ನಮಗೆ ಸಹಕಾರ ಕೊಡ್ತಿರುವ ಎಲ್ಲ ದಾನಿಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಅನಂತ ಅನಂತ ಧನ್ಯವಾದಗಳು.
1: ಗೊತ್ತಾಯ್ತಲ್ಲ, ಹೆಲ್ಪಿಂಗ್ ಹ್ಯಾಂಡ್ಸ್ ಹೆಲ್ಪ್ ಮಾಡ್ಕಂದ್ರೆ ಅವರಿಗೂ ಹೆಲ್ಪಿಂಗ್ ಹ್ಯಾಂಡ್ಸ್ ಬೇಕತ್ತ ಅಂತ. ಎಷ್ಟೋ ಹೆಲ್ಪಿಂಗ್ ಹ್ಯಾಂಡ್ಸ್ಗಳು ಈಗಾಗಲೇ ಹೆಲ್ಪಿಂಗ್ ಹ್ಯಾಂಡ್ಸ್ ತುಂಬಾ ಸಹಾಯ ಮಾಡಿದ್ದಾರೆ, ಇನ್ನಷ್ಟು ಸಹಾಯದ ನಿರೀಕ್ಷೆಯಲ್ಲಿದೆ. ಯಾಕಂದ್ರೆ ಅವರ ಕನಸುಗಳು ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕೆ, ಇಲ್ಲಿ ಯಾರು ಅವ್ರ ಹೊಟ್ಟೆ ತುಂಬಿಸ್ಕಂತ ಇಲ್ಲ, ಅವರು ತಕ್ಕಂಡ ಪ್ರತಿ ಪೈಸೆನು ಬೇರೆಯವರಿಗೆ ಅಂತಾನೆ ಅದನ್ನ ಸಲ್ಲಿಸ್ತಿದ್ದಾರೆ. ಸೊ ಹಾಂಗಾಗಿ ಹೆಲ್ಪಿಂಗ್ ಹ್ಯಾಂಡ್ಸ್ ಇವತ್ತು ಒಂದು ಒಳ್ಳೆ ಹೆಸರು ಗಳಿಸಿದೆ, ಜನ ನಂಬುತ್ತಿದ್ದಾರೆ ಅವರ ಪ್ರಾಮಾಣಿಕತೆ ಮತ್ತೆ ನಿಷ್ಠೆಯಿಂದ. ಸೊ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈಗ ನಾನು ಹೇಳ್ತಾ ಇದ್ದೆ. ರೇಡಿಯೋ ಕುಂದಾಪುರಕ್ಕೆ ಬಂದು ಇಷ್ಟೊತ್ತು ನಮ್ ಜೊತೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಷ್ಟು ಕೆಲಸ ಮಾಡಿತ್ತು, ಇನ್ನಷ್ಟು ಮಾಡಿತ್ತು ಅದನ್ನೆಲ್ಲ ಈಗ ಹೇಳುಕ್ ಟೈಮ್ ಇಲ್ಲ, ಪುರ್ಸೋತಿಲ್ಲ,
2: ಅಷ್ಟು ನೆನಪಾಗಿದೆ
1: ಅಷ್ಟು ಹೇಳಿದ ಅವರು. ಹೌದು,
4: ಈಗ ಪ್ರದೀಪಣ್ಣ ಅವರು ಈ ಟೀಮ್ ನ ರಿಜಿಸ್ಟರ್ ಮಾಡಿದ್ದು, ಅದಾದ್ಮೇಲೆ ಈಗ ಯೂಟ್ಯೂಬ್ ಚಾನಲ್ ಇದೆ, ಯಾರಾದ್ರೂ ಇದೆ ಸಬ್ಸ್ಕ್ರೈಬ್ ಮಾಡಬಹುದು. ಹೆಲ್ಪಿಂಗ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ ಇದೆ. ನಾವೀಗ ಕೋಡೆ ಹಬ್ಬದಲ್ಲಿ ಮಕ್ಕಳಿಗೆ ಏನಾದ್ರೂ ಬಾಕ್ಸ್ ಅಲ್ಲಿ ಇದ್ವಿ, ಅದು ಓಪನ್ ಮಾಡೋದಿಲ್ಲ ಆ ದಿನ, ಅದು ಹಾಗೆ ಇಟ್ಟಿರ್ತೀವಿ. ಯಾಕಂದ್ರೆ ಅದನ್ನ ಓಪನ್ ಮಾಡೋ ದಿನಾನೇ ಅವ್ರು ಲೈವ್ ಬಂದಿರ್ತಾರೆ, ಫೇಸ್ಬುಕ್ ಲೈವ್ ಮತ್ತೆ ಯೂಟ್ಯೂಬ್ ಲೈವ್ ಬಂದಿರ್ತೀವಿ. ಅದ್ರಲ್ಲಿ ಸಹ ಯಾವ್ದು ರೀತಿಯ ಮೋಸ ಕೂಡ ಇಲ್ಲ. ಆ ಹಣನ ಓಪನಿಂಗ್ ಮಾಡೋ ಸಹ ಲೈವ್ ಅಲ್ಲೇ, ಮತ್ತೆ ಆ ಟೈಮಲ್ಲಿ ಸಹ ಬ್ಯಾಂಕ್ ಸ್ಟೇಟ್ಮೆಂಟ್ ಸಹ ಅಲ್ಲಿ ಸಹ ಲೈವ್ ಅಲ್ಲೇ ತೋರಿಸ್ತೀವಿ. ಅದು ಯಾವ ರೀತಿಯಲ್ಲಿ ಸಹ ಮೋಸ ಸಹ ಆಗುದಿಲ್ಲ.
1: ಸೊ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ. ಇಲ್ಲಿ ಈ ನಿಷ್ಠೆ ಇಪ್ಪುಕೋ, ಈ ಪ್ರಾಮಾಣಿಕತೆ ಇಪ್ಪುಕೋ, ಜನ ನಿಮ್ಮನ್ನ ನಂಬ್ತಾ ಇರೋದು. ಈ ಕೆಲಸ ಇನ್ನಷ್ಟು ಮುಂದುವರಲಿ, ಇನ್ನಷ್ಟು ಮನಸ್ಸುಗಳಿಗೆ, ನೊಂದ ಹೃದಯಗಳಿಗೆ ನಿಮ್ಮ ಸಹಾಯ ಹಸ್ತ ಸಿಕ್ಲಿ, ಚಾಚದನ್ನ ಸಿಕ್ಕೋ ಹಂಗ ಇಲ್ಲಿ ಅಂತ.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನಮ್ಗೆ ನಮ್ಮ ಟೀಮ್ ಅನ್ನ ಇಲ್ಲಿಗೆ ಕರೆದು ನಮ್ಮ ಒಂದು ಸಣ್ಣ ಸೇವೆಯನ್ನ ಗುರುತಿಸಿ ಇಷ್ಟು ಹೊತ್ತು ನಮ್ಗೆ ಸಮಯ ಕೊಶೆ ಕೊಟ್ಟಿದ್ದಕ್ಕೆ ಖಂಡಿತ ನಮ್ಮ ಹೆಲ್ಪಿಂಗ್ ಹ್ಯಾಂಡ್ಸ್ ಕಡೆಯಿಂದ ರೇಡಿಯೋ ಕುಂದಾಪುರ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ಸಹ ತುಂಬಾ ಧನ್ಯವಾದ.
1: ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗ್ರೆ, ಇಷ್ಟೋ ತನಕ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಕೇಳ್ರಿ ಅಲ್ಲ, ಸೊ ಈ ಹೆಲ್ಪಿಂಗ್ ಹ್ಯಾಂಡ್ಸ್ ಜೊತೆ ನೀವು ಸೇರ್ತೀರಿ, ನಾನು ಒಂದು ಇದರಲ್ಲಿ ಒಂದು ಭಾಗ ಆತೆ ಅಂದ್ರೆ ಖಂಡಿತವಾಗ್ಲೂ ನೀವು ಹೆಲ್ಪಿಂಗ್ ಹ್ಯಾಂಡ್ಸ್ ಭಾಗ ಇಲ್ಲಕ್ಕ. ಒಂಚೂರು ನಿಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಪ್ರದೀಪ್.
2: ನಮ್ಮ ಟೀಮ್ ಅನ್ನ ಆಲ್ಮೋಸ್ಟ್ ಬಂಡಕರ್ಸ್ ಕಾಲೇಜಲ್ಲಿ ಇರೋ ಹುಡುಗರಿಗೆಲ್ಲ ನಮ್ಮ ಟೀಮ್ ಗೊತ್ತು. ಲಾಸ್ಟ್ ಟೈಮ್ ಇದೇ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಒಂದು ಯುವಶಕ್ತಿ ಅಂತ ಟೀಮ್ ಅನ್ನ ಮಾಡಿ ನಮ್ಮನ್ನ ಕರೆದು ಇಲ್ಲಿ ಗೌರವಿಸಿದ್ರು. ಆ ಹುಡುಗರು ನಮ್ಮ ಟೀಮ್ ಬಗ್ಗೆ ಗೊತ್ತಿದೆ. ಯಾರು ಯಾರೇ ಆಗಿರ್ಲಿ, ನಿಮ್ಮ ಹತ್ರ ದುಡ್ಡಿರಬೇಕಂತೆಲ್ಲ, ನಿಮ್ಮ ಹತ್ರ ಸೇವೆ ಮಾಡಬೇಕನ್ನುವ ಮನಸ್ಸಿದ್ರೆ ಸಾಕು, ನೀವು ನಮ್ಮ ಜೊತೆ ಸೇರಬಹುದು. ಆದ್ರೆ ಒಂದ್ಸಲ ಸೇರಿ ನಂಗೆ ನಾಳೆ ಹೋಗ್ಲಿಕ್ಕೆ ಆಗಲ್ಲ. ಯಾವತ್ತಾದ್ರೂ ನಿಮ್ಗೆ ಸಮಯ ಅವಕಾಶ ಇದ್ದಾಗ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9535390 9591 9535 309691. ನೀವು ಯಾವಾಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು, ನಮ್ಮ ಜೊತೆ ಕೈ ಜೋಡಿಸಿ. ನಮಗೆ ಹೆಚ್ಚಿನ ನಿಮ್ಮ ಸಹಕಾರ ಬೇಕಾಗೋದು ಮುಂದೆ ಬರುವಂತ ಕೊಡಿ ಹಬ್ಬದಲ್ಲಿ. ಈ ವರ್ಷ ಸಹ ನಾವು ಯಶ ಆಗ್ತಾ ಇದೀವಿ. ನಮ್ಮ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾ ಪೇಜ್ ಇದೆ, ಎಲ್ಲ ಪೇಜ್ ಇದೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಸಹಕಾರ ಕೊಡಿ ಹಬ್ಬದಲ್ಲಿ ನಮಗೆ ಬೇಕಾಗತ್ತೆ. ನಮ್ಮನ್ನು ಗುರುತಿಸಿ ನಮ್ಮ ತಂಡ ಹಬ್ಬದಲ್ಲಿ ಕೇಳ್ತಿರೋ ಕೇಳೋದ್ರಲ್ಲಿ ನಾನು ಕೇಳ್ಕೊಳ್ಳೋದು, ಹಬ್ಬದಲ್ಲಿ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋ ಒಂದು ಟೀ ಶರ್ಟ್ ಅನ್ನು ಧರಿಸಿ ಒಂದು ಬಾಕ್ಸ್ ಅನ್ನು ಇಟ್ಕೊಂಡು ಪುಟಾಣಿ ಮಕ್ಕಳಿಗೋಸ್ಕರ ಈ ವರ್ಷ ಸಹ ವಿಶೇಷ ವೇಷದೊತ್ತಿಗೆ ನಾವೆಲ್ಲ ಬರ್ತಾ ಇದೀವಿ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಮತ್ತಷ್ಟು ಪುಟಾಣಿ ಮಕ್ಕಳ ಚಿಕಿತ್ಸೆಗೆ ನಾವು ಜೊತೆಯಾಗುವ, ನೀವು ಸಹ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿಕೊಳ್ಬಹುದು.
1: ಒಳ್ಳೇದಾಯ್ತು, ಒಳ್ಳೆ ದಾಯಿಲಿ ನಿಮ್ಗೆ. ಹಂಗೆ ಯಾರಾದ್ರೂ ಆರ್ಥಿಕ ಸಹಾಯ ಮಾಡುವವರಿದ್ರೆ ಖಂಡಿತವಾಗ್ಲೂ ಪ್ರದೀಪ್ ಅವ್ರು ಈಗಾಗಲೇ ನಂಬರ್ ಕೊಟ್ಟಿರಲ್ಲ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಕ್ಕ. ಧನ್ಯವಾದಗಳು ಮತ್ತೊಮ್ಮೆ ಪ್ರಿಯ ಕೇಳುಗರೆ, ನಿಮಗೂ ಧನ್ಯವಾದಗಳು ಇಷ್ಟೊತ್ತನಕ ನಮ್ಮ ಈ ಕಾರ್ಯಕ್ರಮನ ಕೇಂದ್ರದಕ್ಕೆ. ಕೇಂತಾರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
7: ಅಮ್ಮ ಹಲ್ನೋವು,
1: ಕೂಡ್ಲೇ ಹೋಗು ಜೇಷ್ಣ ದಂತ ಚಿಕಿತ್ಸಾಲಯಕ್ಕೆ. ಡಾಕ್ಟರ್ ಪ್ರಸನ್ನ ಎ ಚಂದನ್ ದಂತ ವೈದ್ಯರು ಇಲ್ಲಿ ಲಭ್ಯರಿರ್ತಾರೆ. ಸಮಯ ಬೆಳಿಗ್ಗೆ 9:30 ಮಧ್ಯಾಹ್ನ 1 ತನಕ ಮತ್ತು ಸಂಜೆ 5:00 to 7:30 ತನಕ. ಜೇಷ್ಣ ದಂತ ಚಿಕಿತ್ಸಾಲಯ, ಶ್ರೀ ವಿಜಯದುರ್ಗ ಕಾಂಪ್ಲೆಕ್ಸ್ ಹೂವಿನ ಮಾರುಕಟ್ಟೆ ಎದುರು, ಪಾರಿಜಾತ ಸರ್ಕಲ್, ಕುಂದಾಪುರ. ಸಂತಸದ ನಗು, ಸಂತಸದ ಜೀವನ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಎಸ್, ಪ್ರಿಯ ಮನಸ್ಸೆಯ ಈ ಸಂಚಿಕೆಯಲ್ಲಿ ಎಂತ ಇತ್ತು? ಫಸ್ಟಿಗೆ ನಮ್ಮೊಟ್ಟಿಗೆ ಯಾರಿದ್ರ, ಯಾರು ಮತ್ತಾರ ಅವರೇ, ನಮ್ಮ ಸ್ವರ್ಣ ಕುಂದಾಪ್ರ ಅವರು, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಮೇಡಮ್?
2: ಸೂಪರ್.
1: ಓಕೆ, ಇವತ್ತಿನ ಈ ಪ್ರಿಯ ಮನಸ್ಸೆಯ ಈ ಸಂಚಿಕೆಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೋ ನಾವು?
2: ನಾವೀಗ ಇವತ್ತೊಂದು ಹೊಸ ಸಬ್ಜೆಕ್ಟ್ ತಗೊಳ್ಳುವ. ನಾವು ಇವತ್ತು ಒಂದು ಎಲ್ರಿಗೂ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನ್ಸ್ಬೋದು, ಆ ತರದೊಂದು ಪ್ರಶ್ನೆ ಕೇಳುವ. ನಿಮ್ಗೆ ನಿಜವಾಗ್ಲೂ ಸತ್ಯ ಬೇಕಾ ಅಥವಾ ನಿಮ್ಗೆ ಇಷ್ಟ ಆಗುವ ಸತ್ಯ ಬೇಕಾ?
1: ಫಸ್ಟ್ ಸತ್ಯ ಯಾರನ್ನ ಕ್ಲಿಯರ್ ಮಾಡಿ ನನಗೆ. ಓಕೆ, ನಿಮ್ಗೆ ನಿಜವಾಗ್ಲೂ ಸತ್ಯ ಬೇಕಾ ಅಥವಾ ಇಷ್ಟವಾಗುವ ಸತ್ಯ ಬೇಕಾ?
2: ಫಾರ್ ಎಕ್ಸಾಂಪಲ್, ಈಗ ಯಾವಾಗ್ಲೂ ನಾವು ಏನ್ ಹೇಳ್ತೇವೆ, ಸತ್ಯವನ್ನೇ ಹೇಳ್ಬೇಕು ಅಂತ. ಅಥವಾ ಕೆಲವರಿಗೆ ಹೇಳ್ತಾರೆ, ನಂಗೆ ಸುಳ್ಳು ಹೇಳೋರ್ನ ಕಂಡ್ರೆ ಆಗೋದಿಲ್ಲ ಅಂತ, ಸತ್ಯನೇ ಇರ್ಬೇಕಂತ. ಓಕೆ, ಅವ್ರೇನಾದ್ರೂ ನಮ್ಮ ಬಗ್ಗೆ ನಮಗೆ ಅಪ್ರಿಯವಾದಂತಹ ಒಂದು ಸತ್ಯವನ್ನ ಹೇಳಿದ್ರೆ, ನಮ್ ಬಗ್ಗೆ ಏನೋ ಒಂದು ಕೆಟ್ಟದನ್ನ ಹೇಳಿದ್ರು ಅಂತ ಇಟ್ಕೊಳ್ಳಿ, ಸತ್ಯನೇ ಇದ್ದಿರ್ಬೋದು. ಹೇಳಿದ್ರು ಅಂದ್ರೆ ನಾವ್ ಅದನ್ನ ಸ್ವೀಕರಿಸ್ತೇವ? ಅದು ನಮ್ಗೆ ಇಷ್ಟ ಆಗತ್ತಾ?
1: ಇಷ್ಟ ಆಗುದಿಲ್ಲ, ಆದ್ರೆ ಸ್ವೀಕರಿಸ್ತೇವೆ ಇಲ್ಲ ಅನ್ನೋದು ಮತ್ತೆ.
2: ಹಾ, ಇಷ್ಟ ಆಗುದಿಲ್ಲ ನಮ್ ಬಗ್ಗೆ ಈಗ ಏನೋ ಹೇಳಿದ್ರು, ಸತ್ಯನೇ ಇದ್ದಿರ್ಬೋದು. ಅಪ್ರಿಯವಾದಂತದ್ದು ಇದ್ರೆ
1: ಇಷ್ಟ ಅಂತೂ
2: ಇಷ್ಟ ಆಗದೆ ಇರುವಂತದ್ದೊಂದೇನಾದ್ರೂ ಸತ್ಯ ಈಗ ಹೇಳಿದಾಗ ನಮ್ಗೆ ಹೇಗೆ, ನಾವು ಒಪ್ಕೊಳ್ತೇವಾ? ಇಲ್ಲ. ಆವಾಗ ನಾವ್ ಏನ್ ಹೇಳ್ತೇವೆ, ಅವ್ರಿಗೆ ನನ್ ಬಗ್ಗೆ ಎಷ್ಟು ಗೊತ್ತು ಅನ್ನುವ ಪ್ರಶ್ನೆಯನ್ನ ಇಡ್ತೇವೆ ಹೊರತು ಅದು ನಿಜ ಅಂತ ಹೇಳಿ ನಾವು ಒಪ್ಕೊಳ್ಲಿಕ್ಕೆ ಹೋಗುದಿಲ್ಲ. ನಮ್ಗೆ ಇಷ್ಟ ಆಗುದಿಲ್ಲ ಅದು. ಅಂದ್ರೆ ಮನ್ಸು ಹೇಗಂತ ಹೇಳಿದ್ರೆ, ಕೆಲವೊಮ್ಮೆ ಒಂದು ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನೆಲ್ಲಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ನಮ್ಗೆ ಫಸ್ಟ್ ಒಂದು ಇದ್ರಲ್ಲಿ ಇಷ್ಟ ಆದ್ರೆ, ನಾವು ಅವನ್ ಹಾ ಇವನ್ ತುಂಬಾ ಇಂಟೆಲಿಜೆಂಟ್ ಅಥವಾ ಇವಳು ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಕೊಂಡ್ರೆ, ಅವ್ರು ಏನೇ ತಪ್ಪುಗಳನ್ನ ಮಾಡಿದ್ರು ನಮ್ಗದು ಕಾಣಿಸೋದಿಲ್ಲ. ಜೊತೆಗೆ ಯಾರೋ ಒಬ್ರು ಹಾ ಇವರೊಂದೇನೋ ತಪ್ಪು ಮಾಡಿದ್ರು, ಅವ್ರ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅವ್ರು ಮತ್ತೆ 100 ಒಳ್ಳೇದನ್ನ ಮಾಡಿದ್ರು ಕೂಡ ನಮ್ಗೆ ಇಷ್ಟ ಆಗೋದಿಲ್ಲ. ಅಂದ್ರೆ ನಾವು ಹೇಗೆ ಆಕ್ಟ್ ಮಾಡ್ತೇವೆ ಮನುಷ್ಯರು ಅಂತ ಹೇಳಿದ್ರೆ, ನಮ್ಮ ನಂಬಿಕೆ ಏನ್ ನಾವು ಮಾಡ್ಕೊಂಡಿರ್ತೇವೆ ಅದ್ರ ಪ್ರಕಾರ ನಾವು ರಿಯಾಕ್ಟ್ ಮಾಡ್ತೇವೆ. ಅದ್ರ ಪ್ರಕಾರನೇ ನಾವು ನಮ್ಮ ನಂಬಿಕೆಯನ್ನೇ ಸಾಬೀತುಪಡಿಸ್ಲಿಕ್ಕೆ ನಾವು ಹೋಗ್ತಾ ಇರ್ತೇವೆ. ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿ ಬಗ್ಗೆ ಅವನು ಸ್ವಾರ್ಥಿ ಅಂತ ನಾವು ಮೊದ್ಲೇ ಅಂದ್ಕೊಂಡಿದ್ದೇವೆ ಅಂತ ಇಟ್ಕೊಳ್ಳಿ, ಆಮೇಲೆ ಅವನು ಎಷ್ಟೇ ನಿಸ್ವಾರ್ಥ ಕೆಲಸಗಳನ್ನ ಮಾಡಿದ್ರು ಕೂಡ ನಮ್ಮ ನಂಬಿಕೆ ಹೇಗಿರತ್ತೆ?
1: ನಂಬುದೇ ಇಲ್ಲ,
2: ನಾವು ನಂಬುದಿಲ್ಲ ಅಲ್ವಾ? ನಾನ್ ನೋಡಿದ್ಯಾ ಏನಾದ್ರು ಮತ್ತೆ ಎಲ್ಲಿಯಾದ್ರೂ ಒಂದು ಕೆಲಸ ತಪ್ಪು ಆಯ್ತು ಅಂತ ಹೇಳಿದ್ರೆ ನಾವೇನ್ ಹೇಳ್ತೇವೆ, ನೋಡಿದ್ಯಾ ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ಅವನ್ ದೊಡ್ಡ ಸ್ವಾರ್ಥಿ ಅಂತ ಅಲ್ವಾ? ಈ ತರದ ಒಂದು ಕನ್ಕ್ಲೂಷನ್ಗೆ ಬರ್ತೇವೆ, ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದ್ ವೇಳೆ ನಾವು ಫ್ಯಾಕ್ಟ್ಸ್ ಅನ್ನ ಹುಡುಕುದಕ್ಕಿಂತ ಮುಂಚೆನೆ ನಾವೊಂದು ಏನು ಯೋಚನೆ ಮಾಡಿದ್ದೇವೆ, ನಾವೊಂದು ಡಿಸೈಡ್ ಮಾಡಿದ್ದೇವೆ ಅವ್ರ ಬಗ್ಗೆ, ಅದ್ರ ಬಗ್ಗೆನೆ ನಾವು ನಂಬೋದು. ನಾವು ಅದೇ ರೀತಿಯಾಗಿ ಯೋಚನೆ ಮಾಡೋದು. ಇದಕ್ಕೆ ನಮ್ದೀಗ ಸೈಕಾಲಜಿಯಲ್ಲಿ ನಾವು ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳಿ ಹೇಳ್ತೇವೆ ಇದಕ್ಕೆ.
1: ಓಕೆ,
2: ನಮ್ಗೆ ನಾವು ಏನು ಯೋಚನೆ ಮಾಡಿದ್ದೇವೆ ಅದೇ ಸತ್ಯ, ಅದನ್ನೇ ಅದು ಸುಳ್ಳಾಗಿದ್ರು ಕೂಡ ನಾವು ಅದನ್ನೇ ಸತ್ಯ ಅಂತ ಹೇಳಿ ಸಾಬೀತುಪಡಿಸುವಂತದ್ದು. ಒಂದ್ ವೇಳೆ ಅದು ಸತ್ಯ ಆಗಿದ್ರೂ ಕೂಡ ನಾವು ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ, ನಮಗದು ಇಷ್ಟ ಆಗೋದಿಲ್ಲ. ನಂಬೋದಕ್ಕೆ ರೆಡಿ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಮಗದು ಇಷ್ಟ ಆಗೋದಿಲ್ಲ. ಈ ತರದ ಒಂದು ಇದು. ಈಗ ಒಂದು ತಂದೆಗೆ ಅವನ್ ಮಗನ ಬಗ್ಗೆ ಇವನ್ ತುಂಬಾ ಕೇರ್ಲೆಸ್ ಅಂತ ಹೇಳುವಂತಹ ಒಂದು ಅಭಿಪ್ರಾಯ ಇದೆ ಅಂತ ಇಟ್ಕೊಳ್ಳಿ. ಇವನು ಯಾವ್ದನ್ನು ಸರಿ ಮಾಡೋದಿಲ್ಲ, ಸರಿಯಾಗಿ ಓದೋದಿಲ್ಲ, ಇವನಿಗೆ ಜೀವನದ ಬಗ್ಗೆ ಒಂದು ಸೀರಿಯಸ್ನೆಸ್ ಇಲ್ಲ, ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿ ಎಲ್ಲ ಇದ್ದಿದ್ರೆ, ಒಂದಿನ ಅವನ್ ಕಾಲೇಜಿಗೆ ಹೋಗೋ ಒಂದ್ ಪುಸ್ತಕ ಮರ್ತು ಬಿಟ್ಟು ಹೋದ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ?
1: ನೀ ಹಿಂಗೆ
2: ಒಂದೂ ರೆಸ್ಪಾನ್ಸಿಬಿಲಿಟಿ ಇಲ್ಲ,
1: ಭಾಷೆ ಬತ್ತಿಲ್ಲ
2: ಆತರ. ಅದೇ ಮಗ 10 ಜವಾಬ್ದಾರಿಯುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ತಂದೆ ನೋಟಿಸ್ ಮಾಡೋದಿಲ್ಲ. ಬಟ್ ಒಂದು ತಪ್ಪು ಮಾಡಿದಾಗ ಅಂದ್ರೆ ಅವ್ರ ಕನ್ಕ್ಲೂಷನ್ಗೆ ಬಂದಿರ್ತಾರಲ್ಲ, ನನ್ ಮಗ ಕೇರ್ಲೆಸ್, ಸೊ ನನ್ ಮಗ 10 ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಕೂಡ ನಾನ್ ಅದನ್ನ ನೋಡೋದಿಲ್ಲ. ಆದ್ರೆ ಒಂದು ಎಲ್ಲಿದ್ರು ತಪ್ಪು ಮಾಡಿದ್ರೆ ನಾನು ಏನ್ ಹೇಳ್ತೇನೆ, ನನ್ನ ಒಂದು ಯೋಚನೆ ಏನಿದೆ, ನನ್ನ ನಿರ್ಧಾರ ಏನಿದೆ, ಅದನ್ನು ನಾನು ಸಮರ್ಥಿಸಿಕೊಳ್ಳುವಾಗೆ ನಾನು ಹೇಳ್ತೇನೆ, ನೋಡಿದ್ಯಾ ನಾನು ಮೊದ್ಲೇ ಹೇಳಿದ್ನಲ್ಲ, ನಂಗೆ ಗೊತ್ತಿತ್ತು ಅವನು ಹೀಗೆ ಅಂತ. ಈ ತರ ನಾವು ಇದು ಹೇಳ್ತಾ ಬರ್ತೇವೆ. ಅಥವಾ ಒಂದು ಹುಡುಗಿ ಮಗಳು ತುಂಬಾ ರೆಸ್ಪಾನ್ಸಿಬಲ್ ಇವಳು, ತುಂಬಾ ಜವಾಬ್ದಾರಿ ಇವಳಿಗೆ ಅಂತ ಹೇಳಿ ನಾವೊಂದು ಅಂದ್ಕೊಂಡ್ರೆ ಅವಳು ಎಷ್ಟೇ ತಪ್ಪು ಮಾಡಿದ್ರು ಕೂಡ
3: ಕಾಣಿಸುದಿಲ್ಲ.
2: ಅದು ಏನೋ ರೀಸನ್ ಇದ್ದು ಹಾಗೆ ಮಾಡಿರ್ಬಹುದು ಅಂತ ಅಂದ್ರೆ ನಮ್ಮ ಯೋಚನೆಗೆ ನಾವೇ ಜಸ್ಟಿಫೈ ಮಾಡ್ಕೊಳ್ತೇವೆ. ತಪ್ಪು ಮಾಡಿದ್ರು ಕೂಡ ಅದೇನೋ ಇರ್ಬೋದು ಕಾರಣ ಇರ್ಬೋದು, ಅವಳು ಹಾಗೆ ಮಾಡ್ಲಿಕ್ಕೆ ಏನೋ ರೀಸನ್ ಇರ್ಬೋದು ಅಂತ ಹೇಳಿ ಅಂದ್ಕೊಳ್ತೇವೆ ಹೊರತು ಅವಳು ನಿಜ ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಿಲ್ಲ. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ನಂಬಿಕೆ ಬದಲಾದ್ರೆ ನಮ್ಮ ಇಂಟರ್ಪ್ರಿಟೇಷನ್ ಕೂಡ ಬದಲಾವಣೆ ಆಗುತ್ತೆ.
3: ಅಂದ್ರೆ ನಾವ್ ಏನ್ ನಂಬ್ತೀವಿ ಅದನ್ನೇ ನಾವು ಮಾತಾಡ್ತೀವಿ, ಅದನ್ನೇ ನಾವು ಬಿಲೀವ್ ಮಾಡ್ತೀವಿ,
2: ಅದನ್ನೇ ಕೇಳೋದಕ್ಕೆ ಇಷ್ಟಪಡ್ತೀವಿ.
3: ಕರೆಕ್ಟ್. ಓಕೆ, ಈಗ ಒಬ್ಬರ ಬಗ್ಗೆ ನಮ್ಗೊಂದು ಒಪಿನಿಯನ್ ಇರುತ್ತೆ, ತುಂಬಾ ಒಳ್ಳೆ ಮನುಷ್ಯ ಅಂತ ಹೇಳ್ಕೊಂಡು ಇನ್ಯಾರೋ ಬಂದ ಹೇಳ್ತಾರೆ, ಇಲ್ಲ ಮಾರೆ ಅವ್ರು ಹಂಗ್ ಮಾರೆ ಹಿಂಗ್ ಮಾರೆ. ಹೇ ಸುಮ್ನೆ ಯಾಕಂತ್ರೆ, ಸುಮ್ನೆ ನಿಮ್ಗೆ ಆತಿಲ್ಲ ಅಂದಲ್ಲಿ ಹೇಳ್ಬೇಡಿ, ನಾನು ನಂಬಕ್ ಹೋತಿಲ್ಲ. ಅನ್ಲೆಸ್ ನಾವು ಕಂಡಾದ್ಮೇಲೆ ನಂಬ್ಲಕ್ ಬಿಟ್ರೆ, ನಮ್ಗೆ ಗೊತ್ತಾದ್ರ ಅನುಭವ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಅದನ್ನ ನಾವು ನಂಬಕ್ ಹೋತಿಲ್ಲ ಇನ್ನೊಬ್ರ ಬಾಯಿಂದ ಬಂದ್ರು. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಒಂದು ಬಿಲೀಫ್ ಇದೆ ಆ ವ್ಯಕ್ತಿ ಒಳ್ಳೆಯವರು, ನಾವು ಲೇಬಲ್ ಹಾಕಿಟ್ಟಿದ್ದೇವೆ ಅವರನ್ನ ಒಳ್ಳೆಯವರು ಅಂತ. ಅದೇ ವಿಷಯದಲ್ಲಿ ಕೆಟ್ಟವರಾದ್ರೂ ಹಾಂಗೆ, ಮತ್ ಯಾರು ಎಂತ ಹೇಳ್ರು ಅವ್ರು ನಂಬಕ್ ಆತಿಲ್ಲ, ಡೌಟೇ ಆತ್ ಅವ್ರೇನೋ ಹೇಳ್ತಿದ್ದಾರೆ, ಹೌದು ಈ ಜನ ಚೇಂಜ್ ಆದ್ ಹೌದಾ ಮಾರೆ ಒಳ್ಳೆಯವರಾದ್ ಹೌದಾ. ಆ ಲೇಬಲ್ ಅನ್ನು ನಾವು ಅವ್ರಪ್ಪ ಚೇಂಜ್ ಮಾಡ್ಕೊಂಬ ಆತಿಲ್ಲ. ಅಥವಾ ಒಂದ್ಸಲ ಲೇಬಲ್ ಅಂತ ನಾವು ಹಾಕಿದಾಗ ಒಂದ್ ವ್ಯಕ್ತಿ ಬಗ್ಗೆ ಒಂದ್ ವಿಷಯದ ಬಗ್ಗೆ ಹಿಂಗೆ ಅಂತ ನಾವ್ ಅನ್ಕೊಂಡಾಗ ನಮ್ಗ ಅದನ್ನ ಚೇಂಜ್ ಮಾಡೋ ಮನಸ್ಸು ಇಪ್ಪುದಿಲ್ಲೇನೋ ಅಲ್ದಾ?
2: ಹೌದು, ಖಂಡಿತವಾಗ್ಲು. ಮತ್ ಇದ್ರಲ್ಲಿ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಹೇಗಂತ ಹೇಳಿದ್ರೆ, ಯಾವ್ದೋ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಒಳ್ಳೆಯವರೇ, ನಾವು ಒಳ್ಳೆಯವರು ಅಂತ ಅಂದ್ಕೊಳ್ತೀವಿ, ನಾಳೆ ಒಂದ್ ನಾಲ್ಕು ಜನ ಅವ್ರ ಬಗ್ಗೆ ಕೆಟ್ಟದ್ ಹೇಳಿದಾಗ್ಲೂ ನಾವು ನಂಬ್ಲಿಕ್ ಹೋಗುದಿಲ್ಲ. ಯಾಕಂದ್ರೆ ನಮ್ಗೆ ಕನ್ಫರ್ಮೇಶನ್ ಬಯಸ್ ಇದೆ, ನಾವು ಆಲ್ರೆಡಿ ಅವರನ್ನೊಂದು ಜಡ್ಜ್ ಮಾಡಿ ಆಗಿದೆ ನಮ್ಮ ಮನಸ್ಸಲ್ಲಿ. ಸೊ ಒಂದ್ ರೀತಿಯಲ್ಲಿ ಇದು ಒಳ್ಳೇದು ಅಲ್ವಾ? ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಳ್ಳೆಯವರಂತ ಹೇಳಿ ನಂಬಿದ್ದೇವೆ, ಬಟ್ ನಿಜವಾಗ್ಲೂ ಒಳ್ಳೆಯವರಲ್ಲ, ನಾಲ್ಕು ಜನ ಬಂದ್ ಹೇಳಿದ್ರು ನಾವು ನಂಬೋದಿಲ್ಲ ಅಂದ್ರೆ, ಆವಾಗ ನಮ್ಗೆ ಕೆಲವು ಸಲ ನಾವು ತೊಂದರೆಗಳಿಗೆ ಸಿಕ್ಕಾಕೊಳ್ಳುವಂತದ್ದು ಇರುತ್ತೆ. ಸೊ ಇದು ಒಳ್ಳೇದು ಕೆಲವು ಸಲ ಕೆಲವು ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟದ್ದು. ಹೌದು, ಒಂದೇ ಸಲ ನಾವು ಇದನ್ನು ಕೆಟ್ಟದ್ದು ಅಂತ ಹೇಳೋದಕ್ಕೂ ಬರುದಿಲ್ಲ, ಒಳ್ಳೇದು ಅಂತ ಹೇಳಲಿಕ್ಕೂ ಬರುದಿಲ್ಲ. ಎರಡೂ ರೀತಿಯ ಮಿಶ್ರ ಫಲ ಇದರಲ್ಲಿ ಇದೆ. ಈ ದಾಂಪತ್ಯದಲ್ಲೂ ಕೂಡ ಹಾಗೆ ನೋಡಿ, ಕೆಲವರು ಹೆಂಡತಿಗೆ ತನ್ನ ಗಂಡನಿಗೆ ತನ್ನ ಬಗ್ಗೆ ಒಂಚೂರು ಕಾಳಜಿನೇ ಇಲ್ಲ ಅಂತ ಹೇಳಿ ಇರುತ್ತೆ, ಅವಳು ಆತರ ತಿಳ್ಕೊಂಡಿರ್ತಾಳೆ. ಅವನು ಒಂದಿನ ಮನೆಗೆ ಬಂದು ಅವನಿಗೆ ಏನೋ ಸುಸ್ತಾಗಿರುತ್ತೆ, ತುಂಬಾ ಸುಮ್ಮನೆ ಕೂತ ಅಂತ ಹೇಳಿದ್ರೆ ಆಯ್ತು, ಇವಳದ್ದು ಶುರು ಆಗುತ್ತೆ. ಇವನ್ಗೆ ನಾನಂದ್ರೆ ಇಷ್ಟನೇ ಇಲ್ಲ, ನನ್ನ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ, ಏನೇ ಮಾಡಿದ್ರು ನಾವು ಏನು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಅವರ ಮೇಲೆ, ಅದ್ರ ಪ್ರಕಾರನೇ ನಮ್ಮ ಯೋಚನೆ ಕೂಡ ಇರುತ್ತೆ. ಎಷ್ಟೇ ಒಳ್ಳೇದು ಮಾಡ್ಲಿ, ಎಷ್ಟೇ ಸರಿ ಇರ್ಲಿ, ನಾವು ನಮ್ಮ ಯೋಚನೆಯ ಪ್ರಕಾರನೇ ಹೋಗೋದು. ನಾವು ಒಂದ್ ಏನು ಜಡ್ಜ್ ಮಾಡಿರ್ತೇವಲ್ಲ ಅದ್ರ ಪ್ರಕಾರ, ನಾನೀಗ ರೇಡಿಯೋ ಮೇಡಮ್ ಒಳ್ಳೆಯವರು ಅಂತ ಹೇಳಿ ಅನ್ಸಿದ್ರೆ, ಅವ್ರು ಏನೇ ಮಾಡಿದ್ರು ನನ್ಗದು ಕೆಟ್ಟದ್ದು ಮಾಡಿದ್ರು ನನಗೆ ಕಾಣಿಸೋದಿಲ್ಲ. ಅದೇ ನನ್ಗೆ ಅವ್ರು ಸರಿ ಇಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದ್ರೆ, ನೀವ್ ಎಷ್ಟೇ ಒಳ್ಳೇದು ಮಾಡಿದ್ರು ನನ್ನ ದೃಷ್ಟಿಯಲ್ಲಿ ನೀವು ಸರಿಯಾಗ್ಲಿಕ್ಕೆ ಕಷ್ಟ ಅಲ್ವಾ? ಅಂದ್ರೆ ಮನುಷ್ಯನ ಪ್ರತಿಯೊಬ್ಬರದು ಅವರವರ ಒಂದು ನಂಬಿಕೆಗೆ ಅನುಗುಣವಾಗಿ ಪ್ರತಿಯೊಬ್ಬರ ಜೊತೆಗೆ ಅವರ ವರ್ತನೆ ಇರುತ್ತೆ. ಕೆಲವು ಸಲ ನಾನು ಹೇಳಿದಾಗೆ ಸರಿಯೂ ಆಗಿರ್ಬೋದು, ಕೆಲವು ಸಲ ತಪ್ಪು ಆಗಿರ್ಬೋದು, ಸಂದರ್ಭಕ್ಕೆ ವ್ಯಕ್ತಿಗಳಿಗೆ ಅನುಗುಣವಾಗಿ. ಅದಕ್ಕೆ ಯಾವುದೋ ಒಂದೇ ಇದರಲ್ಲಿ ನಾವು ಸ್ಟಿಕ್ ಆಗಿರೋದಕ್ಕಿಂತ ಅದನ್ನ ಕಣ್ಣಾರೆ ಕಂಡರು ಪರಂಬರಿಸಿ ನೋಡು ಅಂತ ಹೇಳಿ ಹೇಳ್ತಾರಲ್ಲ, ಆತರ ಒಂದು ಡಬಲ್ ಚೆಕ್ ಮಾಡ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳಿ. ಯಾವುದೇ ಒಂದೇ ಒಂದ್ ಇದಕ್ಕೆ ನಾವು ಸ್ಟಿಕ್ ಆಗಿದ್ರೆ, ನಾವು ಕೆಲವು ಸಲ ಈಗ ನೋಡಿ, ಗಂಡ ನಿಜವಾಗ್ಲೂ ಕೇರಿಂಗ್ ಆಗಿದ್ರು ಕೂಡ ಅವಳ ಮನಸ್ಸಲ್ಲಿ ಅವನ್ ಕೇರಿಂಗ್ ಇಲ್ಲ ಅಂತ ಹೇಳಿ ಬಂದ್ರೆ, ಪ್ರತಿದಿನ ಅವಳು ಅದಕ್ಕೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಜಗಳ ಮಾಡ್ತಾಳೆ ಹೊರತು, ಅಥವಾ ಅವನು ನಿಂತಿದ್ದಕ್ಕೆ ಕೂತಿದ್ದಕ್ಕೆ ತಪ್ಪನ್ನೇ ಅವಳು ಯೋಚನೆ ಮಾಡ್ತಾಳೆ ಹೊರತು, ಆ ಮನೆಯಲ್ಲಿ ಒಂದು ಸಾಮರಸ್ಯ ಅನ್ನೋದು ಇರೋದಿಲ್ಲ ಅಲ್ವಾ? ಒಂದ್ ವೇಳೆ ಗಂಡನಿಗೆ ಹೆಂಡತಿಗೆ ಏನು ಬುದ್ಧಿ ಇಲ್ಲ ಅಂತ ಹೇಳಿ ಅವನ್ ಒಂದು ಕನ್ಕ್ಲೂಷನ್ ಬಂದಿದ್ರೆ, ಅವಾಗ ಏನಾಗುತ್ತೆ, ಅವಳು ಏನೇ ಒಳ್ಳೆಯ ಒಂದು ಸಜೆಷನ್ ಕೊಟ್ರು ಕೂಡ ಇವಳಿಗೆ ಏನ್ ಬುದ್ಧಿ ಇಲ್ಲ, ಇವಳದ್ದು ಸಜೆಷನ್ ನಾನೆಂತ ಕೇಳುದಂತೇಳಿ.
3: ಅದಂತೂ ಹೌದ್ ಮರ್ರೆ, ಅದು ಗಂಡ ಹೆಂಡತಿ ಸಂಬಂಧದಲ್ಲಿ ಈ ತರದ್ದೊಂದು ಒಪಿನಿಯನ್ ಬಂದ್ಬಿಟ್ರೆ, ಇವಳು ಫಿನಾನ್ಷಿಯಲಿ ಇವಳಿಗೆ ಎಂತ ನಾಲೆಜ್ ಇಲ್ಲ, ಇವಳಿಗೆ ಎಂತ ಆರ್ಥಿಕವಾಗಿ ಎಂತ ಆಗೋಗು ಆಗ್ತಿದೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇವಳು ನನ್ ಒಳ್ಳೇದಕ್ ಹೇಳ್ತಾ ಇಲ್ಲ, ಇವಳಿಗೆ ನಾನು ಒಳ್ಳೇದ ಅಪ್ಪದ್ ಬೇಕಿಲ್ಲ, ಅಥವಾ ಇದು ತದ್ವಿರುದ್ಧ, ಈಗ ಹೆಂಡತಿಗೆ ಗಂಡನ ಬಗ್ಗೆ ಹಂಗಿದ್ರೆ ಮತ್ತದು ಚೇಂಜ್ ಮಾಡೋಕ್ ಭಾರಿ ಕಷ್ಟ ಮಾರ್ರೆ,
2: ತುಂಬಾ ಕಷ್ಟ. ಅದಕ್ಕೆ ನಾನು ಹೇಳೋದು, ಯಾವುದೋ ಒಂದು ಬಿಲೀಫ್ ಅನ್ನ ನಾವು ಕೊನೆವರೆಗೆ ಇಟ್ಕೊಂಡು ಎಲ್ಲ ಪರಿಸ್ಥಿತಿಗೂ ಅದನ್ನೇ ಅಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ಬದುಕು ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಕಾಲಕ್ಕೆ ಅನುಗುಣವಾಗಿ ಸತ್ಯವನ್ನ ತಿಳ್ಕೊಳ್ಳೋದು ಅಥವಾ ಕಮ್ಯುನಿಕೇಶನ್ ಮಾಡಿ ಸರಿಯಾ ತಪ್ಪ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ವರ್ತಿಸೋದು ಬಹಳ ಒಳ್ಳೆಯದು. ಇನ್ನೂ ಕೆಲವರಿಗಿರುತ್ತೆ ಏನು ಸೆಲೆಕ್ಟಿವ್ ಲಿಸ್ನಿಂಗ್ ಅಂತ ನಾವೀಗ ಹೇಳ್ತೇವೆ. ಈಗ ನಾನು ನಿಮ್ಮ ಹತ್ರ ಒಂದು ಮಾತಾಡ್ತಿದ್ದೇನೆ ಅಂತ ಇಟ್ಕೊಳ್ಳಿ, ನೀವು ಒಂದು 10 ವಿಷಯದ ಬಗ್ಗೆ ಅದು ಮಾತಾಡಿದ್ರಿ ನನ್ನ ಹತ್ರ, ಮಾತಾಡಿದಾಗ 9 ನನಗೆ ಇಷ್ಟ ಆಯ್ತು, 1 ಇಷ್ಟ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ. ನೀವು ಹೇಳಿದ್ದು ನಾನು ಮನೆಗೆ ಹೋದ ಮೇಲೂ ಆ 1 ಇಷ್ಟ ಆಗದೆ ಇರೋ ವಿಷಯವನ್ನ ಕುರಿತು ಯೋಚನೆ ಮಾಡ್ತೇನೆ, ಜ್ಯೋತಿ ಮೇಡಮ್ ಹೀಗೆ ಮಾತಾಡಬಾರ್ದಿದ್ದಿತ್ತು, ಹೀಗೆ ಹೇಳಬಾರ್ದಿದ್ದಿತ್ತು, ಆದ್ರೆ ಆ ಉಳಿದ 9 ಒಳ್ಳೇದು ಏನಿತ್ತಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ಪ್ರತಿಯೊಬ್ಬರು ಮನುಷ್ಯರು ಹಾಗೆ, ಅಂದ್ರೆ ಎಲ್ಲ ವಿಷಯ ತುಂಬಾ ಒಳ್ಳೇದು ಹೇಳಿದಾಗ್ಲೂ ಯಾವುದೋ ಒಂದು ಅವ್ರು ನಮಗಿಷ್ಟ ಇಲ್ದಿದ್ದು, ನೀವಾಗ್ಲೇ ಒಂದ್ ಮಾತು ಹೇಳ್ತಾ ಇದ್ರಿ, ನಮ್ಮ ಪ್ರಕಾರವೇ ಮಾಡಿದ್ರೆ ಒಳ್ಳೆಯವರು
3: ಮೂಗಿನ ನೇರಕ್ಕೆ,
2: ನಮ್ ಮೂಗಿನ ನೇರಕ್ಕೆ ಅಲ್ವಾ. ನಾವು ಸಹ ಅಂದ್ರೆ ಅವರು ಸಹ ಹೇಳ್ಬೇಕು, ಅವ್ರೇನಾದ್ರು ನಾವು ಸಹ ಹೇಳ್ದಾಗ ಅವ್ರು ಸೂ ಹೇಳಿದ್ರೆ ನಮ್ಗೆ ಅವ್ರು ಇಷ್ಟ ಆಗೋದಿಲ್ಲ. ನಮ್ಮ ಅಮ್ಮ ಯಾವಾಗ್ಲೂ ಈ ಉದಾಹರಣೆ ಹೇಳ್ತಾ ಇದ್ರು, ಸಹಗೆ ಸಹ ಗುಡೋದು ಅಂತ,
3: ಸಹಗುಡೋದು
2: ಸಹ ಅಂತ ಹೇಳಿದ್ರೆ ನೀವು ಸಹ ಹೇಳೋದು, ನೀವೇನಾದ್ರೂ ಸೂ ಹೇಳಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ, ನನ್ ವಿರುದ್ಧವಾಗಿ ಹೇಳಿದ್ರಿ ಅಂತ. ಅದು ಸತ್ಯ ಇದ್ರೂ ಕೂಡ ನನಗದು ಇಷ್ಟ ಆಗೋದಿಲ್ಲ ಆತ. ಅಂದ್ರೆ ನಾವು 10 ಒಳ್ಳೇದನ್ನ ಮರೆತು ಆ 1 ಯಾವುದು ಕೆಟ್ಟದ್ದು ನೆಗೆಟಿವ್ ಇರ್ತದಲ್ಲ ಅದನ್ನು ಮಾತ್ರ ನಾವು ನೆನಪು ಮಾಡ್ಕೊಳ್ತೇವೆ, ಅದರ ಮೇಲೆ ಮತ್ತೆ ನಾನು ನಿಮ್ಮ ಜೊತೆ ವರ್ತನೆ ನಮ್ದು ಏನಿರುತ್ತೆ ಅದೆಲ್ಲವೂ ಆ 1 ಕೆಟ್ಟದೇನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನನ್ನ ವರ್ತನೆ ನಿಮ್ ಜೊತೆಗಿರುತ್ತೆ. ಓ ಜ್ಯೋತಿ ಮೇಡಮ್ ಹೀಗೆ ಹೇಳ್ಬಿಟ್ರಲ್ಲ ಅವ್ರು ಸರಿನೇ ಇಲ್ಲ, ಈ ತರ ಒಂದ್ ಕನ್ಕ್ಲೂಷನ್ಗೆ ಬಂದ್ಬಿಡತ್ತೆ ಮನಸ್ಸು. ನಮ್ ಮನ್ಸು ಕೆಲವು ಸಲ ಇಡೀ ಒಬ್ಬ ಮನುಷ್ಯ ಮಾತಾಡ್ತಿದ್ದಾನಂತ ಹೇಳಿದ್ರೆ ನಾವೆಲ್ಲವನ್ನ ಕೇಳಲಿಕ್ಕೆ ಹೋಗುದಿಲ್ಲ, ನಮ್ಗೆ ಯಾವ್ದು ಬೇಕು ಅದನ್ನ ಮಾತ್ರ ನಾವು ಕೇಳ್ತೇವೆ.
3: ಆಕ್ಟಿವ್ ಲಿಸ್ನಿಂಗ್ ಅಲ್ಲಿ ಚೂಸಿಂಗ್ ಲಿಸ್ನಿಂಗ್ ಸೆಲೆಕ್ಟಿವ್ ಲಿಸ್ನಿಂಗ್, ನಮ್ಗೆ ಬೇಕಾದ ಮಾತ್ರ ಕೇಳ್ದು,
2: ಅದರಲ್ಲಿ ನೆಗೆಟಿವ್ ಜಾಸ್ತಿ ಅಬ್ಸರ್ವ್ ಆಗೋದು. ಸೊ ಪಾಸಿಟಿವ್ ಆಗಿ ಅವ್ರು ಎಷ್ಟು ಹೇಳಿರ್ತಾರೆ ಅದ್ ಯಾವ್ದು ನಾವು ಕೇಳಿರೋದಿಲ್ಲ, ಅದು ನಾವು ಇಲ್ಲ ಇದು 1 ಮಾತ್ರ ಅಲ್ಲ ಆದ್ರೆ 9 ಒಳ್ಳೇದ್ ಹೇಳಿದ್ರಲ್ಲ ಅವರು ಅಂತ ನಾನು ಯೋಚನೆ ಮಾಡ್ಬೋದು, ಬಟ್ ಆತರ ಯೋಚನೆ ಮಾಡಲ್ಲ. ಅಂದ್ರೆ ಮನುಷ್ಯನ ಒಂದು ಯೋಚನೆ ಮಾಡುವ ರೀತಿ ಕೂಡ ಹಾಗೆ. ಇನ್ನೊಂದೇನಂದ್ರೆ ಸೋಷಿಯಲ್ ಮೀಡಿಯಾ ಕೂಡ ಇದನ್ನ ಹೆಚ್ಚಿಸುತ್ತೆ.
3: ಯಾವ್ದನ್ನ?
2: ಈ ನಮ್ಮ ನಂಬಿಕೆಯನ್ನ. ಯಾಕಂತ ಹೇಳಿದ್ರೆ ಕೆಲವು ಸಲ ನಾವು ನಮ್ಗೆ ಇಷ್ಟವಾದದ್ದನ್ನೇ ನಾವು ನೋಡ್ತಾ ಹೋಗ್ತೇವೆ ಅಲ್ವಾ. ಅದರಲ್ಲಿ ಕೂಡ ಹಾಗೆ ಒಂದು ಸಲ ಒಂದು ನಮ್ಗೆ ಇಷ್ಟ ಆದ ನೋಡಿದ್ರೆ ಅದೇನ್ ಮಾಡತ್ತೆ, ನೆಕ್ಸ್ಟ್ ನಮ್ಗೆ ಇಷ್ಟ ಆದದ್ದನ್ನೇ ತೋರಿಸ್ತಾ ಹೋಗುತ್ತೆ.
3: ಕರೆಕ್ಟ್.
2: ಅವಾಗ ನಮ್ಮ ನಂಬಿಕೆ ಏನಾಗುತ್ತೆ, ಇನ್ನಷ್ಟು ಗಟ್ಟಿಯಾಗತ್ತೆ ಅದೇ ವಿಷಯ. ಆಮೇಲೆ ನಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದೇ ಸೇಮ್ ಟು ಸೇಮ್ ರಿಪೀಟ್ ಆಗ್ತಾ ಹೋಗುತ್ತೆ, ನಮ್ಮ ನಂಬಿಕೆಗಳು ಕೂಡ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಹೊರತು ನಂದು ತಪ್ಪಿರಬಹುದು ಅಂತ ಹೇಳಿ ನಾವು ಇದ್ ಮಾಡೋದಿಲ್ಲ. ಆ ನಮ್ಮ ತಪ್ಪನ್ನ ನಾವು ಮತ್ತೆ ಜಸ್ಟಿಫೈ, ಎಲ್ರೂ ಹೀಗೆ ಹೇಳ್ತಿದಾರಲ್ಲ, ಎಲ್ರೂ ಹೀಗೆ ಹೇಳ್ತಿದಾರಂದ್ರೆ ಸರಿ ಅಂತ,
3: ಎಲ್ರೂ ಹೇಳ್ರೆ ಸರಿ,
2: ಎಲ್ರೂ ಹೇಳ್ತಿದಾರಲ್ಲ ಸರಿ ಇರ್ಬೋದು ಅಂತ. ಸರಿ,
3: ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಕನ್ಫ್ಯೂಷನ್ ಗಳಿದೆ ಮಾರ್ರೆ.
2: ಹೌದು, ಅದೇ
3: ಎಲ್ಲರೂ ಹೌದು ಬಸವ ಹೌದು ಹೌದು ಬಸವ ಹೌದು 9ಗೆ ನಮ್ಗೂ ಹೌದು ಹೌದು 9.
2: ಅದು ನಾನು ಒಂದು ಉದಾಹರಣೆ ಕೊಡೋದಿದೆ ಯಾವಾಗ್ಲೂ. ನನ್ಗೀಗ ಕುಂದಾಪುರದಿಂದ ಉಡುಪಿಗೆ ಹೋಗ್ಬೇಕು, ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೇನೆ. ಜನ ಎಲ್ಲ ಕುಂದಾಪುರದಿಂದ ಬೈಂದೂರಿಗೆ ಹೋಗೋ ಬಸ್ ಜಾಸ್ತಿ ಹತ್ತುತ್ತಿದ್ದಾರೆ ಅಂತ ಇಟ್ಕೊಳ್ಳಿ, ತುಂಬಾ ಜನ ಎಲ್ರೂ ಹತ್ತತಾ ಇದ್ದಾರೆ ಅಂತ ಹೇಳಿ ನಾನು ಹತ್ತದ, ನಾನ್ ಹಾಗೆ ಮಾಡಿದ್ರೆ ಏನಾಗತ್ತೆ?
3: ನಿಮ್ ಡೆಸ್ಟಿನೇಷನ್ ಅಲ್ಲಿ ಅಲ್ಲಿಗೆ ಹೋಯ್ಕತ್ ನೀವು ಕುಟ್ಟಿ ಕುಂದಾಪುರಕ್ಕೆ ಹೋದಾಗ.
2: ಅದೇ, ಅದಕ್ಕೆ ಅಂದ್ರೆ ಎಲ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸರಿ ಅನ್ನೋದಕ್ಕೆ ಪ್ರೂಫ್ ಅಲ್ಲ ಅಲ್ವಾ. ಅದನ್ನ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ಒಂದ್ 10 ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ ಅಂತ ಇಟ್ಕೊಳ್ಳಿ, ಯಾರದ್ದು ಒಂದ್ ಬರ್ತ್ಡೇ ಪಾರ್ಟಿ ಇದೆ ಏನೋ ಅಲ್ಲಿ ಬೇರೆ ರೀತಿ ಅವ್ರು ಮಾಡ್ತಾರೆ ಅಂತ. ಆಗ ಒಂದು ಫ್ರೆಂಡ್ಸ್ ಅನ್ನ ಈಗ ಕರೆದಾಗ ಬಾ ಅಂತ ಹೇಳಿ ಕರೆದಾಗ ಅವನೊಬ್ಬ ನಾನ್ ಬರೋದಿಲ್ಲ ಹೇಳ್ತಾನೆ, ನನ್ಗಿದೆಲ್ಲ ಇಷ್ಟ ಆಗುದಿಲ್ಲ ನಾನ್ ಬರೋದಿಲ್ಲ. ಆಗ ಎಲ್ರು ಬರ್ತಾರೆ ನಿಂದೇನು ಅಂತ, ಅಂದ್ರೆ ಎಲ್ರೂ ಮಾಡ್ತಾರೆ ಅಂದ ತಕ್ಷಣ ಅದು ಸರಿ ಅಂತ ಹೇಳಿ.
3: ಎಕ್ಸಾಕ್ಟ್ಲಿ, ಅವರೆಲ್ಲ ಮಾಡ್ತಿದ್ರು ಮರೇ ನಿಂಗೆ. ಈಗ ಅವ್ರು ಡ್ರಿಂಕ್ಸ್ ಅಭ್ಯಾಸ ಎಲ್ಲ ಮಾಡಿಸುವಾಗ್ಲೂ ಹಿಂಗೆ ವಿಷಯ ಅಥವಾ ಡ್ರಗ್ಸ್ ಇರ್ಬೋದು, ನೀ ಎಲ್ಲ ಕುಡಿದ್ರು ಮರೇ ನೀ ಒಂದೆಂತ ಅಂತ ಹೇಳಿಯೇ ಶುರು ಮಾಡ್ತಾರೆ
2: ಕೂಡ. ಇದರಲ್ಲಿ ಕೂಡ ಒಂದು ನಾವು ತುಂಬಾ ಜನರನ್ನ ಈಗ ಈ ಆಲ್ಕೋಹಾಲಿಕ್ ಪೇಷಂಟ್ಸ್ ಅನ್ನೆಲ್ಲ ಮಾತಾಡಿದಾಗ ಅವರೆಲ್ಲ ನೀವು ಯಾವಾಗ ಫಸ್ಟ್ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಸಣ್ಣ ಏಜ್ ಅಲ್ಲಿ ಶುರು ಮಾಡಿರ್ತಾರೆ. ಹೇಗ್ ಶುರು ಆಯ್ತು ಅಂತ ಕೇಳಿದ್ರೆ ಫ್ರೆಂಡ್ಸ್ ಪಾರ್ಟಿ, ಬರ್ತ್ಡೇ ಪಾರ್ಟಿನೋ ನ್ಯೂ ಇಯರ್ ಪಾರ್ಟಿನೋ ಯಾವ್ದೋ ಹಬ್ಬದ ಪಾರ್ಟಿನೋ ಮತ್ತೊಂದು ಇದರಲ್ಲಿ ಶುರುವಾಗಿದೆ. ಬಟ್ ಇದರಲ್ಲಿ ನಾವು ಒಂದು ಗಮನಿಸ್ಬೇಕು, ಈಗಿನ ಯಂಗ್ಸ್ಟರ್ಸ್ ಗಮನಿಸಬೇಕೇನಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಟಾಲರೆನ್ಸ್ ಲೆವೆಲ್ ಸೇಮ್ ಇರೋದಿಲ್ಲ. ಆಯ್ತಾ, ಈಗ ಯಾರು ಇವರನ್ನ ಹೋಗಿ ಪರಿಚಯ ಮಾಡಿಸಿರ್ತಾರೆ ಆಲ್ಕೋಹಾಲ್ ಅನ್ನ, ಇವ್ರ ಅಡಿಕ್ಷನ್ ಆದಾಗೆ ಅವನ್ ಯಾಕೆ ಅಡಿಕ್ಷನ್ ಆಗಿಲ್ಲ? ಇವನಿಗೆ ಶುರು ಮಾಡಿದ್ದು ಅವನು, ಶುರು ಮಾಡಿಸಿದ್ದವನು, ಬಟ್ ಅವನ್ ಅಡಿಕ್ಷನ್ ಆಗಿಲ್ಲ, ಇವನ್ ಅಡಿಕ್ಷನ್ ಆಗಿದ್ದಾನೆ. ಇವನ್ ಲೈಫ್ ಹಾಳಾಗಿದೆ, ಅವನ್ ಲೈಫ್ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಟಾಲರೆನ್ಸ್ ಲೆವೆಲ್ ಸೇಮ್ ಇರಲ್ಲ. ಅವನಿಗೆ ಆ ಅಡಿಕ್ಷನ್ ಇದಿಲ್ದೆ ಇರಬಹುದು. ಇವರಿಗೆ ಕೆಲವಲ್ಲಿ ಜೀನ್ಸ್ ಅಲ್ಲಿ ಇರುತ್ತೆ, ತಂದೆ ತಾಯಿ ಅಡಿಕ್ಷನ್, ತಂದೆ ಅಡಿಕ್ಟ್ ಆಗಿರ್ಬೋದು, ಅಜ್ಜ ಅಡಿಕ್ಟ್ ಆಗಿರ್ಬೋದು, ಇವರ ಮನೆಯಲ್ಲಿ ಅದೇ ಒಂದು ಕೆಲವರ ಮನೆಯಲ್ಲೇ ತಂದು ಕುಡಿತಾರೆ, ಮಕ್ಕಳದನ್ನು ನೋಡಿ ಬೆಳೆದಿರ್ತಾರೆ, ಕುಡ್ದಿಲ್ದೆ ಇದ್ದಿದ್ರು ನೋಡಿ ಅಭ್ಯಾಸ ಇರುತ್ತೆ. ಸೊ ಇವರಿಗೆ ಅದು ಅಡಿಕ್ಷನ್ ಆಗೋ ಚಾನ್ಸಸ್ ಬೇಗ ಇರುತ್ತೆ. ಅಂತ ಸಮಯದಲ್ಲಿ ಯಾರೋ ಒಬ್ಬ ಪರಿಚಯ ಮಾಡಿಸ್ದಂದ್ರೆ ಅವನಿಗೆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇದೆ, ಇವನಿಗೆ ಇಲ್ಲ ಅಂತ ಹೇಳಿಯಾದಾಗ ಅವನ್ ಅಡಿಕ್ಷನ್ ಗೆ ಒಳಗಾಗಲ್ಲ, ಇವನು ಬೇಗ ಅಡಿಕ್ಷನ್ ಗೆ ಒಳಗಾಗ್ತಾನೆ ಅಲ್ವಾ. ಕೆಲವರಿಗೆ 30 ml ಕೊಡಿದ್ರೆ ಅವರು ಫುಲ್ ಇದಾಗ್ತಾರೆ, ಮತ್ತು ಬರುತ್ತೆ ಅವರಿಗೆ. ಇನ್ ಕೆಲವರಿಗೆ 90 ಕುಡಿದ್ರು ಆಗಲ್ಲ, ಯಾಕಂದ್ರೆ ಅವರಿಗೆ ಆ ಟಾಲರೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಮಾಡ್ತಿದ್ದಾರೆ ಅಂತ ಹೇಳ ತಕ್ಷಣ ಅದು ಸರಿ ಅಂತ ಹೇಳಿ ಅಲ್ಲ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನೋ ಒಂದು ನಂಬಿಕೆಯನ್ನ, ತಪ್ಪು ನಂಬಿಕೆಯನ್ನ ಇಟ್ಕೊಂಡಿದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅದು ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡೋದು ಸರಿ ಅಂತ ಹೇಳಿ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಇನ್ನೊಂದು, ಫ್ಯಾಕ್ಟ್ ಮತ್ತೆ ಒಪಿನಿಯನ್ ಎರಡು ಒಂದೇ ಅಲ್ಲ.
3: ಫ್ಯಾಕ್ಟ್ ಅಂದ್ರಂತ
2: ನಿಜ,
3: ಒಪಿನಿಯನ್ ಅಂದ್ರಂತ
2: ನನ್ನ ಅಭಿಪ್ರಾಯ.
3: ಅದು ಹೆಂಗ್ ಡಿಫ್ರೆನ್ಸ್, ಹೆಂಗ್ ಗೊತ್ತಪ್ಪದ
2: ಡಿಫ್ರೆನ್ಸ್? ಈಗ ನೋಡಿ, ಒಂದ್ ಮಳೆ ಬಂದ್ರೆ ಇಡೀ ದಿನ ಹಾಳು ಅಂತ ಹೇಳುವಂತದ್ದು ನನ್ ಒಪಿನಿಯನ್. ಇವತ್ ಮಳೆ ಬಂದಿದೆ ಅದು ಫ್ಯಾಕ್ಟ್ ಅಲ್ವಾ? ಇವತ್ ಮಳೆ ಬಂದಿದೆ ಅನ್ನೋದು ಫ್ಯಾಕ್ಟ್, ನಿಜ ಮಳೆ ಬಂದಿದೆ. ಬಟ್ ಒಂದ್ ಮಳೆ ಬಂದ್ರೆ ಇಡೀ ದಿನ ಹಾಳಾಗತ್ತೆ ಅನ್ನೋದು ನನ್ ಒಪಿನಿಯನ್. ನಿಮ್ ಒಪಿನಿಯನ್ ಪ್ರಕಾರ ಬೇರೆ ಇರ್ಬೋದು. ಮಳೆ ಬಂದ್ರೆ ತುಂಬಾ ತಂಪಾಗಿರುತ್ತೆ ಅಂತ ನೀವು ಹೇಳ್ಬೋದು, ಮಳೆ ಬಂದ್ರೆ ತುಂಬಾ ಒಳ್ಳೇದು, ರೈತರಿಗೆಲ್ಲ ಒಳ್ಳೆ ಬೆಳೆ ಆಗತ್ತೆ ಅಂತ ನೀವು ಹೇಳ್ಬೋದು. ಸೊ ಒಪಿನಿಯನ್ ಅನ್ನೋದು ನನ್ ಪರ್ಸನಲ್ ಒಪಿನಿಯನ್, ಅದು ಅದು ಫ್ಯಾಕ್ಟ್ ಆಗಿರ್ಬೇಕು ಅಂತ ಏನು ಇಲ್ವಲ್ಲ.
3: ಕರೆಕ್ಟ್,
2: ಸರಿ ಅಲ್ವಾ?
3: ಒಪಿನಿಯನ್ ಫ್ಯಾಕ್ಟ್ ಆಗ್ಬೇಕಾಗಿಲ್ಲ, ಬಟ್ ಫ್ಯಾಕ್ಟ್ ಇಸ್ ಆಲ್ವೇಸ್ ಅ ಫ್ಯಾಕ್ಟ್ ಅನ್ನೋದು
2: ಅಲ್ವಾ? ಅದನ್ನ ನಾವು ಇದ್ ಮಾಡ್ಬೇಕು. ಹಾಗಂತ ಹೇಳಿ ಇವತ್ತು ಒಬ್ಬ ನನ್ ಜೊತೆ ಮಾತಾಡ್ಲಿಲ್ಲ ಅಂತ ಹೇಳಿ, ಇದು ಒಂದು ಘಟನೆ. ನನ್ ಫ್ರೆಂಡ್ ಒಬ್ಬ ನನ್ ಜೊತೆ ಇವತ್ ಮಾತಾಡ್ಲಿಲ್ಲ.
3: ಓಕೆ,
2: ಸೊ ನಾನು ನನ್ ಬಗ್ಗೆ ಅವನಿಗೆ ಕೇರೇ ಇಲ್ಲ, ಅವನಿಗೆ ಫ್ರೆಂಡ್ಶಿಪ್ ಬಗ್ಗೆನೆ ಕೇರ್ ಇಲ್ಲ ಅಂತ ಹೇಳಿ ಅಂದ್ಕೊಂಡ್ರೆ ಅದು ನನ್ ಒಪಿನಿಯನ್ ಅಷ್ಟೇ, ಅದು ನಿಜ ಆಗಿರ್ಬೇಕು ಅಂತೇನಿಲ್ಲ ಅಲ್ವಾ? ಅವನೇನೋ ಬ್ಯುಸಿ ಇದ್ದಿರ್ಬೋದು, ಅವನ್ ಮೂಡ್ ಏನೋ ಹಾಳಾಗಿದ್ದಿರ್ಬೋದು, ಅವನ್ ನೋಡದೆ ಇದ್ದಿರ್ಬೋದು. ಈ ತರ ಅಂದ್ರೆ ನಾವು ಈ ಎರಡು ಅಭ್ಯಾಸ ಏನಿದೆ ಅಲ್ಲ, ಫ್ಯಾಕ್ಟ್ ಮತ್ತೆ ಒಪಿನಿಯನ್, ಇದೆರಡನ್ನ ಬೇರ್ಪಡಿಸಿ ನೋಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಎರಡು ಒಂದೇ ಅಲ್ವಲ್ಲ. ಕೆಲವೊಮ್ಮೆ ಸತ್ಯ ನಮ್ಗೆ ಇಷ್ಟ ಆಗೋದಿಲ್ಲ. ಈಗ ಯಾರು ಫ್ರೆಂಡ್ಸ್ ಈಗ ಹೇಳ್ಬೋದು, ನೋಡು ನೀನ್ ಈ ತರ ಮಾಡ್ತಾ ಇದೀಯ, ಏನ್ ಮಾಡ್ತಾ ಇದೀಯ, ಇದು ತಪ್ಪು ಮಾಡ್ತಾ ಇದೀಯಾ, ಆತರ ಹೇಳ್ದಾಗ ಇಷ್ಟ ಆಗತ್ತ ನಮ್ಗೆ?
3: ಒಂಥರ ಬೇಸರ.
2: ನಾವು ಮಾಡ್ತಿರೋದು ತಪ್ಪೇ,
3: ಹೌದು, ಆದ್ರೆ ಆದ್ರೂ ಬೇಜಾರ.
2: ಯಾಕೆ? ಸತ್ಯ ಅಲ್ವಾ ಅದು.
3: ಅದಕ್ಕೆ
2: ಅದೇ
3: ಸತ್ಯ, ಅಪ್ರಿಯವಾದದ್ದು.
2: ಅಪ್ರಿಯವಾದದ್ದು ನಮ್ಗೆ ತುಂಬಾ ಬೇಜಾರಾಗತ್ತೆ, ಈ ತರ ಹೇಳ್ಬಿಟ್ರಲ್ಲ ಅಂತೇಳಿ. ಒಂದು ಅದು ತಪ್ಪಾಗಿರ್ಬಹುದು, ಅವ್ರು ತಪ್ಪಾಗಿರ್ಬಹುದು.
3: ಓಕೆ,
2: ಇಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಗೆ ಬೇಡದೇ ಇರೋ ಸತ್ಯವನ್ನ ಹೇಳಿರ್ಬೋದು ಅಲ್ವಾ? ಎರಡು ಸಾಧ್ಯತೆಗಳು. ಒಂದೇ ಕೆಲ ಸಲ ಈಗ ನಾನೇನೋ ಒಂದ್ ಮಾಡ್ತಾ ಇದ್ದೀನಿ, ನನ್ ದೃಷ್ಟಿಯಲ್ಲಿ ಅದು ಸರಿ ಅಂತ ಕಾಣಿಸ್ತಿರ್ಬೋದು.
3: ಓಕೆ,
2: ಆದ್ರೆ ನನ್ ಫ್ರೆಂಡ್ ದೃಷ್ಟಿಯಲ್ಲಿ ಅದು ತಪ್ಪು ಅಂತ ಹೇಳಿ ಅನ್ಸಿರ್ಬೋದು ಅವರಿಗೆ, ಅದು ಕೂಡ ಸಾಧ್ಯತೆಗಳಿದೆ ಅಲ್ಲ. ನಾನೀಗ ಇಲ್ಲಿ ಏನು ನನ್ಗೆ ತುಂಬಾ ಇಂಟ್ರೆಸ್ಟ್ ಅಂತ ಹೇಳಿ ನನ್ ರೇಡಿಯೋ ಪ್ರೋಗ್ರಾಮ್ ಗೆ ಬಂದಿರಬಹುದು. ನನ್ ಫ್ರೆಂಡ್ಸ್ ಅಯ್ಯೋ ನೀನ್ ಮನೇಲೆ ಕೂತ್ಕೊಂಡ್ ನೀನ್ ಕೌನ್ಸಿಲಿಂಗ್ ಮಾಡಿದ್ರೆ ನಿನ್ಗೆ ಎಷ್ಟು ಇದಾಗ್ತಿತ್ತು, ನೀನ್ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯ ಅಂತ ಹೇಳ್ಬೋದು.
3: ಕರೆಕ್ಟ್.
2: ಹಾಗಂತ ಹೇಳಿ ಅವ್ರು ಹಾಗೆ ಹೇಳದ ತಕ್ಷಣ ಅದು ಸತ್ಯ ಆಗಿರ್ಬೇಕು ಅಂತ ಏನಿಲ್ಲ ಅಲ್ಲ. ನನ್ ಮನ್ಸಿಗೆ ಇದು ಸಂತೋಷ ಕೊಡ್ತಾ ಇದೆ, ನಾನು ಸಂತೋಷವನ್ನ ಹಣಕ್ಕಿಂತ ಜಾಸ್ತಿ ತೂಗ್ತಾ ಇರ್ಬೋದು ಅಲ್ವಾ?
3: ಕರೆಕ್ಟ್.
2: ಹಾಗಾಗಿ ಎಲ್ಲವೂ ಹಾಗೆ ಇರುತ್ತೆ ಅಂತ ಹೇಳಿ ಅಲ್ಲ, ಎರಡೂ ಸಾಧ್ಯತೆಗಳಿರುತ್ತೆ. ಒಂದು ಅವ್ರು ತಪ್ಪಾಗಿರ್ಬೋದು, ಇನ್ನೊಂದು ನಮ್ಗೆ ಬೇಡದೇ ಇರುವಂತಹ ಸತ್ಯವನ್ನ ಅವ್ರು ಹೇಳ್ತಾ ಇರ್ಬೋದು, ಅವಾಗ ನಮ್ಗೆ ಬೇಜಾರಾಗತ್ತೆ, ನನ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ, ಆತರ ಇದಿರತ್ತೆ. ಹಾಗಾದ್ರೆ ನಮಗ್ ಬೇಕಾಗಿರೋದ ಸತ್ಯವನ್ನ ಅವ್ರು ಹೇಳಿದಾಗ ನಾವ್ ಏನ್ ಮಾಡ್ಬೇಕು? ಫಸ್ಟ್ ನಾವು ಡಿಫೆಂಡ್ ಮಾಡ್ಕೊಳ್ಬಾರ್ದು, ಹಾಗಲ್ಲ ಹೀಗೆ ಅದು ನಾನು ಈ ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ ನಾನು ಆ ತಪ್ಪು ಮಾಡೋದ್ರ ಹಿಂದೆ ಈ ತರ ಕಾರಣ ಇತ್ತು ಅದಕ್ಕೆ ನಾನು ಮಾಡಿದೆ ಅಂತ ಹೇಳೋದನ್ನ ನಾವು ಮಾಡಬಾರ್ದು. ಜೊತೆಗೆ ಹೌದು ನಾನು ತಪ್ಪು ಮಾಡಿದೆ ಏನೀಗ ಅಂತ ಹೇಳಿ ಅದನ್ನ ಒಪ್ಕೊಳ್ಳೋದು ಕೂಡ ಮಾಡಬಾರ್ದು. ಆದ್ರೆ ನಾವು ಒಂದು ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಅವ್ರು ಹೇಳಿದ್ರಲ್ಲ ಆ ಮಾತುಗಳಲ್ಲಿ ನಮಗ್ ಇಷ್ಟ ಆಗದೆ ಇರೋದು ಯಾವುದು, ನಮ್ಗೆ ಇಷ್ಟ ಆಗದೆ ಇರೋ ಭಾಗ ಯಾವುದು, ಅದನ್ನ ನಾವು ಯೋಚನೆ ಮಾಡ್ಬೇಕು. ಅದು ಸುಳ್ಳು ಅಂತ ಹೇಳಿ ನನಗ್ ಗೊತ್ತಿದೆಯಾ, ಅಥವಾ ಅದು ಸತ್ಯ ಅಂತ ಹೇಳೋದನ್ನ ಒಪ್ಕೊಳ್ಳೋದಕ್ಕೆ ನಂಗೆ ಕಷ್ಟ ಆಗ್ತಿದ್ಯಾ,
3: ಎರಡು ವಿಷಯ.
2: ಈಗ ನನ್ಗೆ ಯಾರೋ ಒಬ್ರು ಏನೋ ಒಂದು ಹೇಳಿದ್ರು, ನೋಡ್ ನೀನ್ ಹಾಗ ಮಾಡ್ತಾ ಇದೀಯಾ, ನೀನ್ ಸರಿ ಇಲ್ಲ ಅಂತ ಹೇಳಿದಾಗ ನಾನು ಫಸ್ಟಿಗೆ ನೋಡ್ ನಾನ್ ಸರಿ ಇಲ್ಲ ಹೌದು, ಬಟ್ ಅದು ಹಾಗ್ ಮಾಡೋದಕ್ಕೆ ನನ್ಗೆ ಬೇಕಾದಷ್ಟು ಕಾರಣ ಇದೆ, ನಿನಗ್ ಗೊತ್ತಿಲ್ಲ ಅಂತ ಹೇಳಿ ನಾವು ಒಂದು ಹೇಳೋದು, ಅದನ್ನು ನಾವು ಮಾಡಬಾರ್ದು. ಹೌದಾ ನಾನ್ ತಪ್ಪು ಮಾಡಿದೆ ಏನೀಗ ಅಂತೇಳಿ ಆ ತರನು ನಾವು ಮಾಡೋದಲ್ಲ. ಅದಕ್ಕೆ ಬದಲಾಗಿ ಹಾಗಾದ್ರೆ ಅವ್ರೀಗ ಈ ತರ ಹೇಳಿದ್ರಲ್ವಾ, ಈ ತರ ಹೇಳ್ದಾಗ ನಿಜವಾಗ್ಲೂ ನನ್ನಲ್ಲಿ ಏನಾದ್ರೂ ತಪ್ಪುಗಳಿದೀಯಾ, ಅಥವಾ ಅವ್ರು ಏನ್ ಹೇಳ್ತಿದಾರಲ್ಲ ಅದ್ರಲ್ಲಿ ನನ್ಗೆ ಇಷ್ಟ ಆಗದೆ ಇರೋದು ಯಾವ್ದು, ನಾನ್ ಅದನ್ನ ಅನಲೈಸ್ ಮಾಡ್ಬೇಕು ಫಸ್ಟ್. ಆಮೇಲೆ ನನ್ಗೆ ಎರಡರ ನಡುವೆ ವ್ಯತ್ಯಾಸ ಗೊತ್ತಾಗತ್ತಲ್ವಾ, ನನ್ ಕಷ್ಟ ಆಗ್ತಿದ್ಯಾ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ, ಸುಳ್ಳು ಹೇಳ್ತಿದಾರ, ಅಥವಾ ಯಾವ ಭಾಗ ನನ್ಗೆ ಇಷ್ಟ ಆಗ್ಲಿಲ್ಲ.
3: ಅಲ್ಲ ನಾವು ಯಾರು ಹಂಗ ಹೇಳ್ರಿ, ಇಷ್ಟೆಲ್ಲ ಯೋಚನೆ ಮಾಡುತ್ತ ಮಾರ್ರೆ, ಫಸ್ಟ್ ಅವ್ರ ಮೇಲೆ ಸಿಟ್ ಮಾಡ್ಕಂತ, ಇವ್ರು ಯಾರು ಬೇಕಂದ್ರೆ ಹೊಟ್ಟೆ ಕಿಚ್ಚಕಂತ ಅದಕ್ಕೆ ಬಂದಿರ ಹೇಳುಕಂತ ಅಲ್ವಾ.
2: ಇಷ್ಟೊಂದೇ ಸಂಬಂಧಗಳು ಹಾಳಾಗೋದು, ಸಂಬಂಧಗಳು ಹಾಳಾಗೋದು ಹಾಗೆ. ಅದಕ್ಕೆ ಇವತ್ತು ಯಾರಿಗೂ ಕೂಡ ಒಂದು ಟ್ರೂ ಫ್ರೆಂಡ್ಶಿಪ್ ಅಂದ್ರೆ ಏನಂತ ಗೊತ್ತಿಲ್ಲ, ಒಂದು ಟ್ರೂ ರಿಲೇಶನ್ಶಿಪ್ ಅಂದ್ರೆ ಗೊತ್ತಿಲ್ಲ. ಈ ಅಟ್ರಾಕ್ಷನ್, ಈ ಪಾಸಿಸಿವ್ನೆಸ್, ಅಥವಾ ಅವ್ರಿಗೆ ಬೇಕಾದ ರೀತಿ ಅವರ ಮೂಗಿನ ನೇರಕ್ಕೆ ನಡ್ಕೊಂಡು ಹೋಗೋದನ್ನೇ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಅಂತ ಹೇಳಿ ಅಂದ್ಕೊಂಡ್ ಬಿಟ್ಟಿದ್ದಾರೆ. ನಿಜವಾದ ಒಂದು ರಿಲೇಶನ್ಶಿಪ್ ಅಥವಾ ಒಂದು ಫ್ರೆಂಡ್ಶಿಪ್ ಅನ್ನುವಂಥದ್ದು ಏನು, ಅದು ಎಷ್ಟು ಅಲ್ಲಿ ಬೌಂಡ್ರೀಸ್ ಏನಿದೆ, ಅಲ್ಲಿ ಅಲ್ಲಿ ಸತ್ಯ ಏನಿದೆ, ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ, ಅದನ್ನೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ನಾವು ಹೋಗೋದಿಲ್ಲ. ನಮ್ಮ ಹೋಗಿನ ಇರಕ್ಕೆ ಇಷ್ಟ ಆಯ್ತು ಅಂದ್ರೆ ಅದು ತಪ್ಪಾಗಿದ್ರು ನಾವು ಒಪ್ಕೊಳ್ತೇವೆ,
3: ಕರೆಕ್ಟ್.
2: ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಆದ್ರೂ ನಾವು ಒಪ್ಕೊಳ್ಳೋದಿಲ್ಲ. ಸೊ ಆತರ ಆಗಬಾರ್ದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಒಂದು ರೀತಿಯಲ್ಲಿ ನನ್ನಲ್ಲಿರುವ ಕೊರತೆಗಳನ್ನ ಬೇರೆಯವರು ತೋರಿಸಿದಾಗ ನಾನದನ್ನು ಒಪ್ಕೊಂಡಾಗ ತಾನೇ ನಾನು ಇಂಪ್ರೂವ್ ಆಗೋಗೋದಕ್ಕೆ ಸಾಧ್ಯ. ನಾನು ಒಪ್ಕೊಂಡೇ ಇಲ್ಲ ಅಂದ್ರೆ ನಾನು ಯಾವಾಗ ಇಂಪ್ರೂವ್ ಆಗ್ತೇನೆ, ನಾನು ಸರಿ ಮಾಡ್ಕೊಳ್ಳೋದು ಯಾವಾಗ ನನ್ನನ್ನ?
3: ಅದೇ ಯಾವಾಗ ನಾವು ಒಪ್ಕೊಂಡ ಅಂತ, ಒಪ್ಪಿಕೊಂಡ್ರೆ ಆ ವ್ಯಕ್ತಿ ಜೀವನದಲ್ಲಿ ಮುಂದುವರಿತಾನೆ ಅಂತ.
2: ಖಂಡಿತವಾಗ್ಲು ಒಪ್ಕೊಂಡಾಗ ಮಾತ್ರ, ನಮ್ಮ ಆತ್ಮಾವಲೋಕನ ಮಾಡಿಕೊಂಡಾಗ, ಒಪ್ಕೊಂಡಾಗ, ಆವಾಗ ಮಾತ್ರ ನಾವು ನಮ್ಮ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋ ಒಂದು ಅವಕಾಶ ನಮ್ಗೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಕನ್ಫರ್ಮೇಶನ್ ಬಯಾಸ್, ಯಾವಾಗ ನೋಡಿದ್ರು ಒಂದು ಯಾವುದೋ ಒಂದು ಪೂರ್ವಗ್ರಹ ಪೀಡಿತವಾಗಿ ನಾವೊಂದು ನಿರ್ಧಾರಕ್ಕೆ ಬಂದಾಗ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಿದ್ರೆ ಜೀವನ ಪೂರ್ತಿ ಒಂದ್ ರೀತಿ ಕತ್ತಲೆಲ್ಲೇ ಇದ್ದು ಬಿಡ್ತೀವೇನೋ ಅಂತ. ನಾವು ಈಗ ಒಂದು ಸಣ್ಣ ಪರೀಕ್ಷೆ ನಾವು ಮಾಡ್ಕೊಳ್ಬೇಕು. ಏನಾದ್ರೂ ಒಂದು ನನ್ನ ಬಗ್ಗೆ ಒಂದು ಕೆಟ್ಟದಾಗಿ ಯಾರೋ ಮಾತಾಡಿದ್ರು, ಒಂದು ಕ್ರಿಟಿಸಿಸಂ ಬಂತು ನನ್ನ ಬಗ್ಗೆ, ಸೊ ಆವಾಗ ಸಡನ್ ರಿಯಾಕ್ಟ್ ಮಾಡೋದಲ್ಲ, ಇಲ್ಲ ನಾನು ಹಾಗಲ್ವೇ ಅಲ್ಲ, ಹಾಗಲ್ದೇ ಇರಬಹುದು, ನಾನು ತಪ್ಪು ಮಾಡಿಲ್ದೆ ಇರಬಹುದು, ಮಾಡಿಯೋ ಇರಬಹುದು ಅಲ್ವಾ.
3: ಅಲ್ಲ ಆ ಹೊತ್ತಲ್ಲಿ ಇನ್ನೊಂದು ಇಮಿಡಿಯೇಟ್ ಆಗಿ ಯಾರಾದ್ರೂ ನಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದಾಗ ನಮ್ದು ಅನಲೈಸ್ ಮಾಡೋದು ಬಿಡಿ, ನೀನ್ ಎಂತ ಜೋಗಳದನ ಫಸ್ಟ್ ಅವ್ರ ಕ್ಯಾರೆಕ್ಟರ್ ಅವ್ರು ಎಂತ ಅಂತ ನಾವು ಹೋಗ್ಬಿಡತ್ತೆ. ನಾವೊಂದು ಅವ್ರ ಬಗ್ಗೆ ಒಂದು ಅನಲೈಸ್ ಮಾಡ್ಕೊ ಇರತ್ತಲ್ಲ, ಅದಕ್ಕೆ ಹೋಗಿ ನಿಂತು ಬಿಡತ್ತೆ, ನಮ್ದನ್ನ ಅನಲೈಸ್ ಮಾಡೋದಿರ್ಲಿ, ನೀ ನನ್ ಬಗ್ಗೆ ಹೇಳ್ಬೋದು, ಇದು ನಾನ್ ನಿನ್ ಬಗ್ಗೆ ಹೇಳ್ತೆ ಅಂತ.
2: ಸೊ ಅದೇ ಮಾಡೋದು ಅಲ್ವಾ. ಸೊ ಯಾರು ಕೂಡ ಹೌದು ಇವ್ರೀಗ ಹೇಳಿದ್ದಾರೆ, ಸೊ ಸತ್ಯನೂ ಇರಬಹುದು, ನನಗ್ ಗೊತ್ತಿಲ್ಲದೆ ಇರೋ ಹಾಗೆ, ಅಥವಾ ಅವ್ರ ತಪ್ಪರ್ಥನೂ ಮಾಡ್ಕೊಂಡಿರ್ಬೋದು. ಫಸ್ಟ್ ನಾನು ಅದನ್ನ ಸರಿ ಮಾಡ್ಕೊಳ್ಬೇಕಲ್ವಾ, ಅದನ್ ಬಿಟ್ಟು ನಾನ್ ರಿಯಾಕ್ಟ್ ಮಾಡಿದ್ರೆ, ನಾವ್ ಅವಾಗ್ಲೇ ಹೇಳಿದ್ವಲ್ಲ ಯಾವುದೇ ಒಂದು ಮೊಮೆಂಟ್ ಅಲ್ಲಿ ಸಡನ್ ನಮ್ ರಿಯಾಕ್ಷನ್ ನಾವು ಮಾಡಿದ್ರೆ ಅದ್ರಲ್ಲಿ ನಾವು ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಿಚುವೇಶನ್ ಕೂಡ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ಹೇಗೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು, ಅದೇ ರೀತಿ ಯಾರಾದ್ರೂ ನಮ್ಮ ಬಗ್ಗೆ ಒಂದು ಕ್ರಿಟಿಸಿಸಂ ಮಾಡಿದಾಗ ನಾವು ಮೊದಲು ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇದು ನಿಜವಾಗ್ಲೂ ತಪ್ಪು ಅಂತ ಹೇಳಿ ನನ್ಗೆ ಗೊತ್ತಿದೆಯಾ? ನಿಜವಾಗ್ಲೂ ತಪ್ಪು, ನಾನು ತಪ್ಪು ಇರಬಹುದಲ್ವಾ, ನಾನು ಅಲ್ವಾ, ನನ್ನ ದೃಷ್ಟಿಯಲ್ಲಿ ನಾನು ಸರಿ ಇರ್ಬೋದು, ಬಟ್ ಸಮಾಜದ ದೃಷ್ಟಿಯಲ್ಲಿ ಅಥವಾ ಇನ್ನೊಬ್ಬರ ಒಂದು ಸಾಮಾಜಿಕವಾಗಿ ಬೇರೆಯವರ ದೃಷ್ಟಿಯಲ್ಲಿ ತಪ್ಪಾಗ್ತಿರಬಹುದು ನಂದು, ಬಟ್ ನಾನು ಅದನ್ನು ಸರಿ ನಂಬಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ಅದು ಸರಿಯೇ ಆಗಿರ್ಬೇಕು ಅಂತೇನಿಲ್ಲ. ಸೊ ನಾನು ಇನ್ನೊಂದ್ಸಲ ನಾನು ನನ್ನನ್ನು ಕೇಳ್ಕೊಳ್ಬೇಕು, ಸರಿ ಇದು ತಪ್ಪಲ್ಲ ಅಂತ ನನ್ಗೆ ಗೊತ್ತಿದ್ಯಾ ಅಥವಾ ತಪ್ಪು ಅಂತ ನನಗೆ ಗೊತ್ತಿದ್ಯಾ ಅಂತ ನಾನು ಕೇಳ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಆದರೂ ಸತ್ಯ ಇರಬಹುದಾ ಅಂತ ಹೇಳಿ ಅದನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ. ನನ್ಗೆ ಇಷ್ಟ ಆಗದೆ ಇರೋ ಕಾರಣಕ್ಕೆ ಅದು ಸತ್ಯ ಅಂತ ಹೇಳಿ ನಾನು ಒಪ್ಕೊಳ್ತಾ ಇಲ್ವಾ ಅಂತ ಮೂರನೇ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು. ಕೆಲವು ಸಲ ಸತ್ಯ ನಮ್ಮ ಪರವಾಗಿ ಇಲ್ಲ ಅಂತ ಹೇಳಿದ ತಕ್ಷಣ ನಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ನಾವು ಅದನ್ನ ಕೇಳ್ಕೊಳ್ಬೇಕು. ಈ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಕೊಂಡ್ರೆ ಬಹುಶಃ ನಾವು ಆತ್ಮಾವಲೋಕನ ಮಾಡ್ಕೊಂಡು ಹಾಗೆ ಅಂತ ಹೇಳಿ ನನ್ಗನ್ಸುತ್ತೆ. ಕೆಲವು ಸಲ ನಮಗೆ ಇಷ್ಟ ಆಗದಿದ್ರು ಕೂಡ ಅದು ಸತ್ಯ ಆಗಿರಬಹುದಲ್ವಾ. ಆವಾಗ ನಾವು ಅದನ್ನ ಒಪ್ಕೊಳ್ಳೋದನ್ನ ಒಪ್ಕೊಂಡು ತಿದ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಹೆಚ್ಚಿನವರು ನೀವು ಹೇಳಿದಾಗೆ ನಮ್ಮ ತಪ್ಪನ್ನ ತೋರಿಸಿಕೊಟ್ಟಾಗ ನಾವು ಅದನ್ನ ತಿದ್ದುಕೊಳ್ಳುವ ಬದಲಾಗಿ ಅವರಲ್ಲಿ ತಪ್ಪುಗಳನ್ನ ಹುಡುಕೋದಕ್ಕೆ ಹೋಗ್ತಾರೆ. ಬಟ್ ಅದೇನು ನಮ್ಗೆ ಪ್ರಯೋಜನ ಆಗೋದಿಲ್ಲ. ಆ ಸಮಯದಲ್ಲಿ ಆ ಮೊಮೆಂಟ್ ಅನ್ನೋದು ಹೀಟ್ ಆಗತ್ತೆ, ಒಂದಿಷ್ಟು ಮಾತಿನ ಚಕಮಕಿಗಳಾಗಬಹುದು ಅಷ್ಟೇ, ಬಿಟ್ರೆ ನಾವು ನಮ್ಮ ಪ್ರೋಗ್ರೆಸ್ ಯಾವತ್ತು ಕೂಡ ಸಾಧ್ಯ ಆಗೋದಿಲ್ಲ. ನಾವು ಮತ್ತೆ ಅದೇ ಕನ್ಫರ್ಮೇಶನ್ ಬಯಸ್ ಅಲ್ಲಿ ಜೀವನ ಪೂರ್ತಿ ಕತ್ತಲಲ್ಲಿ ಇರ್ತೇವೆ. ನಾವು ಅಂದ್ಕೊಂಡಿದ್ದೇ ಸತ್ಯ ಅಂತ. ಬಾವಿಯೊಳಗಿನ ಕಪ್ಪೆ ಇರತ್ತೆ ನೋಡಿ, ಬಾವಿನೇ ದೊಡ್ಡದು ಅಂತ ಹೇಳಿ ಅಂದ್ಕೊಂಡಿರುತ್ತೆ. ಹೊರಗಡೆ ಒಂದು ಸಮುದ್ರದ ಕಲ್ಪನೆಯೇ ಅದಕ್ಕೆ ಇರೋದಿಲ್ಲ.
3: ಹೌದು.
2: ಸೊ ನಾವು ಯಾವಾಗ ಈ ತರದ ಒಂದು ಇವಳು ಒಳ್ಳೆಯವಳು, ಇವಳು ನೋಡೋದಕ್ಕೆ ಚೆನ್ನಾಗಿದ್ದಾಳೆ ಸೊ ಇವಳು ಒಳ್ಳೆಯವಳು, ಇವನು ಟಾಲ್ ಆಗಿ ಹ್ಯಾಂಡ್ಸಮ್ ಆಗಿದ್ದಾನೆ ಸೊ ಇವನು ಒಳ್ಳೆಯವನು, ನಾವು ಹೊರಗಡೆಯ ಒಂದು ರೂಪಕ್ಕೆ ಅಥವಾ ಇವಳು ಕಪ್ಪುಗಿದ್ದಾಳೆ ಇವಳು ಒಳ್ಳೆಯವಳಲ್ಲ, ನಾವು ಅವರ ರೂಪದ ಮೇಲೆ ಅವರ ಗುಣವನ್ನು ಕೂಡ ಇವತ್ತು ಜಡ್ಜ್ ಮಾಡೋ ಲೆವೆಲ್ ಗೆ ಬಂದಿದ್ದೇವೆ.
3: ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್.
2: ಹೌದು, ಆತರ ನಾವು ಮಾಡ್ತೇವೆ. ಅಥವಾ ಒಂದು ಸಲ ಅವ್ರು ಏನೋ ತಪ್ಪು ಮಾಡಿದ್ರು ಸೊ ಅವ್ರು ಯಾವತ್ತೂ ಕೂಡ ತಪ್ಪೇ ಮಾಡುವವರು, ಒಂದು ಸಲ ಸರಿ ಮಾಡಿದ್ದಾರೆ ಸೊ ಯಾವತ್ತೂ ಸರಿ ಮಾಡ್ತಾರೆ. ಈ ತರದ ಒಂದು ಬಯಸ್ಗಳನ್ನ ಇಟ್ಕೊಂಡಿದ್ರೆ ತುಂಬಾ ಜೀವನದಲ್ಲಿ ಕಷ್ಟ ಆಗತ್ತೆ. ಎಷ್ಟೋ ಸಲ ಜೀವನದ ಸತ್ಯಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳದೆ ಇರುವಷ್ಟರ ಮಟ್ಟಿಗೆ ಕತ್ತಲೆಯಲ್ಲಿ ಬದುಕಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ, ನಾನು ಯಾವಾಗ್ಲೂ ಹೇಳೋದು, ಯಾವುದೇ ಒಂದು ನಮ್ದು ಒಪಿನಿಯನ್ ಇರ್ಲಿ, ಆಗ್ಲೇ ನಾನು ಹೇಳಿದೆ ಫ್ಯಾಕ್ಟ್ ಮತ್ತೆ ಒಪಿನಿಯನ್ ಎರಡೂ ಕೂಡ ಸೇಮ್ ಅಲ್ಲ ಅಲ್ವಾ. ಇದೆಲ್ಲ ನಮ್ಮ ಒಪಿನಿಯನ್ಗಳು ಏನಿದೆ ಇದು ಯಾವತ್ತು ಕೂಡ ಒಂದೇ ರೀತಿ ಇರಬಾರ್ದು. ಇದು ಒಂದೇ ರೀತಿ ಇದ್ದಷ್ಟು ನಾವು ಕಷ್ಟಗಳನ್ನು ಅನುಭವಿಸ್ತೇವೆ. ಇವತ್ತು ನನ್ಗೆ ಸರಿ ಅಂತ ಹೇಳಿ ಕಂಡಿದ್ದು, ನಾಳೆ ಅದು ತಪ್ಪು ಅಂತ ಹೇಳಿ ಗೊತ್ತಾದಾಗ್ಲೂ ನಾನು ಅದನ್ನ ಸರಿ ಅಂತಾನೆ ವಾದಿಸ್ದ ಬಂದ್ರೆ ಕಷ್ಟದಲ್ಲಿ ಸಿಕ್ಕೊಳ್ಳೋದು ಯಾರು? ನಾನೇ. ಬಿಕಾಸ್ ಆಫ್ ನನ್ ಒಪಿನಿಯನ್ ಇಂದಾಗಿ ನನ್ ಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇದ್ದೀನಿ.
3: ಅದಕ್ಕೆ ಅದು ಇಂಗ್ಲಿಷ್ ವಿಂಗ್ಲಿಷ್ ಅಂತ ಒಂದ್ ಪಿಕ್ಚರ್ ಬಂದಿದ್ದಿತ್ತು, ಆ ಪಿಕ್ಚರ್ ಹಂಗ ಅದೇ ಹೇಳುದು, ಡೋಂಟ್ ಬಿ ಜಡ್ಜ್ಮೆಂಟಲ್ ಅಂತ. ಹಂಗೆ ಅಲ್ದ ಅದು?
2: ಹೌದು.
3: ಸೊ ಯಾವ್ದ್ರ ಬಗ್ಗೆನು ಯಾರ ಬಗ್ಗೆನು ಡೋಂಟ್ ಬಿ ಜಡ್ಜ್ಮೆಂಟಲ್, ಅವ್ರು ಹಿಂಗೆ ಅವ್ರ ಹಂಗೆ, ಡೋಂಟ್ ಗೋ ಟು ಅ ಕನ್ಕ್ಲೂಷನ್. ಯಾಕೆಂದ್ರೆ ಎವ್ರಿ ಮೂಮೆಂಟ್ ಎವ್ರಿ ಟೈಮಿಗೆ ಪ್ರತಿಯೊಬ್ಬರದ್ದು ರೂಪ ವರ್ತನೆ ಎಲ್ಲ ಬದಲಾವಣೆ ಆತಾ ಇರತ್ತೆ, ಯಾವುದು ಪರ್ಮನೆಂಟ್ ಅಂತಾನೆ ಇರಲ್ಲ. ಸ್ವರ್ಣ ಅಂದ್ರೆ ಹೀಗೆ, ಜ್ಯೋತಿ ಅಂದ್ರೆ ಹೀಗೆ, ಮತ್ತೊಬ್ರಂದ್ರೆ ಹಾಗೆ, ಇಟ್ ಇಸ್ ನಾಟ್ ಫಿಕ್ಸ್ಡ್.
2: ಸಿಚುವೇಶನ್ ಚೇಂಜ್ ಆದಾಗ ನಮ್ಮ ಬಿಹೇವಿಯರ್ ಕೂಡ ಚೇಂಜ್ ಆಗ್ತಾ ಇರತ್ತೆ ಅಲ್ವಾ?
3: ಕರೆಕ್ಟ್
2: ಅಲ್ವಾ? ನೋಡಿ, ನಾವು ಮನೆಯಲ್ಲೇ ಇದ್ದಾಗ ಒಬ್ರು

0: ಇಲ್ಲ, ಹಾಗಂದ ಮಟ್ಟಿಗೆ ನಾನು ಚೆನ್ನಾಗಿಯೇ ಕಾಣ್ಬೇಕು, ಮನೆಯಲ್ಲೂ ನಾನು ಚುಚ್ಚುದನ್ನೇ ಹಾಕೊಂಡು ಅಲ್ಲಿ ಮನೆಯಲ್ಲಿ ಇರ್ಬೇಕಾದ್ರೂ ಅದನ್ನೇ ಹಾಕೊಂಡಿರ್ತೇನೆ ಅಂತ ಹೇಳೋ ನಿರ್ಧಾರಕ್ಕೆ ಬರಕಾಗತ್ತಾ? ಇಲ್ಲ ಅಂದ್ರೆ ಸಿಚುವೇಶನ್ ಬಂದಾಗ ಬೇರೆ ಬೇರೆ ರೀತಿಯಾಗಿ ನಾವು ವರ್ತಿಸ್ತೇವೆ. ಒಂದೇ ರೀತಿಯಲ್ಲಿ ವರ್ತನೆ ನಮ್ದು ಯಾವತ್ತೂ ಕೂಡ. ಈ ಕನ್ಫರ್ಮೇಶನ್ ಬಯಸ್ ಅನ್ನೋದು ಹೇಗಂತ ಹೇಳಿದ್ರೆ ಅದು ಯಾವತ್ತಿದ್ರೂ ಸೇಮ್, ನನ್ ಬದಲೇ ಆಗಲ್ಲ. ನಾನು ಅವನ್ ಸ್ವಾರ್ಥಿ ಅಂತ ನಾನು ಅನ್ಕೊಂಡಿದ್ದೀನಿ, ಅವನ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅವನ್ ಸ್ವಾರ್ಥಿನೇ ನನ್ನ ದೃಷ್ಟಿಲಿ. ಅದು ನನ್ನ ಒಪಿನಿಯನ್, ಅದು ಫ್ಯಾಕ್ಟ್ ಆಗಿರ್ಬೇಕು ಅಂತೇನಿಲ್ಲ. ಸೊ ನಾವು ಈ ತರ ಒಂದು ಫರ್ಮ್ ಬಿಲೀಫ್ ಅಂತ ಏನು ಇದೆ ಹೇಳ್ತೇವೆ, ಅದನ್ನ ಇಟ್ಕೊಳ್ದೆ ಕಾಲಕಾಲಕ್ಕೆ ಸರಿಯಾಗಿ ಚೆಕ್ ಮಾಡ್ತಾ, ಡಬಲ್ ಚೆಕ್ ನಮ್ಮ ಮನಸ್ಸಿನ ಸ್ಥಿತಿಯನ್ನ, ನಮ್ಮ ಒಪಿನಿಯನ್ಸ್ ಅನ್ನ ಕಾಲಕಾಲಕ್ಕೆ ತಕ್ಕ ಹಾಗೆ ಡಬಲ್ ಚೆಕ್ ಮಾಡಿ ಬದಲಾವಣೆ ಮಾಡ್ಕೊಳ್ತಾ ಬಂದ್ರೆ ನಾವು ಜೀವನದಲ್ಲಿ ತುಂಬಾ ಸಂತೋಷವಾಗಿರ್ಬಹುದು ಅಂತ ನಂದೊಂದು.
1: ಒಳ್ಳೆ ಮಾತು ಇದು ಮಾತ್ರ, ಯಾಕೆಂದ್ರೆ ಯಾವುದೇ ವಸ್ತು, ಯಾವುದೇ ಪರಿಸ್ಥಿತಿ, ಯಾವುದೇ ವ್ಯಕ್ತಿ ಒಂದೇ ತರ ಇರ್ಬೋದಿಲ್ಲ. ಅದು ಸಮಯಕ್ಕೆ, ಕಾಲಕ್ಕೆ, ಅವರವರ ವಿಷಯ ಸಂಬಂಧಿಸಿದಂತೆ ಅದು ಬದಲಾತಾ ಹೋತ. ಹಾಂಗಾಗಿ ಡೋಂಟ್ ಬಿ ಜಜ್ಮೆಂಟಲ್. ಅಥವಾ ಯಾವುದೇ ಸತ್ಯ ಇದ್ರೂ, ಸುವರ್ಣ ಮೇಡಮ್ ಹೇಳಿದಾಗ ಒಂದ್ಸಲ ನಮ್ಮ ಬಗ್ಗೆನೇ ಸತ್ಯ ಹೇಳಿದಾಗ ಸತ್ಯನ ಸುಳ್ಳಂತ ನಾವೇ ಒಂದ್ಸಲ ಅನಲೈಸ್ ಮಾಡ್ಕೊಂಬ. ಇದು ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ತುಂಬಾ ಒಳ್ಳೇದು. ಹಾಗೆ ಒಂದು ಒಳ್ಳೆ ಟಾಪಿಕ್, ತುಂಬಾ ಸೀರಿಯಸ್ ಇತ್ತು ಈ ಟಾಪಿಕ್ ಮಾತ್ರ. ಎಷ್ಟು ಜನಕ್ಕೆ ಇದು ಇಷ್ಟ,
0: ಎಷ್ಟೋ ಸಂಬಂಧಗಳು ಮುರಿದು ಬೀಳುವುದು ಇದೇ ಕನ್ಫರ್ಮೇಶನ್ ಬಯಸ್ ಇಂದ, ಎಷ್ಟೋ ಸಂಬಂಧಗಳು ಉತ್ತಮಗೊಳ್ಳೋದು ಕೂಡ ಇದರಿಂದ ಕೂಡ ಆಗಿರ್ಬೋದು. ನಾನು ಹೇಳಿದೆಲ್ಲ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜ್ ಇದೆ ಅಂತ ಹೇಳಿ ಗೊತ್ತಾದಾಗ ಅದನ್ನ ಉಪಯೋಗಿಸ್ಕೊಂಡು, ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಿದಾಗ ಅದನ್ನ ಬದಲಾಯಿಸಿಕೊಂಡು, ನಮ್ಮನ್ನು ನಾವು ಬದಲಾಯಿಸಿಕೊಳ್ತಾ ಉತ್ತಮವಾಗುವ ಕಡೆಗೆ. ಕೆಳಗಡೆ ಹೋಗೋದು ಕೂಡ ಬದಲಾವಣೆನೆ, ಬಟ್ ಅದಲ್ಲ, ನಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸುವಂತಹ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಹೋದ್ರೆ ತುಂಬಾ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ.
1: ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸ್ವರ್ಣ ಮೇಡಮ್ಗೆ
0: ಕೂಡ. ಥ್ಯಾಂಕ್ ಯು.
1: ಸೊ ಪ್ರಿಯ ಕೇಳುಗ್ರೆ, ಈ ಸಂಚಿಕೆ ನಿಮ್ಮಲ್ಲೂ ನಮ್ಮಲ್ಲೂ ಒಂದೊಂದು ಚೂರು ಬದಲಾವಣೆ, ನಮ್ಮನ್ನೇ ನಾವು ಅನಲೈಸ್ ಮಾಡ್ಕೊಂಬ ಹಂಗೆ ಒಂದು ಯೋಚನೆಗೆ ಹತ್ತಿಸಿದ್ರೆ ಭಾರಿ ಒಳ್ಳೇದು, ಅದು ನಮ್ಮ ಯಶಸ್ಸು. ಹಾಂಗಾಯೇ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕೇಂತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ವಿಷಯ ಜೊತೆ. ಪ್ರಿಯ ಮನಸ್ಸೆಯಲ್ಲೇ ಬತ್ತ, ಇದು ರೇಡಿಯೋ ಕುಂದಾಪುರ 89.6 FM, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕಾ.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

0: ಕಾಸ್ಕೊಂಡು ಕಣ್ಣಿಗೆ ಮತ್ತಿತ್ತ ಎಂತ ಹೇಳುದು.
1: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.